ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಅಶ್ವಯುಜ ಮಾಸದ 10ನೇ ದಿನ, ಅಂದರೆ 2026 ಇಸ್ವಿ ಅಕ್ಟೋಬರ್ ತಿಂಗಳ 2ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58:30. ಎಲ್ಲ ಕೇಳುಗರಿಗೂ ಮಾನಸ ಮಾಡುವ ಪ್ರೀತಿಯ ನಮಸ್ಕಾರಗಳು. ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಶುಭ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದಾದ್ಯಂತ ಇಂದು ಗಾಂಧಿ ಜಯಂತಿಯ ಹಿನ್ನೆಲೆಯಲ್ಲಿ ವಿಶೇಷ ಗ್ರಾಮ ಸಭೆ ಜರುಗಲಿದೆ. ಗ್ರಾಮೀಣ ಭಾರತದ ಜೀವನ ಗುಣಮಟ್ಟ ವೃದ್ಧಿಸಲು ಮತ್ತು ಸಾರ್ವಜನಿಕ ಸೇವೆಗಳನ್ನು ಸುಧಾರಿಸಲು ಪಂಚಾಯತಿಗಳನ್ನು ಬಲಪಡಿಸುವ ಉದ್ದೇಶದಿಂದ ಗ್ರಾಮ ಸಭೆ ಕಾರ್ಯನಿರ್ವಹಿಸಲಿವೆ. ಜನತಾ ಯೋಜನಾ ಆಂದೋಲನ 2026-27 ಇಂದು ಚಾಲನೆಗೊಳ್ಳಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಫಾರ್ಮ್ 7 ಮೂಲಕ ಸಾಮೂಹಿಕವಾಗಿ ಆಕ್ಷೇಪಣೆ ಸಲ್ಲಿಸಿರುವ ಕುರಿತು ನಿಷ್ಪಕ್ಷಪಾತ ಮತ್ತು ಕಾಲಮಿತಿಯ ಒಳಗೆ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಹಬ್ಬದ ಋತುವಿನಲ್ಲಿ ಸಕ್ಕರೆ ಸಂಗ್ರಹಿಸಿಡುವುದನ್ನು ತಡೆಗಟ್ಟಲು ಮತ್ತು ಗ್ರಾಹಕರಿಗೆ ನಿರಂತರ ಪೂರೈಕೆಯನ್ನು ಖಚಿತಪಡಿಸಲು ಕೇಂದ್ರ ಸರ್ಕಾರ ಸಕ್ಕರೆ ದಾಸ್ತಾನು ನಿಯಮಗಳನ್ನು ಪರಿಷ್ಕರಿಸಿದೆ. ಈ ತಿಂಗಳ 15 ಜಾರಿಗೆ ಬರುವಂತೆ ಸಕ್ಕರೆ ವ್ಯಾಪಾರಿಗಳ ದಾಸ್ತಾನು ಅವಧಿಯನ್ನು 15 ದಿನಗಳಿಗೆ ಸೀಮಿತಗೊಳಿಸಲಾಗಿದ್ದು ಗರಿಷ್ಠ ದಾಸ್ತಾನು ಮಿತಿಯನ್ನು 1,000 ಕ್ವಿಂಟಾಲ್ಗೆ ನಿಗದಿಪಡಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಇಂದು ನಡೆಯಲಿರುವ ಕಂದಾಯ ಇಲಾಖೆಯ ಭೂಮಾಪಕರ ಹುದ್ದೆಗಳ ನೇರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸಲು ಸಕಲ ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದ್ದು ಪರೀಕ್ಷಾ ಕರ್ತವ್ಯದಲ್ಲಿರುವಂತಹ ಸಿಬ್ಬಂದಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂತೆ ಕೋಲಾರ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಕಸಬಾ ಹೋಬಳಿಯ ಕೂಡ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಸು ಭವನದಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯನ್ನು ನಾಳೆ ಹಮ್ಮಿಕೊಳ್ಳಲಾಗಿದೆ. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಈ ವರ್ಷದ ಸೆಪ್ಟೆಂಬರ್ನಲ್ಲಿ ಶೇಕಡ 14.7% ಏರಿಕೆಯಾಗಿದೆ. ಒಟ್ಟು 2,03,000 ಕೋಟಿ ರೂಪಾಯಿಗಳಿಗೂ ಅಧಿಕ ಜಿಎಸ್ಟಿ ಸಂಗ್ರಹವಾಗಿದೆ. ಏಷ್ಯನ್ ಗೇಮ್ಸ್ 2026 ಕ್ರಿಕೆಟ್ ಸೆಮಿಫೈನಲ್ನಲ್ಲಿ ಭಾರತ ತಂಡ ಶ್ರೀಲಂಕಾ

124 ರನ್ಗಳಿಂದ ಭರ್ಜರಿಯಾಗಿ ಮಣಿಸಿ ಫೈನಲ್ ಪ್ರವೇಶ ಪಡೆದಿದೆ. ಚಿನ್ನದ ಪದಕಕ್ಕಾಗಿ ನಡೆಯಲಿರುವ ಫೈನಲ್ನಲ್ಲಿ ಭಾರತ ನಾಳೆ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 7 ಗಂಟೆಗೆ ಕೇಳಲಿದ್ದೀರಿ.

ವಿವಿಧ ಭಾರತೀಯ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ಶುಭ ಸ್ವಾಗತ. ಈ ದಿನದ ಯಾವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿ ಬರುತ್ತೆ ಅಂತ ಈ ದಿನದ ಕಾರ್ಯಕ್ರಮಗಳ ಪಟ್ಟಿ ಇದೀಗ. ಈ ಕಾರ್ಯಕ್ರಮಗಳ ವಿವರಣೆಯ ನಂತರ ನಾದೋಪಾಸನೆ ಭಕ್ತಿಗೀತೆಗಳ ಸಮರ್ಪಣೆ ನಿಮಗಾಗಿ ಮೂಡಿಬರುತ್ತೆ.

7:15ಕ್ಕೆ ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅನಂತರ ಭಾವಗೀತೆಗಳು ಪ್ರಸಾರ ಆಗುತ್ತೆ. ಒಂಬತ್ತು ಗಂಟೆಗೆ ಇಂದಿನ ವಿಶೇಷ ಕಾರ್ಯಕ್ರಮ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮವನ್ನು ನೀವು ಆಲಿಸಬಹುದು. ಹತ್ತು ಗಂಟೆ 2 ನಿಮಿಷಕ್ಕೆ ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಹನ್ನೊಂದು ಗಂಟೆ 2 ನಿಮಿಷಕ್ಕೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 11:30ಕ್ಕೆ ಕಲಾಭಾರತಿ. 12:05ಕ್ಕೆ ಕರೆಗೊಂದು ಹಾಡು. 1:20ಕ್ಕೆ ಸಿನಿ ಕ್ವಿಜ್. 2:15ಕ್ಕೆ ಸ್ಪಂದನ, ಇಮೇಲ್ ಆಧಾರಿತ ಹಾಗೆ ವಾಟ್ಸಪ್ ಆಧಾರಿತ ಸಂದೇಶಗಳನ್ನು ಆಧರಿಸಿದಂತಹ ಕಾರ್ಯಕ್ರಮ. 2:40ಕ್ಕೆ ಚಿತ್ರತಾನ. 3 ಗಂಟೆಗೆ ಸಖಿ ಸಹೇಲಿ ಮತ್ತು ಇತರ ಹಿಂದಿ ಕಾರ್ಯಕ್ರಮಗಳು. 4 ಗಂಟೆಗೆ ಪರಿಮಳ, ಇದರಲ್ಲಿ ಸ್ವಚ್ಛತೆಯಿಂದ ಹಸಿರು ನಾಳೆವರೆಗೆ. ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ಆಶಾ. 5:02ಕ್ಕೆ ಕಾರ್ಯಕ್ರಮಗಳ ವಿವರಣೆ, ಆನಂತರ ಪ್ರಾಯೋಜಿತ ಕಾರ್ಯಕ್ರಮ. ವಜ್ರ ಮಹೋತ್ಸವ ಸಂದರ್ಭದಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ನಡೆಯುತ್ತಿರುವ ನುಡಿ ತೋಟ ಒಂದು ನೋಟ. ಭಾಗವಹಿಸುತ್ತಾರೆ ಭಾರತೀಯ ವಿದ್ಯಾಭವನದ ಅಧ್ಯಕ್ಷರಾದ ಶ್ರೀ ಕೆಜಿ ರಾಘವನ್ ಮತ್ತು ಎಚ್ಎನ್ ಸುರೇಶ್. ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ವಿದ್ಯಾಭವನ ಬೆಂಗಳೂರು. 5:05ಕ್ಕೆ ಸೇಫ್ ಡ್ರೈವ್, ಇದರಲ್ಲಿ ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. 5:15ಕ್ಕೆ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, ಇದರ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 6:02ಕ್ಕೆ ಸೇಫ್ ಡ್ರೈವ್ನಲ್ಲಿ ಗಾನ ಭಜನಾ ಕಾರ್ಯಕ್ರಮ. 6:55ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:22ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ, ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02ಕ್ಕೆ ಯುವ ಧ್ವನಿ. 10:02ಕ್ಕೆ ಪ್ರಣಯ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳಿಗಾಗಿ ಟ್ಯೂನ್ ಮಾಡಿ ಕೇಳ್ತಾನೆ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಬೆಳಗಿನ ಎಲ್ಲ ಕೇಳುಗ ಮನಸ್ಸುಗಳಿಗೆ ಶುಭೋದಯ ಅಂತ ಹೇಳ್ತಾ ಪ್ರಾರಂಭಿಸೋಣ ಇವತ್ತಿನ ಮೊದಲ ಕಾರ್ಯಕ್ರಮ ನಾದೋಪಾಸನೆ ಭಕ್ತಿಗೀತೆಗಳ ಸಮರ್ಪಣೆ. ಒಂದು ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.

ನಾದಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಸಮಯ ಆಗಿದೆ 6:31. ಈ ದಿನ ಅಕ್ಟೋಬರ್ 2 ಗಾಂಧಿ ಜಯಂತಿ. ಈ ದಿನದ ವಿಶೇಷವಾಗಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ನಾವು ಮಾತಾಡೋಣ. ಗಾಂಧೀಜಿಯವರ ಪ್ರಕಾರ ಪ್ರಾರ್ಥನೆ ಅಂದರೆ ಏನು, ದಾನ ಅಂದರೆ ಏನು, ಹಾಗೆ ರಾಮರಾಜ್ಯ ಅಂದರೆ ಏನಾಗಿತ್ತು.

ಗಾಂಧಿಯವರನ್ನ ಸಂದರ್ಶಕರೊಬ್ರು ಕೇಳ್ತಾರೆ, ಪ್ರಾರ್ಥನೆಯನ್ನ ದಾನವನ್ನ ಗುಟ್ಟಾಗಿ ಮಾಡು ಅಂತ ಹೇಳ್ತಾರೆ, ಏನಿದರ ಅರ್ಥ ಅಂತ ಕೇಳಿದಾಗ ಗಾಂಧೀಜಿ ಹೇಳ್ತಾರೆ, ನಿಜ ಪ್ರಾರ್ಥನೆ ಅಂತರಂಗದ್ದು, ದಾನ ಅದು ಸಮಾಜದ ಋಣ ಸಂದಾಯ, ಎರಡೂ ಕೂಡ ಗುಟ್ಟಾಗಿ ಇಡಬೇಕಾಗಿರೋಂಥದ್ದೇ, ಅದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಆಗ ಮತ್ತೆ ಸಂದರ್ಶಕ, ಪ್ರಾರ್ಥನೆ ಅಂತರಂಗದ್ದು ಅಂತಾದ ಮೇಲೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಅನ್ನೋದು ಪರರಿಗೆ ಗೊತ್ತಾಗೋ ಹಾಗೆ ನೀವು ಯಾಕೆ ಆಚರಿಸ್ತೀರಿ ಮತ್ತು ಇಂಥ ದೇವರನ್ನೇ ಯಾಕೆ ಪ್ರಾರ್ಥಿಸ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ಗಾಂಧೀಜಿಯವರ ಉತ್ತರ ಏನಾಯಿತು ಈ ಒಂದು ಗೀತೆಯ ನಂತರ?

ಸಂದರ್ಶಕರು ಗಾಂಧೀಜಿಗೆ ಪ್ರಾರ್ಥನೆ ಅಂತರಂಗದ್ದು ಅಂತಾದ್ಮೇಲೆ ನಾವು ಪ್ರಾರ್ಥಿಸ್ತಿದ್ದೀವಿ ಅನ್ನುವಂಥದ್ದು ಪರರಿಗೆ ಗೊತ್ತಾಗೋ ಹಾಗೆ ಯಾಕೆ ಆಚರಿಸ್ಬೇಕು, ಅದರಲ್ಲೂ ಇಂಥ ದೇವರನ್ನೇ ಯಾಕೆ ಆಚರಿಸ್ಬೇಕು ಪ್ರಾರ್ಥಿಸ್ಬೇಕು ಅಂತ ಕೇಳ್ತಾರೆ. ಆಗ ಗಾಂಧೀಜಿ ಹೇಳ್ತಾರೆ, ಪ್ರಾರ್ಥನೆ ನಮ್ಮ ದುಷ್ಟತನವನ್ನು ಮನೋವಿಕಾರಗಳನ್ನು ಕಡಿಮೆ ಮಾಡುತ್ತೆ. ನನ್ನ ಪ್ರಾರ್ಥನೆ ನನಗಾಗಿ ಅಲ್ಲದೆ ಎಲ್ಲರಿಗಾಗಿ ಸಲ್ಲುವಂತೆ ಇರಬೇಕು ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಸಂದರ್ಶಕ, ಆದರೆ ಇದರಲ್ಲಿ ಗೋಪ್ಯತೆ ಎಲ್ಲಿದೆ ಅಂತ ಕೇಳ್ತಾನೆ. ಆಗ ಈ ಪ್ರಶ್ನೆ ಮುಖ್ಯ, ಗೋಪ್ಯತೆ ಅಂದರೆ ನಮ್ಮ ಪಾಡಿಗೆ ನಾವು ಮಾಡೋದು ಅನ್ನೋದನ್ನು ಮಾತ್ರ ನಾವು ತಿಳ್ಕೋಬೇಕು. ನಾನು ಪ್ರಾರ್ಥಿಸುತ್ತಿರುವೆ ಅದು ನಿನಗಾಗಿ ಅನ್ನೋ ಥರ ಡಂಗುರವನ್ನು ಸಾರುವಂಥದ್ದು ಸರಿಯಲ್ಲ. ಸಾಮಾಜಿಕ ಜೀವನದಲ್ಲಿದ್ದಾಗ ಪ್ರತಿ ಕೆಲಸವೂ ಕೂಡ ಎಲ್ರಿಗೂ ಕಾಣ್ತಾ ಇರುತ್ತೆ, ಆದ್ದರಿಂದ ಒಳಗೂ ಹೊರಗೂ ಒಂದೇ ಆಗಿರೋ ಹಾಗೆ ನೋಡಿಕೊಳ್ಬೇಕು ಅಂತ ಹೇಳ್ತಾರೆ ಗಾಂಧೀಜಿ.

ಗಾಂಧೀಜಿಯನ್ನ ಸಂದರ್ಶಕರು ಮತ್ತೆ ಮುಂದುವರೆದು ಕೇಳ್ತಾರೆ, ನೀವು ಸದಾ ರಾಮನನ್ನ ಪ್ರಾರ್ಥಿಸ್ತೀರಿ, ಭಗವದ್ಗೀತೆಯನ್ನ ಓದ್ತೀರಿ, ಹಾಗೆ ನೋಡಿದ್ರೆ ನೀವು ಪ್ರಾರ್ಥಿಸುವಂತಹ ನಿಮ್ಮ ರಾಮ ಕೈಕಾಲುಗಳಿರುವಂತಹ ಸಾಧಾರಣ ಮನುಷ್ಯ ಅಲ್ವೇ ಅಂತ ಕೇಳ್ತಾರೆ. ಆಗ ಗಾಂಧೀಜಿ ಹೇಳ್ತಾರೆ, ನನ್ನ ರಾಮ ಈ ರಾಜ್ಯವಾಳಿದ ರಾಜ ಅಲ್ಲ, ಅವನು ಅತ್ಯಂತ ಸುಂದರವಾದ ಒಂದು ಸ್ಥಿತಿ, ಅತ್ಯಂತ ಮಾರ್ಮಿಕವಾದ ತತ್ವ, ಹೃದಯಗಳಿಗೆ ಸರಳವಾಗಿ ಮುಟ್ಟಬಲ್ಲಂತಹ ಸತ್ಯ.

ರಾಜ್ಯ, ಪ್ರೇಮದ ರಾಜ್ಯ. ಅಪಾರವಾದ ಸಂಪತ್ತು ಒಂದೆಡೆ ಇದ್ರೆ ಇನ್ನೊಂದೆಡೆ ಜನ ಹಸಿವಿನಿಂದ ಸಾಯುವಂಥದ್ದು ಅಲ್ಲ. ಇಲ್ಲಿ ಯಾರು ಅಮುಖ್ಯರೂ ಅಲ್ಲ. ರಾಮರಾಜ್ಯದಲ್ಲಿ ಯಾರಿಗೂ ಅಧಿಕಾರದ ಅಹಂಕಾರಪೂರ್ವಕ ಅರಿವು ಇರೋದಿಲ್ಲ. ಅಲ್ಲಿ ಸೇವಾಧರ್ಮವನ್ನು ಪಾಲಿಸುವವರಿಗೆ ಮಾತ್ರ ನಾಗರಿಕತ್ವದ ನಿಜವಾದ ಹಕ್ಕುಗಳು ಪ್ರಾಪ್ತವಾಗ್ತವೆ ಅಂತ ಹೇಳ್ತಾರೆ.

ಏರ್ಪಡಿಸಿರುವಾಗ ಜನಕನ ಸಭೆಯಲ್ಲಿ ಜನಜಲ ಜನನಿ ನಡೆದು ಬಂದ ಜಾನಕಿಯನ್ನು ಸಭಾಸದರೆಲ್ಲ ಪದೇ ಪದೇ ನೋಡುತ್ತಿರಲಾಗಿ ಶ್ರೀರಾಮಚಂದ್ರಮೂರ್ತಿ ಕಣ್ಣೆತ್ತಿ ನೋಡನೇನು ಅಂದುಕೊಳ್ಳುತ್ತಿದ್ದಾರೆ ಸೀತಾದೇವಿಯ ಪರಿಚಾರಕಿಯರು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಪರಿಹಾರ ಕೋರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕಂದಾಯ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರತ್ಯೇಕವಾಗಿ ಪತ್ರ ಬರೆದು ತುರ್ತು ನೆರವು ಒದಗಿಸುವಂತೆ ಮನವಿ ಮಾಡಿದ್ದಾರೆ. 2025ರಲ್ಲಿ ನಡೆದಂತಹ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಘೋಷಿಸಿದಂತೆ ರೆನೆಸಾನ್ಸ್ ಸೋಲಾರ್ ಅಂಡ್ ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಕಂಪನಿಯ ತುಮಕೂರಿನ ಮತ್ತು ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರದೇಶದಲ್ಲಿ 5,000 ಕೋಟಿ ರೂಪಾಯಿ ಬಂಡವಾಳ ಹೂಡಲು ಆಸಕ್ತಿ ತೋರಿಸಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಪಿ ಪಾಟೀಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಾಳೆ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶ ನಡೆಯಲಿದೆ. 3 ದಿನಗಳ ಈ ಸಮಾವೇಶದಲ್ಲಿ ಸುಮಾರು 30 ದೇಶಗಳ 80ಕ್ಕೂ ಹೆಚ್ಚು ಪ್ರತಿನಿಧಿಗಳು ಸೇರಿದಂತೆ 180ಕ್ಕೂ ಹೆಚ್ಚು ನೀತಿ ನಿರೂಪಕರು, ಅರ್ಥಶಾಸ್ತ್ರಜ್ಞರು, ಶಿಕ್ಷಣ ತಜ್ಞರು, ಹಣಕಾಸು ತಜ್ಞರು ಭಾಗಿಯಾಗಲಿದ್ದಾರೆ. ಸಮಾವೇಶವು ಅಧಿವೇಶನ, ಸಂವಾದ ಮತ್ತು ದುಂಡುಮೇಜಿನ ಸಭೆಯನ್ನು ಒಳಗೊಂಡಿರುತ್ತದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. 2027ರ ಆರ್ಥಿಕ ವರ್ಷದ 2ನೇ ತ್ರೈಮಾಸಿಕದಲ್ಲಿ ಭಾರತ ಆರ್ಥಿಕತೆ 7.3% ಬೆಳವಣಿಗೆ ಹೊಂದಲಿದೆ ಎಂದು ಅಂದಾಜಿಸಲಾಗಿದೆ. ಆದರೆ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ, ಬಿಗಿಗೊಳ್ಳುತ್ತಿರುವಂತಹ ಜಾಗತಿಕ ಆರ್ಥಿಕ ಪರಿಸ್ಥಿತಿ, ವಾಣಿಜ್ಯ ಅಸ್ಥಿರತೆ, ಸುಸ್ಥಿರ ಅಭಿವೃದ್ಧಿ ಗತಿಗೆ ಸವಾಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯದ ಮಾಹಿತಿ ತಿಳಿಸಿದೆ. ಜವಳಿ ಉದ್ಯಮಗಳು ಎದುರಿಸುತ್ತಿರುವಂತಹ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ಈ ವಲಯಕ್ಕೆ ಹೆಚ್ಚಿನ ಸಾಲದ ಹರಿವನ್ನು ಸುಗಮಗೊಳಿಸಲು ಜವಳಿ ಸಚಿವಾಲಯ ಹಣಕಾಸು ಸೇವೆಗಳ ಇಲಾಖೆ ಮತ್ತು ಬ್ಯಾಂಕರ್ಗಳೊಂದಿಗೆ ಚರ್ಚೆ ನಡೆಸಲಿದೆ ಎಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ತಿಳಿಸಿದ್ದಾರೆ. ಇದೇ 14ರಿಂದ 22ರವರೆಗೆ 9 ದಿನಗಳ ಕಾಲ ನಡೆಯುವ ವೈಚಾರಿಕ, ಅರ್ಥಪೂರ್ಣ ಎಂದೇ ಬಿಂಬಿತವಾಗಿರುವಂತಹ ಶರಣ ಸಂಸ್ಕೃತಿ ಉತ್ಸವಕ್ಕೆ ಪೂರಕವಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ. ಇದೇ 13ರಂದು ಮಕ್ಕಳು ಮತ್ತು ವಯಸ್ಕರಿಗಾಗಿ ವಚನ ಕಂಠಪಾಠ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಜಪಾನ್ನಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ನ ಮಹಿಳೆಯರ ಸ್ಕ್ವಾಶ್ ಸೆಮಿಫೈನಲ್ನಲ್ಲಿ ಭಾರತದ ಮಹಿಳಾ ತಂಡ ಹಾಂಕಾಂಗ್ ವಿರುದ್ದ 1-2 ಅಂತರದಲ್ಲಿ ಸೋತು ಕಂಚಿನ ಪದಕ ವಿಜೇತವಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ, ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಇಲಾಖೆ ಸಚಿವರ ಎಚ್ಚರಿಕೆ. ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಬೇಡಿಕೆ, ಇಂಧನ ಭದ್ರತೆಗೆ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ, ಇಂಧನ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಶ್ರೇಷ್ಠ ಹಾಗೂ ಧೀಮಂತ ನಾಯಕ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ ಇಂದು. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸಿದ ಮಹಾತ್ಮನಿಗೆ ಇಂದು ವಿಶ್ವದಾದ್ಯಂತ ಗೌರವ ನಮನ ಸಲ್ಲಿಸಲಾಗುತ್ತದೆ. ಅಹಿಂಸೆ ಸತ್ಯಾಗ್ರಹದಂತಹ ಅಸ್ತ್ರಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಬದುಕನ್ನೇ ಪ್ರಯೋಗಶಾಲೆಯನ್ನಾಗಿಸಿಕೊಂಡಿದ್ದರು. ಅವರ ಬದುಕು ಮತ್ತು ಸಂದೇಶಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಬೇಕು ಎನ್ನುವ ಉದ್ದೇಶದಿಂದ ಅವರ ಜನ್ಮದಿನವಾದ ಅಕ್ಟೋಬರ್ 2 ಭಾರತದಲ್ಲಿ ಗಾಂಧಿ ಜಯಂತಿ ಮತ್ತು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಅಹಿಂಸಾ ದಿನವಾಗಿ ಆಚರಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿ ಅವರ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಶಿವಾನಂದ ಶೆಟ್ಟರ್ ಅವರು.
1: ಮಹಾತ್ಮ ಗಾಂಧೀಜಿ 1893 ವಕೀಲರಾಗಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿ ಭಾರತೀಯ ಮೂಲದ ಕಾರ್ಮಿಕರ ನ್ಯಾಯಯುತ ಹಕ್ಕುಗಳಿಗಾಗಿ ವರ್ಣಭೇದ ನೀತಿಯ ಪ್ರತಿ, ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹಗಳೆಂಬ ತತ್ವಗಳ ಮೂಲಕ ಅಲ್ಲಿನ ಸರ್ಕಾರದ ವಿರುದ್ಧ 22 ವರ್ಷಗಳ ಕಾಲ ಹೋರಾಡಿ ಜಯಶೀಲರಾಗಿ ಸಂಘಟನೆ ಹಾಗೂ ಹೋರಾಟದ ಅನುಭವ ಪಡೆದು 1915 ಭಾರತಕ್ಕೆ ಹಿಂದಿರುಗಿದರು. ಇಲ್ಲಿಯೂ ಸಹ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಅದೇ ತತ್ವಗಳನ್ನು ಅನುಸರಿಸಿ ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಕರ ನಿರಾಕರಣೆ ಹಾಗೂ ಭಾರತ ಬಿಟ್ಟು ತೊಲಗಿ ಚಳುವಳಿಗಳನ್ನು ಸಂಘಟಿಸಿದರು. ಅವರ ಸುಮಾರು 50 ವರ್ಷಗಳ ಹೋರಾಟದ ಕೊಡುಗೆಯನ್ನು ಗೌರವಿಸಿ ವಿಶ್ವಸಂಸ್ಥೆ ಗಾಂಧಿ ಜಯಂತಿಯನ್ನ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ 2007 ಆಚರಿಸುವ ಮುಖಾಂತರ ಗಾಂಧೀಜಿ ಅವರ ಚಿಂತನೆಗೆ ಮನ್ನಣೆಯನ್ನು ನೀಡಿ.
0: ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಧಾರವಾಡ ಜಿಲ್ಲಾಡಳಿತದ ವತಿಯಿಂದ ಇಂದು ಬೆಳಗ್ಗೆ 9 ನಗರದ ಹೊಸ ಬಸ್ ನಿಲ್ದಾಣ ಹತ್ತಿರದ ಗಾಂಧಿ ಭವನದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಗಾಂಧಿ ಚಿಂತಕ ಡಾ ಸಂಜೀವ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಅಂಗವಾಗಿ ಕೊಡಮಾಡುವ ಪ್ರತಿಷ್ಠಿತ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಸಮಾಜ ಸೇವಕ ಡಾ ಓಡೆ ಕೃಷ್ಣ ಭಾಜನರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಗಾಂಧೀಜಿ ಅವರ ತತ್ವಾದರ್ಶಗಳನ್ನು

0: ಸಲ್ಲಿಸುತ್ತಿರುವ ಶ್ರೇಷ್ಠ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ರಾಷ್ಟಪಿತ ಮಹಾತ್ಮ ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಹಾಸ್ಟೆಲ್ ಶಾಲೆಗಳು ವಸತಿ ಶಾಲೆಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗಾಂಧೀಜಿಯವರ ಸ್ವಚ್ಛತೆ ಕುರಿತ ಚಿಂತನೆ ಹಾಗೂ ಸ್ವಚ್ಛ ಪರಿಸರದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ನಡೆಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ವೈಯಕ್ತಿಕ ಸ್ವಚ್ಛತೆ, ಪರಿಸರ ಸ್ವಚ್ಛತೆ, ತ್ಯಾಜ್ಯ ವಿಂಗಡಣೆ ಹಾಗೂ ಸ್ವಚ್ಛತಾ ಅಭ್ಯಾಸಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಸಚಿವರು ಸೂಚಿಸಿದ್ದಾರೆ. ಇಂದು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ. ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳಿಂದ ಪ್ರಭಾವಿತರಾಗಿ 16ನೇ ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವರು. ಮಹಾತ್ಮ ಗಾಂಧೀಜಿ ಅವರು ಕರೆ ನೀಡಿದ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಹಲವಾರು ಬ್ರಿಟಿಷ್ ವಿರೋಧಿ ಆಂದೋಲನಗಳ ನಾಯಕತ್ವ ವಹಿಸಿ ಒಟ್ಟು 7 ವರ್ಷ ಕಾರಾಗೃಹವಾಸ ಅನುಭವಿಸಿದರು. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳ ಸಚಿವರಾಗಿ ಪ್ರಧಾನಮಂತ್ರಿಯಾಗಿ ಅವರು ಜಾರಿಗೊಳಿಸಿದ ಕ್ರಾಂತಿಕಾರಿ ನಿರ್ಣಯಗಳು ದೇಶದ ದಿಕ್ಕನ್ನೇ ಬದಲಿಸಿದವು. ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳ ನೇರ ಪ್ರಭಾವದಿಂದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸಿದರು. ಅಂತಹ ಚೇತನಕ್ಕೆ ಇಂದು ದೇಶಾದ್ಯಂತ ಗೌರವ ಸಲ್ಲಿಸಲಾಗುತ್ತಿದೆ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪರಿಸರ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕಿನ ಚಂದಾಪುರ, ರಾಮಕೃಷ್ಣಾಪುರ, ಹೆನ್ನಾಗರ, ಹೀಲಲಿಗೆ ಮತ್ತು ಮುತ್ತಾನಲ್ಲೂರು ಕೆರೆಗಳಿಗೆ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕೆರೆಗಳು ಮತ್ತು ಜಲಮೂಲಗಳ ಸಂರಕ್ಷಣೆಗೆ ಪರಿಸರ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಅಗತ್ಯವಾಗಿದ್ದು, ಮಾಲಿನ್ಯಕ್ಕೆ ಕಾರಣವಾಗುವ ಮೂಲಗಳ ವಿರುದ್ದ ನಿರಂತರ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಜಿಗಣಿ ಹಾಗೂ ಅತ್ತಿಬೆಲೆ ಪ್ರದೇಶಗಳ ಕೈಗಾರಿಕಾ ತ್ಯಾಜ್ಯ ನೀರು ಹೊರಹಾಕುವ ಸ್ಥಳಗಳ ಮೇಲೆ ನಿಗಾ ವಹಿಸಲು ವಿಶೇಷ ಮೇಲ್ವಿಚಾರಣಾ ತಂಡಗಳನ್ನು ರಚಿಸುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭವಿಷ್ಯದ ವಿದ್ಯುತ್ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಇಂಧನ ಭದ್ರತೆಗೆ ಅಗತ್ಯವಾದ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ ರೂಪಿಸಲಾಗುತ್ತಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನ ಮೂಲಗಳ ವಿಸ್ತರಣೆಯ ಜತೆಗೆ ವಿದ್ಯುತ್ ಸಂಗ್ರಹಣೆ, ಪಂಪ್ಡ್ ಸ್ಟೋರೇಜ್, ಹಸಿರು ಜಲಜನಕ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳ ಬಳಕೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಭವಿಷ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಉತ್ಪಾದನೆ, ಪ್ರಸರಣ ಹಾಗೂ ಸಂಗ್ರಹಣಾ ವ್ಯವಸ್ಥೆಗಳನ್ನು ಸಮಗ್ರವಾಗಿ ಬಲಪಡಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಹೊಸ ವಿದ್ಯುತ್ ಉಪಕೇಂದ್ರಗಳ ನಿರ್ಮಾಣಕ್ಕೂ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಸಾಂಪ್ರದಾಯಿಕ ವಿದ್ಯುತ್ ಮೂಲಗಳ ಜತೆಗೆ ಸೌರ, ಪವನಶಕ್ತಿ, ಬ್ಯಾಟರಿ ಸಂಗ್ರಹಣೆ, ಪಂಪ್ಡ್ ಸ್ಟೋರೇಜ್, ಹಸಿರು ಜಲಜನಕ ಹಾಗೂ ವಿದ್ಯುತ್ ವಾಹನಗಳ ಕ್ಷೇತ್ರಗಳತ್ತ ಗಮನ ಹರಿಸಲಾಗುತ್ತಿದೆ ಎಂದು ಸಚಿವರು ಹೇಳಿದರು. ಪಡಿತರ ಚೀಟಿ ಫಲಾನುಭವಿಗಳು ಇಕೆವೈಸಿ ಅಪ್ಡೇಟ್ ಮಾಡಿಸಲು ಅನುಕೂಲವಾಗುವಂತೆ ನೂತನವಾಗಿ ಅಭಿವೃದ್ಧಿಪಡಿಸಲಾಗಿರುವ ಅನ್ನಸೇವಾ ಮೊಬೈಲ್ ಆಪ್ಗೆ ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವ ರಿಜ್ವಾನ್ ಅರ್ಷದ್ ನಿನ್ನೆ ಪ್ರಾಯೋಗಿಕವಾಗಿ ಚಾಲನೆ ನೀಡಿದರು. ಶಿವಾಜಿನಗರದ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮೊಬೈಲ್ ಆಪ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಕೆವೈಸಿ ಅಪ್ಡೇಟ್ ಮಾಡುವ ಅವಧಿಯನ್ನು ಇದೇ 20 ಅಕ್ಟೋಬರ್ವರೆಗೆ ವಿಸ್ತರಿಸಲಾಗಿದೆ ಎಂದರು. ಮೊದಲ ಹಂತದಲ್ಲಿ ಬೆಂಗಳೂರು, ಬೆಂಗಳೂರು ಗ್ರಾಮೀಣ, ಉಡುಪಿ, ಹಾವೇರಿ, ಉತ್ತರ ಕನ್ನಡ, ಬಳ್ಳಾರಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಲಾಗಿದ್ದು, ಇನ್ನುಳಿದ ಜಿಲ್ಲೆಗಳಿಗೆ 15-20 ದಿನಗಳೊಳಗಾಗಿ

ಜಾರಿಗೊಳಿಸಲಾಗುವುದು ಎಂದರು. ರಾಜ್ಯದಲ್ಲಿ ಈವರೆಗೆ ಒಟ್ಟು 382,362 ಫಲಾನುಭವಿಗಳು ಒಂದು ಬಾರಿಯೂ ಇ ಕೆವೈಸಿ ಮಾಡಿಲ್ಲ. ಎಲ್ಲರೂ ತಪ್ಪದೇ ಇ ಕೆವೈಸಿ ಮಾಡಿಕೊಳ್ಳುವಂತೆ ಸಚಿವರು ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವಾ ಸೇ ದೇಶ ಸೇವಾ ಮಂತ್ರದೊಂದಿಗೆ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬ್ಯಾಂಕಿಂಗ್ ವಲಯದ ಸ್ವಚ್ಛತೆ ಕುರಿತ ಒಂದು ನೋಟ ಇಲ್ಲಿದೆ. ಬ್ಯಾಂಕಿಂಗ್ ವಲಯದ ಬೆಳವಣಿಗೆಯ ಅನ್ವೇಷಣೆ ಎನ್ನುವುದು ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು, ವಂಚನೆಗಳನ್ನು ತಡೆಯಲು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಸದೃಢಗೊಳಿಸಲು ಕೈಗೊಂಡ ಪ್ರಮುಖ ಪ್ರಕ್ರಿಯೆಯಾಗಿದೆ. ಬೆಳವಣಿಗೆಯ ಅನ್ವೇಷಣೆ ಭಾರತದ ಕ್ರೆಡಿಟ್ ಮಾರುಕಟ್ಟೆಗಳನ್ನು ಮುನ್ನಡೆಸಲಿಲ್ಲ. ಫೋನ್ ಬ್ಯಾಂಕಿಂಗ್ ಅದನ್ನು ಪೂರೈಸಿತು. ಸರಿಯಾದ ಕಚೇರಿಯಿಂದ ಬಂದ ಕರೆ, ಸಾಮಾನ್ಯ ಪರಿಶೀಲನೆಗಳಿಲ್ಲದೆ ಅನುಕೂಲಕರ ಸಾಲಗಾರನಿಗೆ ದೊಡ್ಡ ಸಾಲವನ್ನು ವರ್ಗಾಯಿಸಬಹುದು ಮತ್ತು ಸಾಲ ಮರುಪಾವತಿ ಆಗದೇ ಇದ್ದಾಗ ಬ್ಯಾಂಕ್ ಅದನ್ನು ಸರಿದೂಗಿಸಲು ಮತ್ತೆ ಸಾಲ ನೀಡುತ್ತಿದ್ದವು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೂಡಲೇ ಆಸ್ತಿ ಗುಣಮಟ್ಟ ಪರಿಶೀಲನೆಗೆ ಆದೇಶಿಸಿತು. ಪ್ರತಿ ಬ್ಯಾಂಕ್ ತನ್ನ ಒತ್ತಡವನ್ನು ಪ್ರಾಮಾಣಿಕವಾಗಿ ವರ್ಗೀಕರಿಸುವಂತೆ ಸೂಚನೆ ನೀಡಿತು. ಈ ಕ್ರಮಗಳಿಂದಾಗಿ ಬ್ಯಾಂಕ್ಗಳು ನಿನ್ನೆಯ ಸಾಲಗಳನ್ನು ಒಳಗೊಳ್ಳುತ್ತಿರಲಿಲ್ಲ ಮತ್ತು ಭಾರತದ ಬೆಳವಣಿಗೆಗೆ ಬೆಂಬಲ ನೀಡಲು ಸಿದ್ಧವಾದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವದಾದ್ಯಂತ ಮಹಾತ್ಮನಿಗೆ ಗೌರವ ನಮನ. ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಶಾಲೆ ಹಾಸ್ಟೆಲ್ಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ, ಪರಿಸರ ಇಲಾಖೆ ಸಚಿವರ ಎಚ್ಚರಿಕೆ. ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಬೇಡಿಕೆ, ಇಂಧನ ಭದ್ರತೆಗೆ ಅಗತ್ಯವಾದ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ, ಇಂಧನ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಎಲ್ಲ ಕನ್ನಡ ಮನಸ್ಸುಗಳಿಗೆ ಶುಭೋದಯ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಶುಭ ಸ್ವಾಗತ. ಈ ದಿನದ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಾನಿದ್ದೇನೆ, ಬೆಳಕಿನ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಮಾನಸ.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ ನಿಮಗೆ ಸ್ವಾಗತ. ಸಂತೋಷ್ ಕುಮಾರ್ ಗುಲ್ವಾಡಿ ಕನ್ನಡ ಪತ್ರಿಕೋದ್ಯಮದಲ್ಲಿ ದೊಡ್ಡ ಹೆಸರು. ಸಂಗೀತ ಸಾಹಿತ್ಯ ಸಂಸ್ಕೃತ ಅರಿತ ಕುಟುಂಬದಿಂದ ಬಂದವರು, ಉಡುಪಿಯವರು. ಬರಹ ಅಷ್ಟೇ ಅಲ್ಲದೆ ವ್ಯಂಗ್ಯಚಿತ್ರ ರಚನೆ ಸಹ ಮಾಡಿದರು. ಕನ್ನಡ ಸಾಹಿತ್ಯಕೂಟ, ಮನುಕುಲ ಪ್ರಕಾಶನ ಸಂಸ್ಥೆ, ಸಣ್ಣ ಪತ್ರಿಕೆಗಳು, ದೊಡ್ಡ ಪತ್ರಿಕೆಗಳು, ಹೀಗೆ ಬಹಳಷ್ಟು ಕಡೆ ಅವರು ಕೆಲಸ ಮಾಡಿದರು. ತರಂಗ ಪತ್ರಿಕೆಯನ್ನು ಕಟ್ಟಿ ರೂಪಿಸಿ ಬೆಳೆಸಿದರು. ಅಚ್ಚುಕಟ್ಟುತನ, ಶಿಸ್ತು ಅವರ ವ್ಯಕ್ತಿತ್ವ. ಸಂಗೀತ ಸಾಹಿತ್ಯ ಚಿತ್ರಕಲೆ ಅಧ್ಯಯನ ತಿರುಗಾಟ ಎಲ್ಲದರಲ್ಲೂ ಆಸಕ್ತಿ. ಪತ್ರಕರ್ತರಾಗಿ ಮಹಾತ್ಮ ಗಾಂಧೀಜಿಯವರು ಏನೆಲ್ಲ ಮಾಡಿದರು ಅನ್ನೋದನ್ನ ಹೇಳಿದ್ದಾರೆ. ಸಂತೋಷ್ ಕುಮಾರ್ ಗುಲ್ವಾಡಿಯವರು ಹುಟ್ಟಿದ್ದು ಕೂಡ ಅಕ್ಟೋಬರ್ 2 ತಾರೀಖು. ಈಗ ಕೇಳೋಣ ರತ್ನ ಭಂಡಾರದ ಧ್ವನಿ ಸಂತೋಷ್ ಕುಮಾರ್ ಗುಲ್ವಾಡಿ ಅವರದು.
4: ರಾಷ್ಟ್ರಪಿತ ಮಹಾತ್ಮ ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ ಅವರನ್ನು ಯುಗಪ್ರವರ್ತಕ, ಮುತ್ಸದ್ದಿ, ಸಂತ, ಫಕೀರ, ವಕೀಲ, ಜಿಪುಣ, ಶಕಪುರುಷ, ತತ್ವಜ್ಞಾನಿ, ದಾರ್ಶನಿಕ, ವಿಕ್ಷಿಪ್ತ ವ್ಯಕ್ತಿ ಎಂದೇ ಮೊದಲಾಗಿ ಹಲವು ವಿಧಗಳಲ್ಲಿ ಜಗತ್ತಿನಲ್ಲಿ ಅನೇಕರು ಬಣ್ಣಿಸಿದ್ದಾರೆ, ಗುರುತಿಸಿ ಗೌರವಿಸಿದ್ದಾರೆ, ಟೀಕಿಸಿದ್ದಾರೆ. ಅವರ ಮೌಲ್ಯಗಳನ್ನು ಜಗತ್ತೇ ಮೆಚ್ಚಿಕೊಂಡಿದೆ. ಸತ್ಯ, ಅಹಿಂಸೆ, ತ್ಯಾಗಗಳ ಆಯುಧಗಳಿಂದ ಎಂದೂ ಮುಳುಗದ ಸೂರ್ಯನ ಬ್ರಿಟಿಷ್ ಸಾಮ್ರಾಜ್ಯವನ್ನು

0: ಯುದ್ಧರಹಿತ ತಂತ್ರದಿಂದ ಅವರು ಗೆದ್ದರು. ಹೋರಾಟದಲ್ಲಿ ಪತ್ರಿಕೆಗಳನ್ನು ನಡೆಸಿದರು, ಪೂರಕ ಅಸ್ತ್ರಗಳನ್ನಾಗಿ ಬಳಸಿದರು. ಗಾಂಧೀಜಿಯವರು 79 ವರ್ಷಗಳ ತನ್ನ ಆಯುಷ್ಯದಲ್ಲಿ 53 ವರ್ಷ ಕಾಲ 8 ಪತ್ರಿಕೆಗಳನ್ನು 10 ಭಾಷೆಗಳಲ್ಲಿ ನಡೆಸಿದರು. ಸ್ವತಃ ಗುಜರಾತಿ, ಹಿಂದೂಸ್ತಾನಿ ಮತ್ತು ಇಂಗ್ಲೀಷುಗಳಲ್ಲಿ ಸವ್ಯಸಾಚಿಯಾಗಿ, ಅಂದರೆ ಎರಡೂ ಕೈಗಳಿಂದ ಅವರು ಬರೆದರು. ಗಾಂಧೀಜಿಯವರ ಒಟ್ಟು ಬರವಣಿಗೆ ಸುಮಾರು 45,000 ಮುದ್ರಿತ ಪುಟಗಳು. ಇಂಡಿಯನ್ ಒಪಿನಿಯನ್, ದಕ್ಷಿಣ ಆಫ್ರಿಕಾದಲ್ಲಿ ಅವರು ತನ್ನ ಮೊದಲನೇ ಹೋರಾಟ ಮಾಡಿದಾಗ ಆರಂಭಿಸಿದ ಇಂಗ್ಲಿಷ್ ಪತ್ರಿಕೆ, ಯಂಗ್ ಇಂಡಿಯಾ ಇಂಗ್ಲಿಷ್ ಪತ್ರಿಕೆ, ನವಜೀವನ ಗುಜರಾತಿ, ತನ್ನ ರಾಜಕೀಯ ಕಾರ್ಯಾಚರಣೆ, ವಿಚಾರ ವಿನಿಮಯ, ಸಾರ್ವಜನಿಕ ಭಾಷಣಗಳ ನಡುವೆಯೂ ಒಂದೇ ಒಂದು ನಿಮಿಷ ವ್ಯರ್ಥ ಮಾಡದೆ ಬರೆದೇ ಬರೆದರು. ಚಲಿಸುವ ರೈಲು ಹಡಗುಗಳಲ್ಲೂ ಬರೆದರು. ಜೈಲುಗಳಲ್ಲಿ ಸುಮಾರು 7 ವರ್ಷ, ಅಂದರೆ ಕರಾರುವಾಕ್ಕಾಗಿ 2338 ದಿನ ಇದ್ದಾಗಲೂ ಅವರು ಬರೆದರು. ಮಹಾತ್ಮ ಗಾಂಧೀಜಿಯವರ ಜಗತ್ಪ್ರಸಿದ್ಧ ಆತ್ಮಚರಿತ್ರೆ ದಿ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್, ಇದು ಕೂಡ ಪ್ರಕಟವಾದುದು ಯಂಗ್ ಇಂಡಿಯಾದಲ್ಲಿ. ಭಾರತದಲ್ಲಿ ಬ್ರಿಟಿಷರ ಇಂಗ್ಲಿಷ್ ಮರ್ಜಿ ಹಾಗೂ ದೇಶಾಂತರದ ಮತಾಂತರ ಮಾಡಿಕೊಂಡ ಅಭಿಮಾನ ಶೂನ್ಯ ಭಾರತೀಯರ ಇಂಗ್ಲಿಷ್ ಮೋಹದ ವಿರುದ್ಧ, ಬ್ರಿಟಿಷ್ ಸಾರ್ವಭೌಮತೆಯ ದರ್ಪದ ವಿರುದ್ಧ ಭಾಷಾ ಪತ್ರಿಕೆಗಳನ್ನು ತನ್ನ ಸ್ವದೇಶಿ ತತ್ವಗಳಿಗೆ ಸರಿಹೊಂದಿಸಿ ಮುಖ್ಯ ರಾಷ್ಟ್ರವಾಹಿನಿಯಲ್ಲಿ ಗಟ್ಟಿಯಾಗಿ ತಂದು ನಿಲ್ಲಿಸಿದವರೇ ಗಾಂಧೀಜಿಯವರು. ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಅವರ ಪತ್ರಿಕಾ ಕ್ಷೇತ್ರದ ಮುಖ್ಯ ಗುರಿಗಳು. ಪ್ರಚಾರಕ್ಕಾಗಿ ಜಾಹೀರಾತು ಪ್ರಕಟಿಸಿ ಧನ ಸಂಪಾದಿಸಲು ಪತ್ರಿಕೆಗಳನ್ನು, ತನ್ನ ಬರವಣಿಗೆಯನ್ನು ಎಂದೂ ಅವರು ಉಪಯೋಗಿಸಲಿಲ್ಲ. ಅತ್ಯಂತ ಎಚ್ಚರಿಕೆಯಿಂದ ಗೌರವಯುತವಾದ ನಾಗರಿಕ ಭಾಷೆಯನ್ನೇ ಬಳಸಿದರು ಎಂಬುದು ಬಹಳ ಮುಖ್ಯವಾದುದು. ಓದುಗರ ಅಭಿರುಚಿಯನ್ನು ಕೆಡಿಸಲಿಲ್ಲ. ದೇಶಪ್ರೇಮ, ದೇಶಭಕ್ತಗಳನ್ನು ಬೆಳೆಸಿದರು. ಜನರು ಒಂದಾಗುವಂತೆ ಪ್ರೇರಣೆ ಕೊಟ್ಟರು. ಗಾಂಧೀಜಿ ಒಬ್ಬ ವಿಶಿಷ್ಟ ವ್ಯಕ್ತಿ. ಅವರು ಕೆಲವು ಮೌಲ್ಯಗಳನ್ನು ಅತ್ಯಂತ ಜತನದಿಂದ ಕಾಪಾಡಿಕೊಂಡು ಬಂದರು. ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಎಲ್ಲೆಲ್ಲೂ ಈ ಮೌಲ್ಯಗಳಿಂದ ಅವರು ರಾಜಿ ಮಾಡಿಕೊಳ್ಳಲಿಲ್ಲ. ಅವರು ಸನಾತನ ಧರ್ಮದ ಬೇರುಗಳನ್ನೇ ತಡಕಾಡಿದರು. ಜತೆಯಲ್ಲಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಬೆಳೆದ ಅನಿಷ್ಟಗಳನ್ನು, ಕೆಡುಕುಗಳನ್ನು ಖಂಡಿಸಿದರು, ರಿಪೇರಿ ಮಾಡಲು ಪ್ರಯತ್ನಿಸಿದರು. ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಆರಂಭಗೊಂಡ ಭಾರತೀಯ ಪತ್ರಿಕೋದ್ಯಮ ಪರಂಪರೆಯನ್ನು ಗಾಂಧೀಜಿ ಬಹು ಎತ್ತರಕ್ಕೆ ಮುಟ್ಟಿಸಿದರು. ನೂರಾರು ಮಂದಿಗೆ ಆದರ್ಶಪ್ರಾಯರಾದರು.
1: ರತ್ನಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ಪತ್ರಕರ್ತ ಸಂತೋಷ್ ಕುಮಾರ್ ಗುಲ್ವಾಡಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಕನ್ನಡ ರತ್ನ ಭಂಡಾರ ಕೇಳಿದ್ರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಜೊತೆಯಾಗಿದ್ದೇವೆ. ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಭಾವಗೀತೆಗಳ ಭಾವಯಾನ. ಮೊದಲ ಗೀತೆ ಮೂಡಿ ಬರ್ತಾ ಇದೆ, ಉಪಾಸನ ಮೋಹನ್ ಮತ್ತು ಸಂಗಡಿಗರು ಧನಿಯಾಗಿದ್ದರು ಅಂತ ಗೀತೆ. ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ, ಉಪಾಸನ ಮೋಹನ್ ಅವರ ಸಂಗೀತ ಸಂಯೋಜನೆ.

ಇಲ್ಲಿ ಭಾವವನ್ನ ಹೂವಿಗೆ ಹೋಲಿಸಿದ್ದಾರೆ. ಡಿ ವಿ ಜಿ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಹೂವಿನ ಬಾಳನ್ನ ಮನುಷ್ಯನ ಜೀವನಕ್ಕೆ ಹೋಲಿಸಿದ್ದಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅನ್ನುವಂಥ ಸಾಲುಗಳನ್ನು ನಾವು ನೆನಪಿಸ್ಕೋಬಹುದು.

ಒಂದು ಚಂದದ ಭಾವಗೀತೆಯನ್ನ ಆಲಿಸಿದ್ರಿ. ಮಂಜುಳಾ ಗುರುರಾಜ್ ಅವರು ದನಿಯಾಗಿದ್ರು. ಪೂತಿ ನರಸಿಂಹಾಚಾರ್ ಅವರ ರಚನೆ ಈ ಗೀತೆಯದಾಗಿತ್ತು. ನಾವು ಬಳ್ಳಿ ಅಂದ ತಕ್ಷಣ ಮರವನ್ನು, ಮರ ಅಂದ ತಕ್ಷಣ ಬಳ್ಳಿಯನ್ನು ನೆನಪಿಸ್ಕೊಳ್ತೀವಿ. ಬಳ್ಳಿ ಮತ್ತೆ ಮರದ ಸಂಬಂಧ ಇದೆಯಲ್ಲ, ಅದು ಪ್ರಕೃತಿಯ ಅತ್ಯಂತ ಸುಂದರ ಮತ್ತೆ ಆಳವಾದ ಸಹಜೀವನಕ್ಕೆ ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಲ್ವಾ?

0: ಭಾವಗೀತೆಗಳ ಭಾವಯಾನ ಮುಂದುವರಿಯುತ್ತೆ. ರಾಷ್ಟ್ರೀಯ ವಾರ್ತೆಗಳ ನಂತರ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ, ಗಣ್ಯರಿಂದ ಗೌರವ ನಮನ. ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಭೇಟಿ ಮುಂದುವರೆಸಿದ ಭಾರತ, ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ವಾರ್ತೆಗಳ ವಿವರ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ ಅಂಗವಾಗಿ ಇಂದು ದೇಶದಾದ್ಯಂತ ಮತ್ತು ವಿದೇಶಗಳಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ವಿವಿಧ ಗೌರವ ಸಮಾರಂಭಗಳನ್ನು ಆಯೋಜನೆ ಮಾಡಲಾಗಿದೆ. ಗಾಂಧೀಜಿಯವರ ತತ್ವ ಮತ್ತು ಆದರ್ಶಗಳನ್ನು ಸ್ಮರಿಸುವ ಈ ಜಯಂತಿಯ ಪ್ರಯುಕ್ತ ದೇಶದಾದ್ಯಂತ ಅಪಾರ ಸಂಖ್ಯೆಯ ಜನರು ಗಾಂಧೀಜಿಯವರಿಗೆ ಶ್ರದ್ದಾಂಜಲಿ ಸಲ್ಲಿಸುತ್ತಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರುವಂತಹ ಗಾಂಧೀಜಿಯವರ ಸಮಾಧಿ ಸ್ಥಳವಾದ ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾವನ್ನು ಆಯೋಜನೆ ಮಾಡಲಾಗಿದ್ದು, ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಶಾಂತಿಯ ಸಂದೇಶಗಳನ್ನು ಸಾರುವ ಕಾರ್ಯಕ್ರಮಗಳು ಜರುಗುತ್ತಿವೆ. ಜಾಗತಿಕವಾಗಿ ವಿವಿಧ ಭಾಗಗಳಲ್ಲಿ ಯುದ್ದ ಮತ್ತು ಸಂಘರ್ಷದ ವಾತಾವರಣ ನೆಲೆಸಿರುವ ಪ್ರಸ್ತುತ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಶಾಂತಿ ಮತ್ತು ಅಹಿಂಸೆಯ ಸಂದೇಶಗಳು ಮತ್ತಷ್ಟು ಪ್ರಸ್ತುತತೆಯನ್ನು ಪಡೆದುಕೊಂಡಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗಾಂಧಿ ಜಯಂತಿಯ ಶುಭ ಸಂದರ್ಭದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿ ಸಂದೇಶ ನೀಡಿರುವ ರಾಷ್ಟ್ರಪತಿಯವರು, ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ತತ್ವಗಳನ್ನು ಜಾಗತಿಕ ಸಮುದಾಯವು ಅತ್ಯಂತ ಗೌರವದಿಂದ ಕಾಣುತ್ತದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ನಿರ್ಮಿಸುವ ರಾಷ್ಟ್ರೀಯ ಗುರಿಯತ್ತ ದೇಶವು ವೇಗವಾಗಿ ಮುನ್ನಡೆಯುತ್ತಿದ್ದು, ಅಭಿವೃದ್ಧಿಯ ಫಲಗಳು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪುವಂತೆ ಮಾಡಲು ಸಹಾನುಭೂತಿ ಮತ್ತು ಒಳಗೊಳ್ಳುವಿಕೆಯ ಮೌಲ್ಯಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಚಿಂತನೆಯು ಸರ್ವರ ಕಲ್ಯಾಣ ಮತ್ತು ಅಭ್ಯುದಯದ ತತ್ವವನ್ನು ಆಧರಿಸಿದ ಗಾಂಧೀಜಿಯವರ ಸರ್ವೋದಯ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ ಎಂದ ಅವರು, ನೈತಿಕ ನಡವಳಿಕೆ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಸಮರ್ಥ, ಅಭಿವೃದ್ಧಿ ಹೊಂದಿದ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ನಾಗರಿಕರು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಮಾಜಿ ಪ್ರಧಾನಮಂತ್ರಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಹರಿಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿಯ ಅಂಗವಾಗಿ ಇಂದು ಇಡೀ ದೇಶ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಿದೆ. 1904ರ ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ನಗರ ಅಂದಿನ ಮೊಘಲ್ ಸರಾಯ್ನಲ್ಲಿ ಜನಿಸಿದ ಶಾಸ್ತ್ರಿಯವರು ಕಿರಿಯ ವಯಸ್ಸಿನಲ್ಲಿಯೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿ 1921ರ ಅಸಹಕಾರ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ನಂತರ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಮಹತ್ವದ ಸಚಿವ ಸಂಪುಟ ಖಾತೆಗಳನ್ನು ನಿರ್ವಹಿಸಿದ ಅವರು, ತಮ್ಮ ಪ್ರಾಮಾಣಿಕತೆ, ಸರಳತೆ ಮತ್ತು ದೃಢ ನಾಯಕತ್ವ ಗುಣಗಳಿಂದ ನಾಡಿನ ಗಮನ ಸೆಳೆದಿದ್ದರು. ಪ್ರಧಾನಿಯಾಗಿ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಿದ್ದ ಶಾಸ್ತ್ರಿಯವರ ತ್ಯಾಗ ಮತ್ತು ಸೇವಾ ಮನೋಭಾವ

0: ಭಾವವನ್ನು ಸ್ಮರಿಸಿ ನಾಡಿನಾದ್ಯಂತ ವಿವಿಧ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತಿದೆ. ಗಾಂಧಿ ಜಯಂತಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿಯ ರಾಜ್ಘಾಟ್ ಮತ್ತು ವಿಜಯ್ಘಾಟ್ಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ದೆಹಲಿ ಸಂಚಾರ ಪೊಲೀಸರು ವಿಶೇಷ ಸಂಚಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಮುಖ ಕಾರ್ಯಕ್ರಮಗಳು ನಡೆಯುವಂತಹ ರಾಜ್ಘಾಟ್, ರಿಂಗ್ ರೋಡ್ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ವಾಹನ ಮತ್ತು ಪಾದಚಾರಿಗಳ ಸುಗಮ ಮತ್ತು ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸಿಕೊಳ್ಳಲು ಈ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಫ್ಲೈ ದುಬೈ FZ-1073 ವಿಮಾನದ ಪೈಲಟ್ ಮತ್ತು ಭಾರತೀಯ ಪ್ರಜೆಯಾಗಿರುವಂತಹ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರ ಆರೋಗ್ಯ ಸ್ಥಿತಿಯನ್ನು ನಿರಂತರವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸೌದಿ ಅರೇಬಿಯಾದ ತಬುಕ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದ ನಂತರ ಹೆಚ್ಚಿನ ವೈದ್ಯಕೀಯ ಆರೈಕೆ ಮತ್ತು ಚೇತರಿಕೆಗಾಗಿ ಅವರನ್ನು ಯುಎಇಯ ಅಬುದಾಬಿಗೆ ಸ್ಥಳಾಂತರ ಮಾಡಲಾಗಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಕ್ಯಾಪ್ಟನ್ ಮಚ್ಚರ್ ಅವರ ಕುಶಲೋಪರಿ ವಿಚಾರಿಸಿದ್ದು, ಇದಕ್ಕೂ ಮುನ್ನ ಅವರ ಕುಟುಂಬವನ್ನು ಭೇಟಿಯಾಗಿ ಕ್ಯಾಪ್ಟನ್ ಅವರ ಆರೋಗ್ಯ ಮತ್ತು ಚೇತರಿಕೆಗೆ ಅಗತ್ಯವಿರುವಂತಹ ಎಲ್ಲಾ ರೀತಿಯ ಸಹಕಾರ ನೀಡುವ ಭರವಸೆಯನ್ನು ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರಿ ವಹಿಸಿದ್ದಾರೆ. ಅಬುದಾಬಿಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಮತ್ತು ದುಬೈನಲ್ಲಿರುವಂತಹ ಕಾನ್ಸುಲೇಟ್ ಸ್ಥಳೀಯ ಅಧಿಕಾರಿಗಳೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದು, ಸ್ಮಿತ್ ಮಚ್ಚರ್ ಅವರ ಶೌರ್ಯ ಮತ್ತು ಧೈರ್ಯವನ್ನು ವಿದೇಶಾಂಗ ಸಚಿವಾಲಯ ಮತ್ತೊಮ್ಮೆ ಪ್ರಶಂಸಿಸಿದೆ. ವಿಪತ್ತಿನ ಸಮಯದಲ್ಲಿ ಅವರು ತೋರಿದಂತಹ ಸಮಯಪ್ರಜ್ಞೆ ಮತ್ತು ಸಾಹಸಕ್ಕೆ ಜಗತ್ತಿನಾದ್ಯಂತ ವ್ಯಕ್ತವಾಗುತ್ತಿರುವಂತಹ ಮೆಚ್ಚುಗೆ ಮತ್ತು ಬೆಂಬಲಕ್ಕೆ ಸಚಿವಾಲಯ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ. ವಿಮಾನಯಾನ ಮತ್ತು ನಾಗರಿಕರ ಸುರಕ್ಷತೆಗೆ ಅಪಾಯ ಉಂಟುಮಾಡುವ ಕೃತ್ಯವನ್ನು ಸಹಿಸಲಾಗುವುದಿಲ್ಲ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತಿಳಿಸಿದ್ದಾರೆ. ದುಬೈನಿಂದ ಟೆಲ್ ಅವಿವ್ಗೆ ತೆರಳುತ್ತಿದ್ದಂತಹ ಫ್ಲೈ ದುಬೈ ವಿಮಾನದಲ್ಲಿ ಬುಧವಾರ ನಡೆದಂತಹ ದಾಳಿಯ ಕುರಿತು ಪ್ರತಿಕ್ರಿಯಿಸಿರುವಂತಹ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ದುಬಾರಿಕ್, ಘಟನೆಯಲ್ಲಿ ಭಾರಿ ಅನಾಹುತ ತಪ್ಪಿದ್ದಕ್ಕೆ ಪ್ರಧಾನ ಕಾರ್ಯದರ್ಶಿ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಯಾಣಿಕರ ಸುರಕ್ಷತೆ ಖಚಿತಪಡಿಸಿ ತನಿಖೆ ನಡೆಸುತ್ತಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಘಟನೆಯ ಎಲ್ಲಾ ಬೆಳವಣಿಗೆಗಳನ್ನು ವಿಶ್ವಸಂಸ್ಥೆ ನಿಗಾ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದಾಳಿಕೋರನನ್ನು ಎದುರಿಸಿ ಪ್ರಯಾಣಿಕರ ಜೀವ ಉಳಿಸಲು ಧೈರ್ಯ ಪ್ರದರ್ಶಿಸಿದ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರನ್ನು ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ನಿಯೋಗ ಶ್ಲಾಘಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ಜರುಗುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಗಾಗಿ ಕೈಗೊಂಡಿರುವಂತಹ ಕ್ರಮಗಳ ಕುರಿತ ಒಂದು ವರದಿ ಇದೀಗ ಮೂಡಿಬರಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಮತ್ತು ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿದ್ದಂತಹ ಕೆಟ್ಟ ಸಾಲದ ಪ್ರಮಾಣ 15%ಕ್ಕೆ ಏರಿರುವುದು ಬೆಳಕಿಗೆ ಬಂತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರುಬಂಡವಾಳ ಹೂಡಿಕೆ ಮತ್ತು ಸುಧಾರಣೆಗಳನ್ನು ಒಳಗೊಂಡಂತಹ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವಂತಹ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕ್ಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ರಕ್ಷಣಾ ಸಚಿವಾಲಯದ ಸಾರ್ವಜನಿಕ ಸಂಪರ್ಕ ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮತ್ತು ಡಿಡಿ ನ್ಯೂಸ್ ಮಿಜೋರಂ ನಿರ್ದೇಶಕರಾಗಿದ್ದಂತಹ ನಂಪೈ ಬೌಂಗ್ ಮಾರಿ ಮೈಂಡ್ ಅವರ ಅಕಾಲಿಕ ನಿಧನಕ್ಕೆ ರಕ್ಷಣಾ ಸಚಿವಾಲಯ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ಐಜ್ವಾಲ್ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮಾರಿನ್ ಮೈ ಅವರೊಂದಿಗೆ ಇಂಪಾಲಾದ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಮತ್ತು ಹಿರಿಯ ಐಎಎಸ್ ಅಧಿಕಾರಿ ಡಾ ಎಂಗಾಂ ಪೇಮ್ ಮತ್ತು ಮತ್ತೊಬ್ಬ ಸರ್ಕಾರಿ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಸಚಿವಾಲಯದ ವಕ್ತಾರರಾಗಿ ಮತ್ತು ರಕ್ಷಣಾ ವರದಿಗಾರಿಕೆಯಲ್ಲಿ ನಮ್ ಪೈ ಬೌ ಮಾರಿನ್ ಮೈ ಅವರು ಸಲ್ಲಿಸಿದ ಸುದೀರ್ಘ ಮತ್ತು ಶ್ರೇಷ್ಠ ಸೇವೆಯನ್ನು ಸಚಿವಾಲಯವು ಗೌರವದಿಂದ ಸ್ಮರಿಸಿದೆ. ರಕ್ಷಣಾ ಪಡೆಗಳ ಚಟುವಟಿಕೆ ಮತ್ತು ಸಾಧನೆಗಳನ್ನು ಅತ್ಯಂತ ನಿಷ್ಠೆಯಿಂದ ವರದಿ ಮಾಡಿ ಅವುಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಅವರು ವಹಿಸಿದ ಪಾತ್ರ ಮತ್ತು ನೀಡಿರುವ ಕೊಡುಗೆ ಎಂದೆಂದಿಗೂ ಸ್ಮರಣೀಯ ಎಂದು ಸಚಿವಾಲಯ ಗೌರವ ನಮನ ಸಲ್ಲಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ಮೃತ ಸಿಬ್ಬಂದಿಗಳ ಕುರಿತು ಸಂತಾಪವನ್ನು ಸೂಚಿಸಿದ್ದು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಬೇಟೆ ಮುಂದುವರೆಸಿರುವಂತಹ ಭಾರತ ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತಪಡಿಸಿಕೊಂಡಿದೆ. ಭಾರತದ ಪುರುಷರ ಹಾಕಿ ತಂಡ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4-3 ಗೋಲುಗಳಿಂದ ಸೋಲಿಸಿ ಫೈನಲ್ ಪ್ರವೇಶ ಪಡೆದಿದೆ. ಕ್ರಿಕೆಟ್ ತಂಡ ಶ್ರೀಲಂಕಾವನ್ನು 124 ರನ್ಗಳಿಂದ ಮಣಿಸಿ ಚಿನ್ನದ ಪದಕಕ್ಕೆ ಅರ್ಹತೆಯನ್ನು ಪಡೆದಿದೆ. ಪುರುಷರ 97 ಕೆಜಿ ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ನಿತೇಶ್ ಸಿವಾಚ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 1962 ಬಳಿಕ ಏಷ್ಯನ್ ಗೇಮ್ಸ್ನಲ್ಲಿ ಈ ವಿಭಾಗದಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಬೆಳ್ಳಿ ಪದಕ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ, ಗಣ್ಯರಿಂದ ಗೌರವ ನಮನ, ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಬೇಟೆ ಮುಂದುವರಿಸಿದ ಭಾರತ ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಮನೆಯೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
4: ಹಾಗೆ ಹೇಳು ಮತ್ತೆ.
3: ನಿರ್ಮಾ ಶುದ್ಧ ಉಪ್ಪು.
5: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
6: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹೌದು, ಟ್ಯೂನ್ ಮಾಡಿ ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಭಾವಗೀತೆಗಳ ಭಾವ

ಸುಮಧುರವಾದ ಭಾವಗೀತೆಗಳ ಭಾವಯಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗಿದೆ. ಸಮಯ ಆಗ್ತಾ ಇದೆ 8 ಗಂಟೆ. ಇನ್ನು ಮುಂದೆ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕವಾಗಿ ವಿವಿಧ ಭಾಗಗಳಲ್ಲಿ ಯುದ್ಧ ಮತ್ತು ಸಂಘರ್ಷದ ವಾತಾವರಣ ನೆಲೆಸಿರುವ ಪ್ರಸ್ತುತ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಶಾಂತಿ ಮತ್ತು ಅಹಿಂಸೆಯ ಸಂದೇಶಗಳು ಮತ್ತಷ್ಟು ಪ್ರಸ್ತುತತೆಯನ್ನು ಪಡೆದುಕೊಂಡಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗಾಂಧಿ ಜಯಂತಿಯ ಹಿನ್ನೆಲೆಯಲ್ಲಿ ನೀಡಿರುವಂತಹ ಸಂದೇಶದಲ್ಲಿ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಗಾಂಧಿ ಜಯಂತಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಹಿನ್ನೆಲೆಯಲ್ಲಿ ರಾಷ್ಟ ರಾಜಧಾನಿಯ ರಾಜ್ಘಾಟ್ ಮತ್ತು ವಿಜಯ್ಘಾಟ್ಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ದೆಹಲಿ ಸಂಚಾರ ಪೊಲೀಸರು ವಿಶೇಷ ಸಂಚಾರ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ. ದುಬೈ ಫ್ಲೈ ದುಬೈ FZ-1073 ವಿಮಾನದ ಪೈಲಟ್ ಮತ್ತು ಭಾರತೀಯ ಪ್ರಜೆಯಾಗಿರುವಂತಹ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರ ಆರೋಗ್ಯ ಸ್ಥಿತಿಯನ್ನು ನಿರಂತರವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ವಿಪತ್ತಿನ ಸಮಯದಲ್ಲಿ ಅವರು ತೋರಿದ ಸಮಯಪ್ರಜ್ಞೆ ಮತ್ತು ಸಾಹಸಕ್ಕೆ ಜಗತ್ತಿನಾದ್ಯಂತ ವ್ಯಕ್ತವಾಗುತ್ತಿರುವಂತಹ ಮೆಚ್ಚುಗೆ ಮತ್ತು ಬೆಂಬಲಕ್ಕೆ ಸಚಿವಾಲಯ ಕೃತಜ್ಞತೆ ಸಲ್ಲಿಸಿದೆ. ಬೆಳೆ ಹಾನಿಯಿಂದ ರೈತರು ಅನುಭವಿಸುವ ನಷ್ಟಕ್ಕೆ ತಕ್ಕಂತಹ ಪರಿಹಾರ ದೊರೆಯಬೇಕಿದ್ದು, ರೈತರಿಗೆ ನೀಡಲಾಗುವಂತಹ ಇನ್ಪುಟ್ ಸಬ್ಸಿಡಿಯ ಮಾನದಂಡಗಳನ್ನು ಶೀಘ್ರ ಪರಿಷ್ಕರಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮನವಿ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜನ್ಮದಿನಾಚರಣೆಯ ಕಾರ್ಯಕ್ರಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ವಾರ್ತಾ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ಇಂದು ಚಿಕ್ಕಬಳ್ಳಾಪುರ ನಗರದ ಗಾಂಧಿ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬರ ಪರಿಸ್ಥಿತಿ ಮತ್ತು ಬೆಳೆಹಾನಿಯ ನೈಜ ಚಿತ್ರಣವನ್ನು ಅಧ್ಯಯನ ಮಾಡಲು ಭಾನುವಾರ ಕೇಂದ್ರದ ವಿಶೇಷ ತಂಡ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ನಿನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದ ಅಧಿಕಾರಿಗಳ ತಂಡ ವಿವಿಧೆಡೆ ಪೂರ್ವಭಾವಿ ಪರಿಶೀಲನೆ ನಡೆಸಿದೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನ ವೈಯಕ್ತಿಕ ಕಾಂಪೌಂಡ್ ಬಿಲ್ಲುಗಾರಿಕೆಯಲ್ಲಿ ಗಣೇಶ್ ಮಣಿರತ್ನಂ ತಿರುಮೂರು ಕಂಚು ಪದಕ ಗೆದ್ದಿದ್ದಾರೆ. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಟ್ಯೂನ್ ಮಾಡಿ ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇನ್ನು ಮುಂದೆ ಚಿತ್ರಗೀತೆಗಳು ನಿಮಗಾಗಿ ಮೂಡಿ ಬರುತ್ತೆ. ಗಮನಿಸಿ ಕೇಳಿದ್ರೆ 8:30 ಪ್ರಾಮಾಣಿಕತೆಯ ಪ್ರತಿರೂಪ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ವಿಶೇಷ ಕಾರ್ಯಕ್ರಮ ಮೂಡಿ ಬರುತ್ತೆ. ಹಾಗೆ 9:00 ಇಂದಿನ ವಿಶೇಷ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಸಂದರ್ಶನ ಇದೆ. ಡಾಕ್ಟರ್ ಟಿಎನ್ ವಾಸುದೇವ ಮೂರ್ತಿಯವರು ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಗಾಂಧಿ ಜಯಂತಿಯ ವಿಶೇಷ, ಗಾಂಧಿ ಪ್ರತಿಪಾದಿಸಿದ ಮೌಲ್ಯಗಳ ಕುರಿತಾದ ಸಂದರ್ಶನ. ತಪ್ಪದೆ ಕೇಳಿ, ಎರಡು ಕಾರ್ಯಕ್ರಮಗಳ ಜೊತೆಯಾಗಿರಿ. ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ಕೇಳುಗರು ಸಾಕಷ್ಟು ಸಂದೇಶಗಳ ಮೂಲಕ ಕಾರ್ಯಕ್ರಮದಲ್ಲಿ ನಾವು ಕೂಡ ಜೊತೆಯಾಗಿದ್ದೇವೆ ಅಂತ ಹೇಳಿದ್ದಾರೆ. ಪ್ರಸಾದ್ ಬಾಕಳೆ ಎಕ್ಸಂಬ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮಗಳು ಬೆಳಗ್ಗಿನಿಂದ ತುಂಬ ಖುಷಿನ ಕೊಡ್ತಿದೆ ಅಂತ ವರಲಕ್ಷ್ಮಿ ಅವರು ಪೀಣ್ಯದಿಂದ ಹೇಳಿದರೆ, ಮತ್ತೊಬ್ಬರು ವಿಜಯಪುರ ಜಿಲ್ಲೆ ಅಲ್ಮೇಲ್ದಿಂದ ರಾಜು ಹಿಪ್ಪರ್ಗಿ ಅವರು ಸಂದೇಶದ ಮೂಲಕ ಜೊತೆಯಾಗಿದ್ದಾರೆ. ಹಾಗೂ ಉಳ್ಳಾಳ ಉಪನಗರದಿಂದ ಮೀನಾ ಅವರು, ವಾಣಿಶ್ರೀ ಅವರು ಧಾರವಾಡದಿಂದ, ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಪೂರ್ಣಿಮಾ ಮೇಸ್ರಿ ನಾರಾಯಣಪುರದಿಂದ ಬೆಳಗಿನಿಂದ ಕಾರ್ಯಕ್ರಮಗಳು ಇಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅರುಣ ಮೈತ್ರಿ ಜೇಸಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುನೀಲ್ ಕುಂಬಾರ ಚಡಚಣ ತಾಲೂಕು ಲೋಣಿಯಿಂದ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ವೈಎಸ್ ಕಾಲೋನಿ ಧಾರವಾಡದಿಂದ ಕವಿತಾ ಶ್ರೀನಿವಾಸ್ ಅವರು ಹೇಳ್ತಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ ಕೇಶವಪುರ ಹುಬ್ಬಳ್ಳಿಯಿಂದ, ಮೇಘ ಧ್ರುವ ಬಡ್ನಿ ಅವರು ಈ ಸಂದೇಶವನ್ನು ಕಳಿಸಿದವರು. ಹಾಗೆ ಗಂಗಾವತಿ ಈರಣ್ಣ ಮತ್ತು ವಿಜಯ್ ಶ್ರೀ ಕಿಷ್ಕಿಂದಾನಗರದಿಂದ ಮುಂಜಾನೆಯ ಶುಭೋದಯ ಅಂತ ಹೇಳ್ತಿದ್ರೆ, ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್ ಲಕ್ಷ್ಮಿ ಶಾಂಭವಿ ಹಾಗೂ ಚಂದ್ರಶೇಖರ್ ಅವರು ನಮ್ಮ ಜೊತೆಯಾಗಿದ್ದಾರೆ. ವಿಜಯ್ ಕುಮಾರ್ ಆರಾಧ್ಯ, ರಕ್ಷಿತ ಪಾರ್ವತಿ ಆಳೆಯೂರು ಕಾಕನಕೋಟೆಯಿಂದ. ಹಾಗೆ ನಾದೋಪಾಸನೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಒಂದು ಸಂದೇಶ ಬಂದಿದೆ. ಯಾರಿವರು? ಇವರು ಶಿವಾಜಿ ಜಾಧವ್, ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದವರು. ಹಾಗೆ ಬಸಯ್ಯ ಸ್ವಾಮಿ, ಶಿವಕುಮಾರ ಸ್ವಾಮಿ ಬೀದರ್ ಇಮಾಮಾಬಾದ್ನಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮತ್ತು ಮನೆಯವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸ್ತಾ ಕಾರ್ಯಕ್ರಮದ ಜೊತೆ ಆಗ್ತಿರುವಂತಹ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಸಮಯ ನೀನು 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಪ್ರೆಸೆನ್ಸ್ ಮಾರ್ನಿಂಗ್ ನ್ಯೂಸ್. Good morning, I am Abhishek Mukhopadhyay. The headlines. Nation pays homage to father of the nation Mahatma Gandhi and former Prime Minister Lal Bahadur Shastri on the birth anniversary today. Special Gram Sabhas to be convened across the country on the occasion of Gandhi Jayanti. Civil Aviation Ministry initiates series of reforms to make aviation security processes simpler and quicker. Saudi Arabia hands over to UAE Omani co-pilot who made abortive attempt to crash fly Dubai's Tel Aviv bound plane. Brave Indian pilot Smit Machar airlifted to Abu Dhabi for treatment. India closely following his health condition. Russian President Vladimir Putin says Prime Minister Narendra Modi has very good ideas to find mutually acceptable solution for Ukraine conflict. And India bags gold medal in the women's recurve archery team event at the Asian Games in Japan. The nation pays homage to the father of the nation, Mahatma Gandhi, on his 157th birth anniversary today. A series of functions have been organized across the country and by Indian missions abroad. A Sarva Dharma Prarthana Sabha was organized at his Samadhi Rajghat in the national capital.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹೌದು, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 8:31:35. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ಸಾಕಷ್ಟು ವಿಶೇಷ ಇದೆ, ತುಂಬ ದೊಡ್ಡ ವಿಶೇಷನೇ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷ 2 October ಗಾಂಧಿ ಜಯಂತಿ ಅಂತ ಎಲ್ಲರೂ ಕೂಡ ಆಚರಿಸ್ತೀವಿ. ಆದರೆ 2 October ಮತ್ತೊಬ್ಬ ಮಹಾನ್ ವ್ಯಕ್ತಿತ್ವವನ್ನು ನೆನಪಿಸ್ಕೊಳ್ಬೇಕು. ಅವರೇ ಪ್ರಾಮಾಣಿಕತೆಯ ಪ್ರತಿರೂಪ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಹೌದು, 2 October ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವೂ ಹೌದು. ತಾವು ನಂಬಿದ ತತ್ವಾದರ್ಶಗಳಿಗಾಗಿಯೇ ಬದುಕನ್ನು ಗಂಧದ ಕೊರಡಿನಂತೆ ತೆಯ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ದೇಶದ 2nd ಪ್ರಧಾನಿಯಾಗಿ ಗಮನಾರ್ಹವಾದ ಸೇವೆಯನ್ನು ಸಲ್ಲಿಸಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಅಷ್ಟೇ ಅಲ್ಲ, ಜೈ ಜವಾನ್ ಜೈ ಕಿಸಾನ್ ಅನ್ನೋಂತಹ ಒಂದು ಮಹತ್ವದ ಘೋಷಣೆಯನ್ನು ಕೊಟ್ಟವರು. ಅಂದರೆ ಅನ್ನ ನೀಡುವಂತಹ ರೈತ, ದೇಶ ಕಾಯುವಂತಹ ಯೋಧ, ಇಬ್ಬರೂ ಕೂಡ ದೇಶದ ಬೆನ್ನೆಲುಬು ಅಂತ ಸಾರಿದವರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ.

ದೇಶವನ್ನ ಕಾಯುವಂತ ಯೋಧ ಹಾಗೆ ಅನ್ನವನ್ನ ನೀಡುವಂತಹ ರೈತ ಇವರಿಬ್ಬರೇ ದೇಶದ ಬೆನ್ನೆಲುಬು ಅನ್ನೋದನ್ನ ಹೇಳಿದವರು ನಮ್ಮ ಹೆಮ್ಮೆಯ ಲಾಲ್ ಬಹದ್ದೂರ್ ಶಾಸ್ತ್ರಿ. ಹೌದು, ಇವತ್ತು ಅವರ ಜನ್ಮದಿನ. ಜನ್ಮದಿನದ ವಿಶೇಷ ಕಾರ್ಯಕ್ರಮ ಇವತ್ತಿನ ಶುಭೋದಯ ಕರ್ನಾಟಕದಲ್ಲಿ ಮೂಡಿ ಬರ್ತಾ ಇದೆ. ಶಾಸ್ತ್ರಿ ಸಮಾನತೆಯನ್ನ ನಂಬಿದ್ರು, ಜಾತಿ ಸಮಾಜವನ್ನ ಒಡೆಯುತ್ತೆ ಅಂತ ಸ್ವತಃ ತಾವೇ ತಮ್ಮ ಮನೆತನದ ಹೆಸರನ್ನ ಅಂದ್ರೆ ಸರ್ನೇಮನ್ನ ತ್ಯಜಿಸಿದ್ರು. ಹಾಗಿದ್ರೆ ಅವರ ಹೆಸರಲ್ಲಿರುವಂತಹ ಶಾಸ್ತ್ರಿ ಏನು ಅಂತ ಕೇಳ್ತೀರಾ? ಅದು ಅವರು ಕಾಶಿ ವಿದ್ಯಾಪೀಠಕ್ಕೆ ಸೇರಿ ತತ್ವಜ್ಞಾನ ಅಂದರೆ ಫಿಲಾಸಫಿಯಲ್ಲಿ ಪದವಿಯನ್ನು ಪಡೀತಾರೆ. ಆ ಪದವಿಯನ್ನು ಪಡೆದಿದ್ದಕ್ಕಾಗಿ ಗುಣ ವಿಶೇಷವಾಗಿ ಗಳಿಸಿದ್ದು ಶಾಸ್ತ್ರಿ ಅನ್ನುವಂಥದ್ದು.

ಶಾಸ್ತ್ರಿಯವರು ವರದಕ್ಷಿಣೆಯನ್ನು ತೀವ್ರವಾಗಿ ಅದು ಆ ಕಾಲಘಟ್ಟದಲ್ಲೇ ವಿರೋಧಿಸಿದರು. ಸ್ವತಃ ತಾವು ಕೂಡ ವರದಕ್ಷಿಣೆ ತೆಗೆದುಕೊಳ್ಳದೆ ಮದುವೆಯಾಗಿದ್ದರು. ಆದರೆ ಅವ್ರ ಮಾವ ತುಂಬಾ ಕೇಳ್ಕೊಂಡ ಮೇಲೆ ಒಂದು ಖಾದಿ ಬಟ್ಟೆಯನ್ನು ಮಾತ್ರ ಉಡುಗೊರೆಯಾಗಿ ಪಡೀತಾರೆ ಶಾಸ್ತ್ರಿಯವರು.

ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಗಾಂಧೀಜಿ ಹಾಗೂ ಬಾಲ್ಗಂಗಾಧರ ತಿಲಕ್ ಅವರಿಂದ ತುಂಬಾನೇ ಪ್ರೇರೇಪಣೆಗೆ ಒಳಗಾಗ್ತಾರೆ. ಇದರಿಂದಾಗಿನೇ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಬಿಟ್ಟು 1921 ಸ್ವಾತಂತ್ರ್ಯ ಚಳುವಳಿಗೆ ಹೆಜ್ಜೆ ಇಡ್ತಾರೆ. ಸ್ವಾತಂತ್ರ್ಯ ಸಿಕ್ಕ ನಂತರ ಪೊಲೀಸ್ ಹಾಗೆ ಸಾರಿಗೆ ಸಚಿವರಾಗ್ತಾರೆ. ಮೊದಲ ಬಾರಿಗೆ ಹೆಣ್ಣು ಮಕ್ಕಳನ್ನು ಬಸ್ ಕಂಡಕ್ಟರ್ ಆಗಿ ನೇಮಕ ಮಾಡಿದವರು ಕೂಡ ಈ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳೇ.

ಹೆಣ್ಣು ಮಕ್ಕಳನ್ನ ಬಸ್ ಕಂಡಕ್ಟರ್ ಆಗಿ ಮೊಟ್ಟ ಮೊದಲಿಗೆ ನೇಮಕ ಮಾಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳೇ ಅಂತ ಹೇಳಿದೆ. ಸಾರಿಗೆ ಸಚಿವರಾಗಿದ್ದಾಗ ಅವರು ಮಾಡಿದಂತಹ ಒಂದು ಹೆಮ್ಮೆಯ ಕೆಲಸ ಇದು. ಅಷ್ಟೇ ಅಲ್ಲ, ಶಾಸ್ತ್ರಿ ಅವರು ರೈಲ್ವೆ ಸಚಿವರಾಗಿದ್ದರು. ಹಾಗೆ ರೈಲ್ವೆ ಸಚಿವರಾಗಿದ್ದಾಗ ರೈಲು ದುರಂತ ಒಂದು ನಡೆಯುತ್ತೆ, ಇದರಿಂದಾಗಿ ತುಂಬ ಜನ ಸಾವನ್ನಪ್ಪುತ್ತಾರೆ. ಆಗ ಅವರು ತಾವಾಗೆ ಸ್ವತಃ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ, ಆ ದುರಂತದ ಹೊಣೆಯನ್ನು ಸ್ವತಃ ತಮ್ಮ ಮೇಲೆ ಹೊರುತ್ತಾರೆ.

ಜನನಾಯಕರಾಗಿ ಜನಸೇವೆಯೇ ಪ್ರಧಾನ ಎಂದು ಭಾವಿಸಿದಂತಹ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕುರಿತಾಗಿ ಮಾತಾಡ್ತಾ ಇದ್ದೇವೆ. ಇನ್ನೊಬ್ಬ ಮಹಾನ್ ಚೇತನ ಗಾಂಧೀಜಿಯವರ ಕುರಿತಾದಂತಹ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಇಂದಿನ

ಹೋಗ್ತಾರೆ. ಆಗ ಆ ಕಾರ್ನ ಬೆಲೆ 12,000 ಇರುತ್ತೆ. ಅವ್ರ ಹತ್ರ 5,000 ದುಡ್ಡು ಕಡಿಮೆ ಆಗಿರುತ್ತೆ. ಅದಕ್ಕಾಗಿ ಬ್ಯಾಂಕಲ್ಲಿ ಸಾಲಕ್ಕೆ ಅರ್ಜಿ ಹಾಕ್ತಾರೆ. ಅವರಿಗೆ ಸಾಲ ತಕ್ಷಣ ಸಿಕ್ಬಿಡುತ್ತೆ. ಆಗ ಶಾಸ್ತ್ರಿ ಬ್ಯಾಂಕ್ ಅಧಿಕಾರಿಗೆ ಭೇಟಿ ಮಾಡ್ತಾರೆ. ಅಧಿಕಾರಿ ಅನ್ಕೋತಾನೆ, ಬೇಗ ಸಾಲ ಮಂಜೂರು ಮಾಡಿರೋದಕ್ಕೆ ನನ್ನನ್ನು ಕರೆದಿದ್ದಾರೆ ಅಂತ. ಆದರೆ ಅವರು ಬ್ಯಾಂಕ್ ಅಧಿಕಾರಿಗೆ ಏನು ಕೇಳ್ತಾರೆ ಗೊತ್ತಾ, ಇಷ್ಟು ವೇಗವಾಗಿ ಎಲ್ರಿಗೂ ಸಾಲ ಸಿಗುತ್ತಾ ಅಂತ ಕೇಳ್ತಾರೆ. ಅಂದರೆ ಇದು ಶಾಸ್ತ್ರಿಯವರಿಗೆ ಜನಸಾಮಾನ್ಯರ ಬಗ್ಗೆ ಇದ್ದಂತಹ ಕಾಳಜಿಯನ್ನು ತೋರಿಸುತ್ತೆ.

ಜನಕ್ಕಾಗಿಯೇ ಬದುಕಿದ ಸರಳ ಸಜ್ಜನ ಪ್ರಾಮಾಣಿಕತೆಯ ಪ್ರತಿರೂಪ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ವಿಶೇಷ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಆಲಿಸಿದ್ರಿ. ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕುರಿತಾದಂತಹ ಮಾಹಿತಿ ಬಹಳ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ ಜಗದಂಬಿಕಾ ಹಂಸವೇಣಿಯವರು. ಹಾಗೆ ಕವಿತಾ ಅವರು ಧಾರವಾಡದಿಂದ, ಹಾಗೆ ಉಲ್ಲಾಳ ಉಪನಗರದಿಂದ ಸಂದೇಶ ಬಂದಿದೆ. ಮೀನಾ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವಾಸುಕಿ ಸಾಗರ್ ಅವರು ಶಾಸ್ತ್ರೀಜಿಯವರ ತತ್ವ ಸಿದ್ಧಾಂತ ನಮ್ಮೆಲ್ಲರಿಗೂ ಪ್ರೇರಣೆ ಅಂತ ಹೇಳಿದ್ದಾರೆ. ಹಾಗೆ ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜನ್ಮದಿನದ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸಂದೇಶದ ಮೂಲಕ ಕಾರ್ಯಕ್ರಮದ ಜೊತೆಯಾದಂತಹ ತಮಗೂ ಕೂಡ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರೋ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು. ಸಮಯ ಆಗಿದೆ 9:01. ಇಂದಿನ ವಿಶೇಷ ಕಾರ್ಯಕ್ರಮ ನಮ್ಮ ಎಂದೆಂದಿನ ಕೇಳುಗರಿಗೆ ಆತ್ಮೀಯ ಸ್ವಾಗತ.

ಇಂದಿನ ವಿಶೇಷ ಎಲ್ರಿಗೂ ಗೊತ್ತೇ ಇದೆ, ವಿಶ್ವ ಅಹಿಂಸಾ ದಿನ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಹೌದು, ಇಂದು ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮ ಇಂದಿನ ವಿಶೇಷದಲ್ಲಿ. ಇವತ್ತು ನಮ್ಮೊಂದಿಗೆ ಇರ್ತಾರೆ ಡಾಕ್ಟರ್ ಟಿ ಎನ್ ವಾಸುದೇವ ಮೂರ್ತಿಯವರು. ಇವರ ಜೊತೆಗೆ ಮಾತಾಡೋಣ, ಗಾಂಧಿ ಪ್ರತಿಪಾದಿಸಿದಂತಹ ಮೌಲ್ಯಗಳ ಕುರಿತು ತಿಳ್ಕೊಳ್ಳೋಣ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಇಂದಿನ ವಿಶೇಷದಲ್ಲಿ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮ, ಗಾಂಧಿ ಪ್ರತಿಪಾದಿಸಿದ ಮೌಲ್ಯಗಳು ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಇರ್ತಾರೆ ಡಾಕ್ಟರ್ ಟಿಎನ್ ವಾಸುದೇವ ಮೂರ್ತಿ. ಇವರು ಕನ್ನಡ ಪ್ರಾಧ್ಯಾಪಕರು, ಲೇಖಕರು, ಹಾಗೆ ಅನುವಾದಕರು. ಇವರು ಅಲ್ಲಮ ಪ್ರಭುವಿನ ವಚನಗಳ ದಾರ್ಶನಿಕ ಮರುಚಿಂತನೆಯ ವಿಭಿನ್ನ ಸ್ವರೂಪಗಳು ಅನ್ನುವಂಥ ಮಹಾಪ್ರಬಂಧಕ್ಕೆ ಕೀರಂ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬೆಂಗಳೂರು ವಿವಿಯಲ್ಲಿ ಎಂಎ ಪದವಿಯನ್ನು ಮಾಡಿ ನಂತರ ಹಲವು ಕಾಲೇಜುಗಳಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಎಂಎ ಎಂಫಿಲ್ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿದ್ದಾರೆ. ಓಶೋ ಅವರ ನೇರ ಶಿಷ್ಯರಾದ ಸ್ವಾಮಿ ಆನಂದ್ ಸ್ವಭಾವ ಅವರಿಂದ ದೀಕ್ಷೆ ಪಡೆದಿದ್ದಾರೆ ಇವರು. ಓಶೋನ ಹಲವು ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಇವರ ಕೆಲವು ಕೃತಿಗಳು ಬುದ್ಧ ಮತ್ತು ಪರಂಪರೆ, ಹುಚ್ಚುತನವೇ ಅನುಗ್ರಹ ನೀಷೆ, ಕಾವ್ಯಧರ್ಮ ಮತ್ತು ಧರ್ಮ, ಜೈನ್ ಹಾಯ್ಕುಗಳು, ಮಹಾತ್ಮ, ರಮಣ ಹೃದಯ, ದೇವರು ಇದನ್ನು ಬಯಸಿರಲಿಲ್ಲ ಮುಂತಾದವು. ಪ್ರಸ್ತುತ ಇವರು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆ 2025 ಸಾಲಿನ ಅಲ್ಲಮ ಪುರಸ್ಕಾರ ಪ್ರಶಸ್ತಿ ಕೂಡ ಸಂದಿದೆ. ಇಂತಹ ಮಹಾನ್ ವ್ಯಕ್ತಿತ್ವ ಇವತ್ತು ನಮ್ಮೊಂದಿಗೆ ಇರ್ತಾರೆ. ಹೀಗಾಗಿ ಕೇಳ್ತಾ ಇರಿ, ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ಗಾಂಧಿ ಜಯಂತಿಯ ವಿಶೇಷ

0: ಉಸಿರುಸಿರಲಿ ಹೆಸರಿಸಲಿ ಒಂದೇ ಮಾತರಂ, ಧಮನಿ ಧಮನಿಯಲ್ಲಿ ಬೆರೆತಿರು ಒಂದೇ ಮಾತರಂ, ಕೆಚ್ಚೆದೆಯಲ್ಲಿ ಝೇಂಕರಿಸಲಿ ಒಂದೇ ಮಾತರಂ, ಹಾಲುಣಿಸುವ ಮುನ್ನ
1: ಕೇಳಿದ್ರೆ. ನಮ್ಮೊಂದಿಗೆ ಇವತ್ತಿನ ವಿಶೇಷ ಅತಿಥಿ ಇದ್ದಾರೆ. ನಮಸ್ತೆ ಸರ್.
2: ನಮಸ್ತೆ. ನಮಸ್ತೆ ಮಾನಸ್ ಅವರೇ.
1: ನಮಸ್ತೆ. ಗಾಂಧಿ ಜಯಂತಿಯ ಶುಭಾಶಯಗಳು
2: ತಮಗೂ ಕೂಡ ಮತ್ತು ಎಲ್ಲ ಕೇಳುಗರಿಗೂ ಕೂಡ.
1: ಗಾಂಧಿ ಜಯಂತಿಯ ಈ ವಿಶೇಷ ಸಂದರ್ಭದಲ್ಲಿ ಗಾಂಧಿ ಕುರಿತಾಗಿ ಒಂದು 5-6 ಪುಸ್ತಕಗಳನ್ನ ಬರೆದಿರುವಂತಹ ನಿಮ್ಮನ್ನ ಮಾತಾಡ್ತಾ ಇರೋದು ತುಂಬಾನೇ ಖುಷಿ ಇದೆ. ಗಾಂಧಿ ಜಯಂತಿಯ ಈ ಸಂದರ್ಭದಲ್ಲಿ ಗಾಂಧಿಯ ಚಿಂತನೆಗಳ ಕುರಿತಾಗಿ ನೀವು ಇವತ್ತು ಮಾತಾಡಬೇಕಿದೆ. ಇವತ್ತಿಗೂ ಕೂಡ ಗಾಂಧೀಜಿ ಪ್ರಸ್ತುತವಾಗಿದ್ದಾರೆ ಅವರ ಮೌಲ್ಯಗಳ ಜೊತೆಗೆ. ನಾವು ಸಾಮಾನ್ಯವಾಗಿ ಗಾಂಧೀಜಿಯವರನ್ನ ಸತ್ಯ ಮತ್ತು ಅಹಿಂಸೆಯ ಜೊತೆಗೆ ಗುರುತಿಸ್ತೇವೆ. ಇವತ್ತನ್ನ ವಿಶ್ವ ಅಹಿಂಸಾ ದಿನ ಅಂತ ಕೂಡ ಕರಿತೀವಿ. ಆದರೆ ಗಾಂಧೀಜಿಯವರ ದೃಷ್ಟಿಯಲ್ಲಿ ಸತ್ಯ ಮತ್ತು ಅಹಿಂಸೆ ಅಂದರೆ ಏನಾಗಿತ್ತು, ಮತ್ತು ಇಂದಿನ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳುವಂಥ ಸತ್ಯ ಮತ್ತು ಅಹಿಂಸೆಗಿಂತ ಗಾಂಧೀಜಿಯವರು ಅಂದ್ಕೊಂಡಿದ್ದಂತಹ ಸತ್ಯ ಮತ್ತು ಅಹಿಂಸೆ ಹೇಗೆ ಭಿನ್ನ ಆಗಿದೆ?
2: ಇಲ್ಲ, ಆ ರೀತಿ ಭಿನ್ನವಾದ್ದೇನಲ್ಲ. ಯಾಕೆಂದ್ರೆ ಗಾಂಧೀಜಿ ಬಹಳ ಹಿಂದೆ ಹೇಳಿದ್ರು, ಪದೇ ಪದೇ ಹೇಳ್ತಾ ಇರ್ತಾರೆ, ಸತ್ಯ ಮತ್ತು ಅಹಿಂಸೆ ಹಿಮಾಲಯ ಪರ್ವತದಷ್ಟೇ ಪ್ರಾಚೀನವಾಗಿರುವಾಗ ನಾನಿನ್ಯಾವ ಹೊಸ ಸಿದ್ಧಾಂತವನ್ನು ಮಂಡಿಸಲಿ ಅನ್ನೋಂತ ಮಾತನ್ನ ಅವ್ರು ಹೇಳ್ತಾ ಇದ್ರು. ಸತ್ಯ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಸತ್ಯ ಅಂದ್ರೆ ಗಾಂಧಿ ಸತ್ಯವನ್ನ ಎದೆಯ ಧ್ವನಿ ಅಂತ ಹೇಳ್ತಾ ಇದ್ರು. ನಮ್ಮ ಹೃದಯದ ಧ್ವನಿ, ಅಂತರಂಗದ ಮಾತು. ಈಗ ಕುವೆಂಪು ಇದೆಯಲ್ಲ, ಶಾಸ್ತ್ರವೇನು ಹೇಳಿದಾರೇನು, ಎದೆಯ ಧ್ವನಿಗೂ ಮಿಗಿಲು ಶಾಸ್ತ್ರವಿಹುದೇನು, ಅಥವಾ ಒಳಗಿನ ಒಳದನಿಯೊಂದು ಅಂತ ಬೇಂದ್ರೆ ಹೇಳ್ತಾರೆ ತುಪ್ಪಿನ ಚೀಲ ಪದ್ಯದಲ್ಲಿ. ಸೊ ಇವೆಲ್ಲ ಕುವೆಂಪುಗೆ ಬೇಂದ್ರೆಗೆ ಇವೆಲ್ಲ ಗಾಂಧಿಯಿಂದ ಪಡೆದಂತ. ಯಾಕೆಂದ್ರೆ ಗಾಂಧಿ ಒಂದನ್ನ ನಂಬಿದ್ರು, ನನ್ನ ಅಂತರಂಗ ಅದ್ರಲ್ಲಿ ಪರಮಾತ್ಮ ನೆಲೆಸಿದ್ದಾನೆ, ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗದಲ್ಲೂ ಪರಮಾತ್ಮ ನೆಲೆಸಿದ್ದಾನೆ, ಮತ್ತು ಆ ಅಂತರಂಗ ಯಾವಾಗ್ಲೂ ಕೂಡ ಯಾವುದೋ ಒಂದು ಸತ್ಯವನ್ನ ಹೇಳ್ತಾ ಇರ್ತದೆ. ಆ ಧ್ವನಿಗೆ ನಾವು ಕಿವಿಗೊಡ್ಬೇಕು ಅನ್ನೋದು ಗಾಂಧೀಜಿಯವರ ಒಂದು ವಿಚಾರ ಆಗಿತ್ತು. ಮತ್ತೆ ಎಷ್ಟೊಂದ್ ಸಲ ಏನಾಗ್ತದೆ ನಮ್ಮ ಅಂತರಂಗ, ಅದರಿಂದ ಬರೀ ಸತ್ಯ ಒಂದೇ ಹೇಳಲಿಲ್ಲ, ಅಹಿಂಸೆನು ಮತ್ತು ಸತ್ಯ ಎರಡೂ ಹೇಳುತ್ತಾ ಇದ್ರು ಗಾಂಧೀಜಿ. ಅಹಿಂಸೆ ಅಂದ್ರೆ ಯಾರಿಗೂ ನೋವು ಮಾಡದೇ ಇರೋದು, ಕಾಯ ವಾಚ ಮನಸ್ಸ ಯಾರನ್ನೂ ನಿಂದಿಸದೇ ಇರೋದು, ಅದೊಂದು ನೈತಿಕವಾದಂತಹ ಒಂದು ಕಟ್ಟುಪಾಡ ಅಲ್ಲ ಅದು. ಅದು ಗಾಂಧೀಜಿಗೆ ನಾವು ಅಹಿಂಸೆ ಅಂದ್ರೆ ಇನ್ನೊಬ್ಬ ವ್ಯಕ್ತಿಗೆ ನೋವು ಮಾಡ್ದೇ, ಯಾಕಂದ್ರೆ ಇನ್ನೊಬ್ಬ ವ್ಯಕ್ತಿ ಕೂಡ ಅದು ನಾನೇ ಆಗಿರ್ತೀನಿ, ನಾನು ಬೇರೆ ಅಲ್ಲ, ಇನ್ನೊಂದು ಜೀವಿ ಬೇರೆ ಅಲ್ಲ. ಅದರಿಂದ ಎಷ್ಟೊಂದ್ ಸಲ ಅಂತರಂಗದ ಧ್ವನಿ ಅಂದಾಗ ಎಷ್ಟೊಂದ್ ಸಲ ಏನಾಗ್ತದಪ್ಪ ಅಂದ್ರೆ ನನ್ನ ಅಂತರಂಗದ ಧ್ವನಿ ಹೇಳ್ತಾ ಇದೆ ಅವನನ್ನ ದ್ವೇಷ ಮಾಡ್ಬೇಕು, ಅಥವಾ ಅವನ ಮೇಲೆ ಸಿಟ್ಟು ಪಡ್ಬೇಕು, ಅವನ ಮೇಲೆ ಅಸೂಯೆ ತೋರಿಸ್, ಇದು ಕೂಡ ಅಹಿಂಸೆಯೇ. ಗಾಂಧೀಜಿ ಅವರು ತಮ್ಮ ಬಾಲ್ಯದಲ್ಲಿ ಅವರು ಜೈನ ಧರ್ಮದಿಂದ ತುಂಬಾ ಪ್ರಭಾವಿತರಾಗಿದ್ರು. ಶ್ರೀಮದ್ ರಾಜಚಂದ್ರ ಅಂತ ಅವರಿಗೆ ಗುರು ಇದ್ರು, ಜೈನ ಧರ್ಮದ ಅಣುವ್ರತ ಇದನ್ನೆಲ್ಲ ಪಾಲಿಸ್ತಾ ಇದ್ರು. ಸೊ ಸತ್ಯ ಮತ್ತು ಅಹಿಂಸೆ, ಸತ್ಯ ನನ್ನ ಅಂತರಂಗದ ಧ್ವನಿಯನ್ನ ಕೇಳೋದು, ಆ ಧ್ವನಿ ಅವತ್ತು ಕೂಡ ಅಹಿಂಸಾತ್ಮಕವಾದ್ದಾಗಿರ್ಬೇಕು, ಇನ್ನೊಬ್ರಿಗೆ ನೋಯಿಸುವಂತಹ ಧ್ವನಿ, ಇವೆರಡು ಧರ್ಮಗಳನ್ನ ನಾವು ಪಾಲಿಸೋದ್ರಿಂದ ನಮ್ಗೆ ಸತ್ಯಕ್ಕೆ ನಾವು ಸಮೀಪರ ಆಗ್ತೀವಿ ಅನ್ನೋದು ಗಾಂಧಿ ವಿಚಾರ ಆಗಿತ್ತು. ಮತ್ತು ಎಷ್ಟೋ ಸಲ ಅಂತರಂಗದ ಧ್ವನಿ ಎಷ್ಟೋ ಸಲ ತಪ್ಪಾಗಿರ್ಬೋದು, ಅದನ್ನ ಗಾಂಧಿ ಒಪ್ಕೊಳ್ತಾ ಇದ್ರು, ತಿದ್ದುಕೊಳ್ತಾ ಇದ್ರು. ಮತ್ತೆ ಅವ್ರು ತಮ್ಮ ಆತ್ಮಕಥೆಯಲ್ಲಿ ಹೇಳ್ಕೋತಾರೆ, ನನ್ನ ಎರಡು ಸ್ಟೇಟ್ಮೆಂಟ್ಸ್ ಇದ್ರೆ ಅದರ ದಿನಾಂಕ ನೋಡಿ, ಅನಂತರ ದಿನಾಂಕದಲ್ಲಿ ಏನ್ ಹೇಳಿದ್ದೀನೋ ಅದೇ ಅಂತ. ಸೊ ಅಹಿಂಸೆ ಅಂದ್ರೆ ನೀವ್ ಹೇಳ್ದಾಗೆ ಯಾರಿಗೂ ಹಿಂಸೆ ಮಾಡದೆ ಇರೋದು ಆ ತರದ್ದಲ್ಲ. ಒಂದ್ ಸಣ್ಣ ಪ್ರಸಂಗ ಹೇಳ್ತೀನಿ ಇಲ್ಲಿ. ಗಾಂಧೀಜಿ ಶೈವಗ್ರಾಮದಲ್ಲಿ ಬಿಸಿನೀರು ಕುಡಿತಾ ಇದ್ರು, ಬಿಸಿನೀರು ಕಾಯಿಸ್ತಾ ಇದ್ದಾಗ ಒಬ್ಬ ಅವ್ರ ಶಿಷ್ಯನ್ಗೆ ಹೇಳ್ತಾರೆ, ನೀರ್ ಕುದೀತಾ ಇದೆ, ಹಬೆ ಇರ್ತಾ ಇದೆ, ಅದ್ರ ಮೇಲೆ ಒಂದ್ ತಟ್ಟೆ ಇಡು ಅಂತ. ಅವ್ನ್ ಕೇಳ್ತಾನೆ ಯಾಕೆ, ಯಾಕಂದ್ರೆ ಗಾಳಿಯಲ್ಲಿ ಬೇಕಾದಷ್ಟು ವಾತಾವರಣದಲ್ಲಿ ಕ್ರಿಮಿಗಳು ಸಂಜೀವಿಸ್ತಾ ಇರ್ತವೆ, ಈ ಹಬೆಯಿಂದ ಅವೆಲ್ಲ ಸತ್ತೋಗ್ತವೆ, ಅದರಿಂದ ಅದನ್ನ ಮುಚ್ಚಿಡು. ಇದನ್ನ ತುಂಬಾ ಜನ ಲೇವಡಿ ಮಾಡ್ತಾರೆ, ಏನಿದು, ಹಾಗಾದ್ರೆ ಅಹಿಂಸೆ ಇಲ್ದೆ ಲೋಕವೇ ಇಲ್ಲ, ಅಹಿಂಸೆ ಜೀವೋ ಜೀವಸ್ಥ ಜೀವನ ಅಂತಾರೆ, ಒಂದು ಜೀವಿ ಇನ್ನೊಂದು ಜೀವಿನ ತಿಂದೆ ಬದುಕಬೇಕು, ಇದನ್ನೇನು ಗಾಂಧೀಜಿ ಗೊತ್ತಿರ್ಲಿಲ್ಲ ಅಂತ ಅಲ್ಲ. ಆದ್ರೆ ಅದೊಂದು ಜೀವನ ದೃಷ್ಟಿ, ಅಹಿಂಸೆ ಅನ್ನೋದೇ ನಮ್ಮ ಜೀವನ ದೃಷ್ಟಿ. ಆದಾಗ ಲಂಕೇಶ್ ಕೂಡ ಒಂದ್ ಪದ್ಯ ಬರೆದಿದ್ದಾರೆ ಗಾಂಧಿ ಬಗ್ಗೆ, ಅವ್ರ ಮೇಷ್ಟ್ರು ಸ್ಕೂಲ್ಗೆ ಹೋಗುವಾಗ ಅವ್ರ ಮೇಷ್ಟ್ರು ತೀರ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಗಾಂಧಿಯನ್ನ ಯಾರೋ ಒಬ್ಬ ಗುಂಡಿಟ್ಕೊಂಡ ಅನ್ನೋ ಚಿಂತೆಯಲ್ಲಿ ಸೊರಗಿ ಇದಾಗ್ತಾರೆ. ಆಗ ಲಂಕೇಶ್ ಪರೋಕ್ಷವಾಗಿ ಗಾಂಧಿ ಕೂಡ ನನ್ನ ಮೇಷ್ಟ್ರು ಸಾವಿಗೆ ಕಾರಣ ಅಲ್ವೇ ಅನ್ನೋ ತರದಲ್ಲಿ ಅವರು ಆ ಪದ್ಯದ ಒಂದು ಆಶಯ ಇದೆ. ಸೊ ಅಹಿಂಸೆ ಅಂದ್ರೆ ಲೋಕದಲ್ಲಿ ಹಿಂಸೆ ಅನ್ನದೇ ಇಲ್ಲವಾಗಿಸಬೇಕು ಅನ್ನೋಂತ ಒಂದು ಮಿಷನ್ ಅಲ್ಲ. ಅಹಿಂಸೆ ಅಂದ್ರೆ ನಾವು ಲೋಕದ ಜೊತೆಗೆ ಆದಷ್ಟು ಅಹಿಂಸಾತ್ಮಕವಾದಂತ ಒಂದು ಸಂಬಂಧ ಇಟ್ಕೋಬೇಕು. ಅಂದ್ರೆ ಲೋಕ ದೃಷ್ಟಿ ಇಟ್ಸ್ ಎ ಸ್ಟ್ಯಾಂಡ್, ಅದೊಂದು ನಿಲುವು. ಅದು ಇವೆರಡು ಎರಡು ಒಂದಾಗೋದಿಲ್ಲ. ಈಗ ಶಿವ, ಈಗ ನಾಥ ಸಂಪ್ರದಾಯದಲ್ಲಿ ಶಿವ ಮತ್ತು ಶಕ್ತಿ ಅಂತ ಇರೋ ಹಾಗೆ, ಅಥವಾ ಜಪಾನ್ನ ಶಿಂಟೋ ಸಂಪ್ರದಾಯದಲ್ಲಿ ಯಿನ್ ಮತ್ತು ಯಾಂಗ್ ಅಂತ ಇರೋ ಹಾಗೆ, ಅಥವಾ ನಮ್ಮ ಸಾಂಖ್ಯರಲ್ಲಿ ಪ್ರಕೃತಿ ಮತ್ತು ಪುರುಷ, ಈ ಎರಡು ತತ್ವಗಳು ಇದ್ದಾಗಲೇ ಸತ್ಯದ ಸಾಕ್ಷಾತ್ಕಾರ. ಅದು ಗಾಂಧಿ ಅದನ್ನ ಸತ್ಯ ಮತ್ತು ಅಹಿಂಸೆ ಅಂತ ಕರೀತಾ ಇದ್ರು.
1: ತುಂಬಾ ಚೆನ್ನಾಗಿ ಅವರ ಒಂದು ಸತ್ಯ ಮತ್ತು ಅಹಿಂಸೆ ಅನ್ನುವಂತ ಪ್ರಧಾನ ಮೌಲ್ಯವನ್ನ ನಮ್ಗೆಲ್ಲ ವಿವರಿಸಿಕೊಟ್ಟಿದ್ದೀರಿ. ಒಂದು ಗೀತೆಯನ್ನ ಕೇಳೋಣ ಸರ್, ಆ ನಂತರ ಮತ್ತೆ ಗಾಂಧೀಜಿಯವರ ಈ ಮೌಲ್ಯಗಳ ಕುರಿತಾಗಿ ಮಾತಾಡೋಣ.
2: ಖಂಡಿತ ಖಂಡಿತ.

0: ಕೇಳಿದ್ರೆ ಇವತ್ತು ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಗಾಂಧಿ ಪ್ರತಿಪಾದಿತ ಮೌಲ್ಯಗಳ ಕುರಿತಾಗಿ ನಮ್ಮೊಂದಿಗೆ ಮಾತುಗಳನ್ನು ಹಂಚ್ಕೋತಾ ಇದ್ದಾರೆ ಚಿಂತಕರು ಬರಹಗಾರರು ಟಿ ಎನ್ ವಾಸುದೇವ ಮೂರ್ತಿ ಅವರು. ನಮಸ್ತೆ ಸರ್.
1: ಹೇಳಿ.
0: ಗಾಂಧೀಜಿಯವರು ತಮ್ಮ ಆತ್ಮಕಥೆಗೆ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಅಂತ ಹೆಸರಿಟ್ಟಿದ್ದಾರೆ ಅಲ್ವಾ? ಇಲ್ಲಿ ಪ್ರಯೋಗ ಅನ್ನುವಂಥ ಪದದ ಮಹತ್ವ ಏನು? ಈಗಾಗಲೇ ನೀವು ಹೇಳಿದ್ರಿ ಗಾಂಧೀಜಿ ಅವರು ಅಂದರೆ ಬದಲಾವಣೆಗಳನ್ನು ಮಾಡ್ಕೋತಾನೆ ಇರ್ತಾರೆ. ಅವರ ಒಂದು ವಿಚಾರಗಳಲ್ಲಾಗಲಿ ನೀವು ದಿನಾಂಕ ನೋಡ್ಬಿಟ್ಟು ಅದನ್ನು ಗುರುತಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂದರೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಮತ್ತು ಅಗತ್ಯ ಇದ್ದಾಗ ತಮ್ಮ ಅಭಿಪ್ರಾಯಗಳನ್ನು ಬದಲಾಯಿಸುವಂತಹ ಗಾಂಧೀಜಿಯವರ ಮನೋಭಾವ ಇಂದಿನ ಪೀಳಿಗೆಗೆ ಯಾವ ಪಾಠವನ್ನು ನೀಡುತ್ತೆ?
1: ನಿಜ ನೋಡಿ, ನಾವು ಅವರು ಸತ್ಯದೊಂದಿಗೆ ನನ್ನ ಪ್ರಯೋಗ ಅನ್ನೋ ಮಾತನ್ನ ಅವರ ಸತ್ಯ ಇದು ಕೂಡ ಮೈ ಆಟೋಬಯೋಗ್ರಫಿ ವಿತ್ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಾನೆ ಅವರ ಒಂದು ಬಯೋಗ್ರಫಿ ಕೂಡ ಇರುವಂತದ್ದು. ನಾವಿವತ್ತು ಸತ್ಯೋತ್ತರ ಯುಗದಲ್ಲಿದ್ದೀವಿ ಅಂತ ಪಶ್ಚಿಮದ ಚಿಂತಕರು ಹೇಳ್ತಾ ಇದ್ದಾರೆ. ಪೋಸ್ಟ್ ಟ್ರೂತ್ ಎರಾ ಅಂತ ಇದನ್ನು ಕರೀತಾರೆ. ಅಂದ್ರೆ ನಮ್ಮ ಅಂತರಂಗಕ್ಕೆ ಎಷ್ಟೋ ಜನಕ್ಕೆ ಅಂತರಂಗದ ಧ್ವನಿ ಅನ್ನೋದೇ ಇರಲ್ಲ, ಎದೆಯ ಧ್ವನಿ ಅನ್ನೋದೇ ಇರೋದಿಲ್ಲ. ಬಟ್ ಇದ್ರೂ ಕೂಡ ನಮ್ಮೊಳಗಡೆ ಒಂದು ಸತ್ಯ ಏನು ಅಂತ ನಮಗೆ ಗೊತ್ತಿರುತ್ತೆ. ಆದ್ರೂ ಕೂಡ ಅದಕ್ಕೆ ವ್ಯತಿರಿಕ್ತವಾದಂತಹ ವಿಚಾರವನ್ನ ಪ್ರಚಾರ ಮಾಡುವಂತಹ ಒಂದು ಕಾಲಮಾನದಲ್ಲಿ ನಾವಿದ್ದೇವೆ ಅಂತ. ಈಗ ನಾನು ಬೆಂಬಲಿಸುವಂತಹ ಒಬ್ಬ ರಾಜಕಾರಣಿ ದೇಶ ಹಳ್ಳಾಡಿಸ್ತಾ ಇದ್ದಾನೆ ಅನ್ನೋದು ಗೊತ್ತಿದ್ರು ಆ ರಾಜಕಾರಣಿಗೆ ಜೈಕಾರ ಹಾಕೋದು, ಅವನ ಬಗ್ಗೆ ಪ್ರಚಾರ ಮಾಡೋದು, ಅಥವಾ ನಾನು ನಂಬಿರೋ ಧರ್ಮ ಲೋಕದಲ್ಲಿ ಹಿಂಸೆ ಹರಡ್ತಾ ಇದೆ ಅಂತ ಗೊತ್ತಿದ್ರು ಕೂಡ ನನ್ನ ಧರ್ಮನೇ ಗ್ರೇಟ್ ಅಂತ ಹೇಳ್ಕೊಳ್ಳೋದು, ಇದು ಸತ್ಯೋತ್ತರ ಯುಗ. ಗಾಂಧೀಜಿ ಸತ್ಯದ ಜೊತೆಗೆ ಪ್ರಯೋಗ ಮಾಡ್ತಾ ಇದ್ರು. ನನ್ನ ಅಂತರಂಗದ ಧ್ವನಿ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿ ಇಡೀ ಜಗತ್ತೇ ನಿಂತರೂ ಕೂಡ ನಾನು ನನ್ನ ಅಂತರಂಗದ ಧ್ವನಿಯ ಜೊತೆಗೆ ನಿಲ್ತೀನಿ ಅನ್ನೋದು ಗಾಂಧೀಜಿಯವರ ಒಂದು ಸಂಕಲ್ಪ ಆಗಿತ್ತು, ಅನ್ನೋದು ಅವರ ಒಂದು ಒಂದು ಪ್ರತಿಜ್ಞೆ ಆಗಿತ್ತು. ಭಾರತದಲ್ಲಿ ಗಾಂಧೀಜಿ ಮಾಡಿದಂತ ಬಹಳ ದೊಡ್ಡ ಒಂದು ಇದಂದ್ರೆ ಅಲ್ಲಿ ತನಕ ಗಾಂಧಿ ಬೇಸಿಕಲಿ ಒಬ್ಬ ಸತ್ಯಾನ್ವೇಷಕ, ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಅವರು. ಅವರು ಹಿಂದೆ ಎಲ್ಲ ಆಧ್ಯಾತ್ಮಿಕ ವ್ಯಕ್ತಿ ಆಧ್ಯಾತ್ಮಿಕ ಸತ್ಯವನ್ನ ಕಂಡುಕೊಳ್ಬೇಕು ಅಂತ ಪ್ರಯತ್ನ ಪಟ್ಟವರೆಲ್ಲ ಏನ್ ಮಾಡ್ತಾ ಇದ್ರು, ಮನೆ ಬಿಡ್ತಾ ಇದ್ರು, ಮಠ ಬಿಡ್ತಾ ಇದ್ರು, ರಾಜಕೀಯ ಬಿಡ್ತಾ ಇದ್ರು, ಸಿಂಹಾಸನ ಬಿಡ್ತಾ ಇದ್ರು, ಐಶ್ವರ್ಯ ಬಿಡ್ತಾ ಇದ್ರು, ಸಮಾಜ ಬಿಡ್ತಾ ಇದ್ರು, ಎಲ್ಲವನ್ನು ಬಿಟ್ಟು ಕಾಡುಗೋಗಿ ಕಾಡು ಮೇಡಲ್ ವಾಸ ಮಾಡ್ತಾ ಸತ್ಯವನ್ನು ಹುಡುಕಾಡ್ತಾ ಇದ್ರು. ಆದ್ರೆ ಗಾಂಧೀಜಿ ಅವ್ರ ಯಾತಕ್ಕೆ ಬಹಳ ಮುಖ್ಯವಾದದ್ದು ಅಂದ್ರೆ ಅವ್ರ ಒರಿಜಿನಲ್ ಥಿಂಕಿಂಗ್ ಅನ್ನೋದು ಏನಿದೆ ಅದು ಅದಕ್ಕೆ ಅದೆಲ್ಲ ಮುಖ್ಯ. ಅವರ ಥಿಂಕಿಂಗ್ ಗೋಸ್ಕರ ನಾವು ಅವರನ್ನ ಪೂಜಿಸ್ತಾ ಇಲ್ಲ, ಅವರ ಪ್ರಯೋಗಗಳಿಗಾಗಿ. ಮನುಷ್ಯ ಬದುಕಿನ ಈ ಎಲ್ಲ ಅಂಗಗಳು ಏನಿದ್ದಾವೆ, ಈ ಶಿಕ್ಷಣ ಇರಬಹುದು, ಹರಿಜನ ಉದ್ಧಾರ ಇರಬಹುದು, ಅಥವಾ ಗ್ರಾಮ ಸ್ವರಾಜ್ಯ ಇರಬಹುದು, ಸ್ವರಾಜಕೀಯ ಇರಬಹುದು, ಇದೆಲ್ಲವೂ ಕೂಡ ಅಧ್ಯಾತ್ಮದ ಜೊತೆಗೆ ಸಮನ್ವಯಿಸಿಕೊಂಡು ಇವುಗಳನ್ನೆಲ್ಲ ನಾನು ಶುದ್ಧಿ ಮಾಡಿ ಅನಂತರ ಆಧ್ಯಾತ್ಮದ ಕಡೆ ಹೋಗ್ಬೇಕು, ಇದನ್ನೆಲ್ಲ ಬಿಟ್ಟು ಹೋಗೋದ್ರಿಂದ ಪ್ರಯೋಜನ ಇಲ್ಲ. ಈಗ ನಾನು ಸಣ್ಣ ಉದಾಹರಣೆ ಕೊಡ್ತೀನಿ. ನೀವೊಂದು 10x10 ರೂಮ್ ಅಲ್ಲಿ ಕೂತಿರ್ತೀರಿ ಯಾವ್ದೋ ಒಂದು ಮೂಲೆಯಲ್ಲಿ, ಆ ಕೋಣೆಯನ್ನ ಸ್ವಚ್ಛಗೊಳಿಸಿ ಆಮೇಲೆ ನೀವು ಧ್ಯಾನಕ್ಕೋ ಅಧ್ಯಯನಕ್ಕೋ ಕೂತ್ಕೋಬಹುದು. ಅಲ್ಲಿ ಯಾವ ರೀತಿ ಮಾಡಬಹುದು, ನೀವು ಕೂತಿರೋ ಜಾಗ ಮಾತ್ರ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಕೂತ್ಕೊಂಡು ಉಳಿದಂತ ಕಸ ಎಲ್ಲ ಹಾಗೆ ಇದ್ರೆ ಅದು ಒಂದು. ಇನ್ನೊಂದು ಇಡೀ ಕೋಣೆಯನ್ನ ಸ್ವಚ್ಛಗೊಳಿಸೋದು. ಸೊ ನಾವು ಇಡೀ ಕೋಣೆಯನ್ನ ಸ್ವಚ್ಛಗೊಳಿಸಿ ನಾನು ಎಲ್ಲೆಲ್ಲಿ ಯಾವ ಜಗತ್ತಿನಲ್ಲಿ ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀನಿ ಆ ಸಮಾಜವನ್ನ ಮೊದಲು ಸ್ವಚ್ಛಗೊಳಿಸಿ ಆಮೇಲೆ ಆಧ್ಯಾತ್ಮದ ಕಡೆ ಹೋಗ್ಬೇಕು. ಅದರಿಂದಲೇ ಗಾಂಧೀಜಿ ಹೇಳ್ತಾರೆ, ನಾನು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ದು ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕು ಅನ್ನೋ ಉದ್ದೇಶಕ್ಕಲ್ಲ, ನನ್ನ ಅಂತರಂಗದ ಹುಡುಕಾಟದ ಒಂದು ಒಂದು ಪ್ರಯಾಣದಲ್ಲಿ ಈ ರಾಜಕೀಯವೂ ನನಗೆ ಎದುರಾಯಿತು. ಇದನ್ನ ಬಿಟ್ಟು ಇದನ್ನ ಪಕ್ಕಕ್ಕೆ ಸರಿಸಿ ಮುಂದಕ್ಕೆ ಹೋಗೋದು ಆಧ್ಯಾತ್ಮಿಕವಾದಂತಹ ಒಂದು ನಡೆ ಅಲ್ಲ. ಅದರಿಂದ ನಾನು ಆಪದ್ಧರ್ಮ, ನನಗೆ ರಾಜಕಾರಣ ಅನ್ನೋದು ಆಪದ್ಧರ್ಮ, ನನ್ನ ಪರಮಧರ್ಮ ಸತ್ಯಾನ್ವೇಷಣೆ. ಆದ್ರೆ ಅವ್ರ ಅನುಯಾಯಿಗಳಿಗೆ ಹಾಗಲ್ಲ, ಅವರಿಗೆ ರಾಜಕಾರಣವೇ ಪರಮಧರ್ಮ, ಧರ್ಮ ಅನ್ನೋದು ಆಪದ್ಧರ್ಮ ಆಗಿತ್ತು, ಅದು ಬೇರೆ ವಿಚಾರ ಹಿಡಿಯೋದು. ಆದ್ರಿಂದಲೇ ಸೊ ಇದು ಗಾಂಧೀಜಿಯವರ ಒಂದು ನಮ್ಮ ಹಿಂದಿನ ಒಂದು ಎಲ್ಲ. ಮತ್ತೆ ಪ್ರಯೋಗಶೀಲರು ಯಾವತ್ತೂ ಕೂಡ ಹೆಚ್ಚು ಟೀಕೆಗೆ ಒಳಗಾಗ್ತಾರೆ. ಸುಮ್ಮನೆ ರೂಮಲ್ಲಿ ಬೌದ್ಧಿಕವಾಗಿ ಚಿಂತನೆ ಮಾಡಿ ಹೊಸ ಹೊಸ ವಿಚಾರಗಳನ್ನು ಮಂಡಿಸೋರ್ನ ಅಷ್ಟು ಯಾರು ಸಮಾಜ ಟೀಕೆ ಮಾಡಲ್ಲ. ಆದ್ರೆ ಯಾರು ಪ್ರಯೋಗಶೀಲರಾಗ್ತಾರೆ ಅವರು ಹೆಚ್ಚು ಟೀಕೆಗೆ ಒಳಗಾಗ್ತಾರೆ. ಅಕ್ಕಮಹಾದೇವಿದು ಒಂದು ವಚನ ಇದೆ, ಚಂದನವ ಕಡಿದು ಕೊರೆದು ತೇದಡೆ ನೊಂದನೆಂದು ಕಂಪ ಬಿಟ್ಟಿ ಇದೆ. ನೀವು ಚಿನ್ನವನ್ನು ಎಷ್ಟೇ ಕಾಯಿಸಿದ್ರು ಕೂಡ ಅದಕ್ಕೆ ನೋವಾಗಲ್ಲ, ಅದಿನ್ನು ಹೊಳಪು ಜಾಸ್ತಿ ಆಗ್ತದೆ. ಸುರೇಂದ್ರ ಕೌಲಗಿ ಅಂತ ಒಬ್ಬ ಹಿರಿಯ ಗಾಂಧಿವಾದಿ ಇದ್ರು, ಅವರು ಎಲ್ಲ ತಿಳ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ರು, ನೀನ್ ಗಾಂಧಿಯನ್ನು ಎಷ್ಟೇ ಬೈ, ಎಷ್ಟೇ ಟೀಕೆ ಮಾಡು, ಗಾಂಧಿ ಇನ್ನು ದೊಡ್ಡವರಾಗ್ತಾನೆ ಹೋಗ್ತಾರೆ ವಿನ ನೀನು ಟೀಕೆಗಳೆಲ್ಲ ಬಿದ್ದೋಗ್ತಾ ಇರ್ತದೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಆ ಪ್ರಯೋಗಶೀಲತೆಗೆ ಅವರು ತೆತ್ತ ಬೆಲೆ ಟೀಕೆಗಳು ನಿಂದನೆಗಳು ತಮ್ಮ ಅವ್ರ ಕಾಲದಲ್ಲೂ ಅಷ್ಟೇ, ಕೊನೆಗೆ ಪ್ರಾಣವನ್ನೇ ಅವರು ಬಲಿ ಕೊಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾದದ್ದು ಅವರ ಒಂದು ಸತ್ಯ. ದೇಶಕ್ಕಾಗಿ ಬೇಕಾದಷ್ಟು ಜನ ಪ್ರಾಣ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ, ಆದ್ರೆ ಗಾಂಧೀಜಿ ದೇಶಕ್ಕಾಗಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸತ್ಯಕ್ಕಾಗಿ. ಗಾಂಧೀಜಿಗೂ ದೇಶ ಪ್ರೇಮ ಇತ್ತು, ಆದ್ರೆ ಸತ್ಯದ ಜೊತೆಗೆ ಅವ್ರು ಯಾವ್ದ್ರ ಜೊತೆಗೂ ರಾಜಿ ಮಾಡ್ಕೊತಾ ಇರ್ಲಿಲ್ಲ. ಇದು ಅವರ ಒಂದು ಸಂಕಲ್ಪ ಆಗಿತ್ತು, ಅವರ ಪ್ರಯೋಗದ ಮೂಲ ತತ್ವ ಇದಾಗಿತ್ತು.
0: ಅಂದ್ರೆ ಬಹುತೇಕ ಗಾಂಧಿ ಸತ್ಯದ ಜೊತೆಗೆ ಪ್ರಯೋಗವನ್ನ ಮಾಡಿದ್ರು ಅಂತಾನೆ ಹೇಳ್ಬೋದು ಅಂತ ಹೇಳ್ಬೋದು. ಮತ್ತೆ ಇದನ್ನ ನಮ್ಮ ಇಂದಿನ ಪೀಳಿಗೆ ಯಾವ ರೀತಿಯಲ್ಲಿ ತಗೋಬೇಕು
1: ನೋಡಿ, ಇಂದಿನ ಪೀಳಿಗೆ ಗಾಂಧೀಜಿ ಸತ್ಯಾಗ್ರಹ ಅಂತ ಅದನ್ನ ಕರೀತಾ ಇದ್ರು. ಅವ್ರ ಹೋರಾಟ ಅಥವಾ ಅಜಿಟೇಷನ್ ಆತರ ಪದಗಳನ್ನ ಬಳಸ್ತಾ ಇರ್ಲಿಲ್ಲ. ಸತ್ಯ ನನ್ನ ಸತ್ಯಕ್ಕಾಗಿ ಆಗ್ರಹ ಅಂತಾನೆ ಕರೀತಾ ಇದ್ರು. ಇವತ್ತು ಜೆನ್ಜಿ ಇವೆಲ್ಲ ಬಂದಿವೆ, ಅವರು ಹೋರಾಟ ಮಾಡ್ತಾರೆ. ದೆಹಲಿಯಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡಿ ಮಂತ್ರಿಯನ್ನು ಕೂಡ ಕೆಳಗಿಳಿಸುವಂತಹ ಒಂದು ಕೆಲಸ ಆಯ್ತು. ಮೊನ್ನೆ ಅವರು ಒಂದು ಇಂಟರ್ವ್ಯೂಲ್ ನೋಡ್ತಾ ಇದ್ದೆ ನಮ್ಮ ಸಾಹಿತಿ ದೇವನೂರು ಮಹಾದೇವ, ಆ ಜೆನ್ಜಿಗಳು ಕರ್ನಾಟಕಕ್ಕೂ ಬರಲಿ, ಇಲ್ಲೂ ಕೂಡ ಭ್ರಷ್ಟಾಚಾರ ಇದೆ, ಇಲ್ಲೂ ಕೂಡ ಇದನ್ನು ಸರಿಪಡಿಸಲಿ ಅನ್ನುವಂತ ಒಂದು ಕರೆಯನ್ನು ಕೊಟ್ಟಿದ್ರು. ಯಾರು ಅವ್ರ ಕರೆಗೆ ಕಿವಿಗೂಡ್ಲಿಲ್ಲ. ಸತ್ಯಾಗ್ರಹಿಯಾದವನು ಆ ರೀತಿ ಅಲ್ಲ, ಅವನು ಎಲ್ಲ ಕಾಲಕ್ಕೂ ಸತ್ಯಾಗ್ರಹಿ. ಇವತ್ ಹೋರಾಟ ಮಾಡ್ತೀನಿ, ನಾಳೆ 5 ವರ್ಷ ಆದ್ಮೇಲೆ ನಾನು ಅಧಿಕಾರ ತಗೊಳ್ತೀನಿ ಅನ್ನೋದು ಸತ್ಯಾಗ್ರಹ ಅಲ್ಲ. ಎಲ್ಲ ಕಾಲಕ್ಕೂ ಸತ್ಯಾಗ್ರಹಿ ಅಧಿಕಾರದಾಹಿ ಅಲ್ಲ ಅಥವಾ ಯಾವುದು. ಮತ್ತೆ ನಮ್ಮ ಶತ್ರುವನ್ನ ನಾವು ವಿಶ್ವಾಸಕ್ಕೆ ತಗೋಬೇಕು, ಗಾಂಧೀಜಿಯವರ ಬಹಳ ಮುಖ್ಯವಾದ ಸಂದೇಶ ಇದು. ನನಗೆ ಶತ್ರು ಅಂತ ಯಾರು ಇಲ್ಲ, ಗಾಂಧೀಜಿಗೆ ಶತ್ರು ಅಂತ ಯಾರು ಇರ್ಲಿಲ್ಲ. ಆದ್ರೆ ಗಾಂಧಿಯನ್ನ ತನ್ನ ಶತ್ರು ಅಂತ ಯಾರಾದ್ರೂ ಭಾವಿಸಿದ್ರೆ ಅಂತವ್ರನ್ನ ಫಸ್ಟ್ ಗಾಂಧೀಜಿ ವಿಶ್ವಾಸಕ್ಕೆ ತಗೋತಾ ಇದ್ರು. ಇವರು ನನ್ನ ಐಡಿಯಾಲಜಿಗಿಂತ ಭಿನ್ನವಾಗಿ ಅವನು ಯೋಚನೆ ಮಾಡ್ತಾನೆ ಅಂತ ಕತ್ತಿ ಮಾಸಿತಾರಲ್ಲ ಗಾಂಧಿ, ಅವನನ್ನು ವಿಶ್ವಾಸಕ್ಕೆ ತಗೊಂಡು ಅವನು ತಪ್ಪು ದಾರಿಲಿ ಹೋಗ್ತಾ ಇದ್ದಾನೆ, ಅವನನ್ನು ನಾನು ಸರಿದಾರಿ ನಡೆಸಬೇಕು, ನಾನು ಏನು ಸತ್ಯದ ಮಾರ್ಗದಲ್ಲಿ ನಡೀತಿದ್ದೀನಿ ಅವನನ್ನು ನನ್ನ ಸಂಗಡ ಕರೆದುಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಔದಾರ್ಯ ಗಾಂಧೀಜಿಗಿತ್ತು. ಇವತ್ತು ಹಾಗಲ್ಲ, ನನಗಿಂತ ಭಿನ್ನವಾಗಿ ಯೋಚಿಸೋನು ಇರ್ಲೇಬಾರ್ದು, ನಾಶವಾಗ್ಬೇಕು ಅನ್ನುವಂತ ಒಂದು ಮೆಂಟಾಲಿಟಿ ಇವತ್ತು ಜಾಸ್ತಿ ಆಗ್ತಾ ಇದೆ. ನೋಡಿ, ಗಾಂಧಿಯನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅಗಾಧವಾದಂತಹ ಸಹಾನುಭೂತಿ ಮತ್ತು ಸಹಿಷ್ಣುತೆ ಅಗತ್ಯ ಇದೆ. ಇಲ್ಲಿ ಹೋದ್ರೆ ಗಾಂಧಿ ಬಹಳ ಮನಸ್ಸು ಏನು ನಮ್ಗೆ ಅರ್ಥ ಆಗಲ್ಲ, ಬಹಳ ವಿರೂಪವಾಗಿ ಕಾಣುತ್ತೆ.
0: ಮತ್ತಷ್ಟು ಗಾಂಧೀಜಿ ಅವ್ರನ್ನ ನಿಮ್ಮ ಮಾತುಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ, ಅದಕ್ಕೆ ಮುಂಚೆ ಮತ್ತೊಂದು ಗೀತೆಯನ್ನ ಆಲಿಸೋಣ.
1: ಖಂಡಿತ ಆಗ್ಲಿ.

0: ಕೇಳಿದ್ರೆ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಟಿ ಎನ್ ವಾಸುದೇವಮೂರ್ತಿ, ಚಿಂತಕರು, ಬರಹಗಾರರು, ಹಾಗೆ ಅನುವಾದಕರು. ಗಾಂಧಿ ಪ್ರತಿಪಾದಿಸಿದ ಮೌಲ್ಯಗಳ ಕುರಿತಾಗಿ ಮಾತಾಡ್ತಾ ಇದ್ದೇವೆ. ಸರ್, ಗಾಂಧೀಜಿಯವರು ಗುರಿ ಅಷ್ಟೇ, ಅದನ್ನು ಸಾಧಿಸುವಂತಹ ಮಾರ್ಗ ಕೂಡ ಮುಖ್ಯ ಅಂತ ತುಂಬಾ ಬಲವಾಗಿ ನಂಬಿದ್ರು. ಇವತ್ತು ನಾವು ನೋಡ್ತಾ ಇದ್ರೆ ಎಲ್ಲ ಕಡೆ ಸಾಮಾಜಿಕ ಮಾಧ್ಯಮಗಳ ಅಬ್ಬರ, ಅತಿಯಾದ ಸ್ಪರ್ಧೆ, ಹೆಚ್ಚುತ್ತಾ ಇರುವಂತಹ ಒಂದು ಧ್ರುವೀಕರಣ, ಎಲ್ಲ ತಕ್ಷಣನೇ ಆಗ್ಬಿಡ್ಬೇಕು ಅನ್ನೋಂಥ ಮನೋಭಾವ. ಇಂಥ ಕಾಲಘಟ್ಟದಲ್ಲಿ ಈ ರೀತಿ ಸಾಧಿಸೋ ಮಾರ್ಗ ಕೂಡ ತುಂಬ ಮುಖ್ಯ, ಗುರಿ ಅಷ್ಟೇ ಅಲ್ಲ ಅನ್ನೋಂಥ ತತ್ವವನ್ನು ದೈನಂದಿನ ಜೀವನದಲ್ಲಿ ನಾವು ಪಾಲಿಸೋದಕ್ಕೆ ಸಾಧ್ಯನಾ? ಇದ್ರ ಬಗ್ಗೆ ನೀವೇನು ಹೇಳ್ತೀರಿ?
1: ಇಲ್ಲ, ಬದುಕಿಗೆ ನಿರ್ದಿಷ್ಟವಾದಂತಹ ಒಂದು ಗುರಿ ಇದೆಯಾ ಅನ್ನೋದು ನಿಗೂಢವಾದ್ದು. ಬದುಕಿಗೆ ಗುರಿ ಇದೆಯೋ ಇಲ್ವೋ ಗೊತ್ತಿಲ್ಲ ನಮಗೆ. ಅದರಿಂದ ನಾವು ಯಾವುದೋ ಒಂದು ಸೆಲ್ಫ್ ಮೇಡ್ ಆದಂತಹ ಒಂದು ಗುರಿಯನ್ನು ಇಟ್ಟುಕೊಂಡು ಅದನ್ನ ಸಾಧಿಸ್ಲಿಕ್ಕೆ ಹೋಗ್ತೀನಿ ಅನ್ನೋದು ಇದೆಯಲ್ಲ, ಅದು ನಮ್ಮ ಒಂದು ಗುರಿ ಇಲ್ಲ, ನಾವು ಒಂದು ಗುರಿಯನ್ನು ಇಟ್ಕೋಬೇಕು ಸರಿ. ಆದ್ರೆ ಒಂದು ವಿಚಾರ, ಗಾಂಧಿ ನೀವ್ ಹೇಳಿದಾಗ

0: ಗುರಿ ಅಲ್ಲ ಮಾರ್ಗ ಮುಖ್ಯ ಅಂತ ಬಹಳ ನಂಬಿದ್ರು ಅವರು. ಅದಕ್ಕೆ ಗೋಖಲೆ ಅವರು ಕಾರಣ. ಗೋಖಲೆ ಗಾಂಧೀಜಿ ಸೌತ್ ಆಫ್ರಿಕಾದಿಂದ ಬಂದ ಮೇಲೆ ಗಾಂಧೀಜಿಗೆ ಅವ್ರು ಹೇಳ್ತಾರೆ, ನೀನು ಬ್ರಿಟಿಷರನ್ನ ಇಲ್ಲಿಂದ ಆಚೆ ಓಡಿಸೋದಲ್ಲ, ಭಾರತದ ಜನರ ನಾಡಿ ಮಿಡಿತ ಏನು ಅಂತ ತಿಳ್ಕೋ ಅಂತ. ಅದರಿಂದ ಗಾಂಧೀಜಿ ಇಡೀ ಇಂಡಿಯಾ ದೇಶವನ್ನ ಪ್ರವಾಸ ಮಾಡ್ತಾರೆ. ಆಮೇಲೆ ಮಾರ್ಗ ಮುಖ್ಯ ಅನ್ನೋದಕ್ಕೆ ಇನ್ನೊಂದು ಬಹಳ ಮುಖ್ಯವಾದಂತ ಒಂದು ಘಟನೆ ಇದೆ. ಗಾಂಧೀಜಿ ಬಹಳ ಹೆಚ್ಚು ಟೀಕೆಗೆ ಒಳಗಾದಂತ ಒಂದು ವಿಚಾರ ಅದು ಚೌರಾಚೌರಿ ಘಟನೆ 1919-20 ಆ ಕಾಲಘಟ್ಟದಲ್ಲಿ ಬಿಗಿನಿಂಗ್ ಅಲ್ಲಿ ಒಂದು ಅಸಹಕಾರ ಚಳುವಳಿಗೆ ಗಾಂಧೀಜಿ ಕರೆ ಕೊಡ್ತಾರೆ. ಇಡೀ ಮತ್ತೆ ಗಾಂಧೀಜಿ ಒಂದು ಕರೆ ಕೊಟ್ರೆ ಇಡೀ ದೇಶ ಅದಕ್ಕೆ ಸ್ಪಂದಿಸ್ತಾ ಇತ್ತು. ಅಲ್ಲೆಲ್ಲೋ ಇದ್ದ ಗಾಂಧಿ, ನಮ್ಮಲ್ಲಿದ್ದ ಶಿವರಾಮ್ ಕಾರಂತರು ಅಥವಾ ಇಲ್ಲಿ ಎಚ್ ನರಸಿಂಹಯ್ಯ ಇದ್ರು. ಸೊ ಒಂದು ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಗಾಂಧೀಜಿಯವರ ಮಾತುಗಳನ್ನ, ಗಾಂಧೀಜಿಗೆ ಆ ತರದ ಒಂದು ಕಂಟ್ರೋಲ್ ಇತ್ತು. ಆ ಕಂಟ್ರೋಲ್ ಅವರ ನೈತಿಕ ಶಕ್ತಿಯಿಂದ ಬಂದಿದ್ದದ್ದು. ಚೌರಾಚೌರಿಯಲ್ಲಿ ಏನಾಗ್ತದೆ, ಸತ್ಯಾಗ್ರಹಿಗಳೆಲ್ಲ ಸೇರ್ಕೊಂಡು ಅಸಹಕಾರ ಆಂದೋಲನ ಮಾಡ್ತಿರ್ತಾರೆ. ಒಂದು ಒಂದು ಗುಂಪು ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ ಹೊರಗಡೆಯಿಂದ ಲಾಕ್ ಮಾಡಿ ಒಳಗಡೆ ಒಂದು 15-20 ಜನ ಪೊಲೀಸ್ನವ್ರು ಇರ್ತಾರೆ. ಪೊಲೀಸ್ ಸ್ಟೇಷನ್ ಬೆಂಕಿ ಇಟ್ಬಿಡ್ತಾರೆ, 15-20 ಜನ ಪೊಲೀಸ್ನವರು ಸತ್ತೋಗ್ಬಿಡ್ತಾರೆ, ಬೂದಿ ಆಗ್ತಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ವಾಪಸ್ ತಗೊಳ್ಳುತ್ತಾರೆ. ಅವರ ಜೊತೆಗಿದ್ದಂತಹ ಸಂಗಡಿಗರು ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ, ಇನ್ನು 4 ದಿನ ಮುಂದುವರಿಸ್ಬಿಟ್ರೆ ಬ್ರಿಟಿಷ್ನವ್ರು ತತ್ತರಿಸಿ ಹೊರಟೋಗ್ತಾರೆ ಇಂಡಿಯಾ ದೇಶದಿಂದ, ಅದರಿಂದ ನೀವು ದಯವಿಟ್ಟು ಇದನ್ನ ನಿಲ್ಲಿಸುವಂತ ಕರೆ ಕೊಡಬೇಡಿ ಅಂತ ಗಾಂಧೀಜಿ ಎಷ್ಟು ಬೇಡ್ಕೊಂಡ್ರು ಕೂಡ ಗಾಂಧೀಜಿ ಒಪ್ಪಲ್ಲ. ಇಲ್ಲ, ನನ್ನ ಎದೆಯ ದನಿ ಹೇಳ್ತಾ ಇದೆ, ನಾವು ತಪ್ಪು ಮಾರ್ಗದಲ್ಲಿ ಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯ ಪಡ್ಕೊಂಡ್ರೆ ಆ ಸ್ವಾತಂತ್ರ್ಯ ಅದು ಯೋಗ್ಯವಾದಂತಹ ಸ್ವಾತಂತ್ರ್ಯ ಅಲ್ಲ, ಅದು ಬೇಡ ನಮ್ಗೆ. ಬೇಕಾದ್ರೆ ಇನ್ನೂ 100 ವರ್ಷ ಗುಲಾಮ್ ತನದ ಇರೋಣ, ಬಿಟ್ಟು ಸತ್ಯ ಮತ್ತು ಅಹಿಂಸೆಗೆ ಅಪಚಾರವಾಗಬಾರದು ಅಂತ ಅವರು ಅವರ ನಿರ್ಧಾರವನ್ನು ವಾಪಸ್ ತಗೊಳ್ತಾರೆ. ಅಂದ್ರೆ ಅವರಿಗೆ ಗುರಿ ಅಲ್ಲ ಸ್ವಾತಂತ್ರ್ಯ ಪಡ್ಕೊಂಡ್ಬಿಡೋದಲ್ಲ, ಅವರಿಗೆ ಅದನ್ನ ಯಾವ ಮಾರ್ಗದಲ್ಲಿ ತಗೊಳ್ತೀವಿ, ಹಣ ಮುಖ್ಯ ಅಲ್ಲ, ಹಣವನ್ನು ಯಾವ ಮಾರ್ಗದಲ್ಲಿ ಸಂಪಾದಿಸ್ತೀವಿ ಅನ್ನೋದು ಮುಖ್ಯ ಅಂತ ನಾವು ಹೇಗೆ ಹೇಳ್ತೀವೋ ಹಾಗೆಯೇ ಸ್ವಾತಂತ್ರ್ಯವನ್ನ, ಯಾಕಂದ್ರೆ ಅದನ್ನ ಹ್ಯಾಂಡಲ್ ಮಾಡಕ್ ನಮ್ಗೂ ಜವಾಬ್ದಾರಿ ಬೇಕಲ್ಲ. ಸತ್ಯ ಮತ್ತು ಅಹಿಂಸೆಯನ್ನ ಸಿದ್ಧಿಸಿಕೊಂಡವನಷ್ಟೇ ತನ್ನ ಸ್ವಾತಂತ್ರ್ಯವನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸಬಲ್ಲ. ಹಿಂಸೆ ಮತ್ತು ಸುಳ್ಳು, ವಂಚನೆ, ಮೋಸ ಇವುಗಳಿಂದ ಪಡ್ಕೊಳ್ಳುವಂತಹ ಸ್ವಾತಂತ್ರ್ಯ ಆಗ್ಲಿ, ಅಧಿಕಾರ ಆಗ್ಲಿ, ಹಣ ಆಗ್ಲಿ, ಪ್ರತಿಷ್ಠೆ ಆಗ್ಲಿ, ಇವೆಲ್ಲವೂ ಕೂಡ ಒಂದು ಕಳಂಕ ಅನ್ನೋದು ಗಾಂಧೀಜಿಯವರ ಒಂದು ವಿಚಾರ ಆಗಿದೆ.
1: ಈ ಸಂದರ್ಭದಲ್ಲಿ ಸರ್ ತಿರುವಳ್ಳುವರ್ ಒಂದು ಮಾತು ಹೇಳಿದ್ದಾರೆ, ಅದು ನೆನಪಾಗ್ತಾ ಇದೆ. ತಿರುವಳ್ಳುವರ್ ಹೇಳ್ತಾರೆ, ಹಣ ಇಲ್ಲದೆ ಇದ್ರೆ ಜಗತ್ತಲ್ಲಿ ಬೆಲೆ ಇರೋದಿಲ್ಲ, ಹಾಗೆ ಗುಣ ಇಲ್ಲದೆ ಇದ್ರೆ ನಮ್ಮ ಅಂತರಂಗದಲ್ಲಿ ನಮ್ಗೆ ಜಾಗ ಇರೋದಿಲ್ಲ ಅಂತ. ಸೊ ಹಂಗಾಗಿ ನಾವು ಹೇಗೆ ಹಣವನ್ನ ಸಂಪಾದಿಸ್ಬೇಕು ಅಂತ ಹೇಳಿದ್ರೆ, ಗುಣ ವ್ಯಕ್ತಿತ್ವ ಮೂಲಕನೇ, ಒಳ್ಳೆಯ ಮೌಲ್ಯಗಳ ಮೂಲಕನೇ ನಾವು ಹಣವನ್ನ ಸಂಪಾದಿಸ್ಬೇಕು ಅನ್ನುವಂತ ಮಾತು. ಸೊ ಇದನ್ನ ಗಾಂಧಿಯವರ ಈ ಒಂದು ಏನು ಯೋಚನೆ ಇದೆ ಅದಕ್ಕೂ ಕೂಡ, ಆ ವಿಚಾರಕ್ಕೂ ಕೂಡ ನಾವು ಅನ್ವಯಿಸಿ ಹೇಳ್ಬೋದು ಅಲ್ವಾ? ಇವತ್ತಿನ ಯುವ ಜನತೆಗೆ ಕೂಡ ನಾವು ಕಲಿಸ್ಬೇಕಾಗಿರುವಂತ ಪಾಠ ಕೂಡ ಅದೇ. ಏನಂದ್ರೆ ಹಣವನ್ನ ಸಾಧಿಸೋದು ಅಥವಾ ಹಣವನ್ನ ಸಂಪಾದಿಸೋದು ಅಥವಾ ಯಾವುದೋ ಒಂದು ಗುರಿಯನ್ನ ಸಾಧಿಸೋದು ಅದಕ್ಕಿಂತ ಮುಖ್ಯ ಅದನ್ನ ಯಾವ ಒಂದು ಮಾರ್ಗದಲ್ಲಿ ನಾವು ಪಡಿತೀವಿ ಅನ್ನೋಂಥದ್ದನ್ನ ನಾವು ಕಲಿಸ್ಬೇಕಿದೆ. ಆದ್ರೆ ಅದು ತುಂಬಾ ಕೊರತೆ ಇದೆ, ಆ ರೀತಿಯ ಕಲಿಕೆಯ ಕೊರತೆ ನನಗಂತೂ ಕಂಡು ಬರ್ತಿದೆ. ನೀವೇನ್ ಹೇಳ್ತೀರಿ?
0: ಜಿ ಕೆ ಗೋವಿಂದರಾವ್ ನನಗೆ ಮೇಷ್ಟ್ರ ಆಗಿದ್ರು, ಅವರು ಪಾಪಟ ಗಾಂಧಿವಾದಿ, ಅವ್ರಿಗೆ ರಿಟೈರ್ಡ್ ಆಯ್ತು. ಸುಮ್ಮನೆ ಒಂದು ಪ್ರಸಂಗ ನಿಮ್ಗೆ ಹೇಳ್ತಿದ್ದೀನಿ, ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಬರ್ಬೇಕು ಅವ್ರಿಗೆ, ಅಲ್ಲಿ ಯಾರಿಗೂ ಒಂದ್ ಸ್ವಲ್ಪ ಕೈ ಬಿಸಿ ಮಾಡ್ಬೇಕಾಗಿತ್ತು ಯಾವ್ದೋ ಕಚೇರಿಯಲ್ಲಿ. ಅದ್ ಯಾವ್ದು ನಾನು ಹೇಳ್ತಾ ಇರೋದು 20-25 ವರ್ಷದ ಹಿಂದಿನ ಮಾತು. ನಾನು ಗಾಂಧಿವಾದಿ, ನನಗೆ ಪೆನ್ಷನ್ ಬೇಡ, ನನ್ಗೆ ಒಬ್ರಿಗೂ ನಾನು ಲಂಚ ಕೊಡಲ್ಲ, ನನಗೆ ಪೆನ್ಷನ್ ಕೊಟ್ರೆ ಕೊಡ್ಲಿ, ನ್ಯಾಯವಾಗಿ ಬರ್ಬೇಕು, ಕೊಡ್ತೀನಿ, ಕೊಡ್ಲಿ ಇಲ್ಲ ಅಂದ್ರೆ ನಾನು ಬೇಡಬೇಕು ಅಂತ ವರ್ಷಾನುಗಟ್ಲೆ ಪೆನ್ಷನ್ ತಗೊಳ್ದೆ ಇದ್ಬಿಟ್ರು ಅವರು. ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಅವ್ರ ಸ್ನೇಹಿತರಿಗೆ ಗೊತ್ತಾಗಿ ಆಮೇಲೆ ಯಾವ್ದೋ ರೀತಿಯಲ್ಲಿ ಅವರು ಲಂಚ ಇಲ್ಲದಂತೆ ಮಾಡಿ ಅವರಿಗೆ ಬರುವಂತಹ ವ್ಯವಸ್ಥೆ ಮಾಡಿದ್ರು, ಅದು ಬೇರೆ ಕತೆ ನೋಡಿ. ಈ ತರದ ವ್ಯಕ್ತಿಗಳನ್ನ ದೇಶದಾದ್ಯಂತ ಸಾವಿರಾರು ಲಕ್ಷಾಂತರ ವ್ಯಕ್ತಿಗಳನ್ನ ಗಾಂಧಿ ಪ್ರಭಾವಿಸಿದ್ದಾರೆ. ಸುರೇಂದ್ರ ಕೌಲಿಗೆ ಹೆಸರಾಗ್ಲೂ ಹೇಳಿದೆ, ಶಿವರಾಮ್ ಕಾರಂತ್ ಇರ್ಬೋದು, ಜಿ ಕೆ ಗೋವಿಂದರಾವ್ ಇರ್ಬೋದು, ಡಿ ಎಸ್ ನಾಗಭೂಷಣ ಇರ್ಬೋದು, ಈ ತರ ಗಾಂಧೀಜಿಗೆ ಆಕ್ಚುಲಿ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಒಂದು ಗ್ರಾಮ ಸ್ವರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದು ಗಾಂಧೀಜಿ. ಅವ್ರ ಕನಸು ನನಸಾಯ್ತೋ ಇಲ್ಲೋ ಗೊತ್ತಿಲ್ಲ, ಸಾಮ

0: ಒಂದು ಹೊಸ ಸಮಾಜವನ್ನ ನಿರ್ಮಾಣ ಮಾಡಕ್ ಆಗ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಹೊಸ ಮನುಷ್ಯರನ್ನ ಹೊಸ ವ್ಯಕ್ತಿಗಳನ್ನ ಅಂತರಂಗದ ಧ್ವನಿಗೆ ಕಿವಿ ಕೊಡಬಲ್ಲಂತಹ ಕೋಟ್ಯಾಂತರ ಜನಗಳನ್ನ ಗಾಂಧೀಜಿ ಬೆಳೆಸಿದ್ದಾರೆ ಮತ್ತೆ ಸೃಷ್ಟಿಸಿದ್ದಾರೆ. ಇದು ಬಹಳ ದೊಡ್ಡ ಕೊಡುಗೆ ಗಾಂಧೀಜಿಯವರದು.
1: ಮತ್ತಷ್ಟು ಮಾತಾಡೋಣ ಗಾಂಧಿ ಪ್ರತಿಪಾದಿಸಿದಂತಹ ಮೌಲ್ಯಗಳ ಕುರಿತಾಗಿ ಮತ್ತೊಂದು ಗೀತೆಯ ನಂತರ.

0: ಕೇಳಿದ್ರೆ ಇವತ್ತು ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಟಿ ಎನ್ ವಾಸುದೇವ ಮೂರ್ತಿ. ಸರ್, ಗಾಂಧೀಜಿಯವರು ಸರಳ ಜೀವನವನ್ನ ಆಯ್ಕೆ ಮಾಡಿಕೊಂಡಿದ್ರು, ಮತ್ತೆ ಅತಿಯಾದ ಬಯಕೆಗಳು ಆಸೆಗಳ ವಿರುದ್ಧ ಮಾತಾಡಿದ್ರು. ಇವತ್ತು ನಾವು ನೋಡ್ತಾ ಇದ್ರೆ ಅತಿಯಾದ ಕೊಳ್ಳುಪಾಕತನ ಮತ್ತೆ ಪರಿಸರದ ಬಿಕ್ಕಟ್ಟು, ಇಂತಹ ಸಂದರ್ಭದಲ್ಲಿ ಅವರ ಸರಳತೆ ಮತ್ತೆ ಟ್ರಸ್ಟಿಶಿಪ್ ಮತ್ತೆ ಜವಾಬ್ದಾರಿಯುತ ಬಳಕೆಯ ಪರಿಕಲ್ಪನೆಗಳು ನಮ್ಗೆ ಏನ್ ಪಾಠನ ಕಲಿಸ್ತವೆ?
1: ನೋಡಿ, ಒಂದು ಪ್ರಸಂಗ ಹೇಳ್ತೀನಿ. ಗಾಂಧೀಜಿದು ಜನ, ಗಾಂಧೀಜಿ ರಾಜಕೀಯ ಕೈದಿಯಾಗಿ ಜೈಲಲ್ಲಿ ಇದ್ರು. ಜೈಲಲ್ಲಿ ಸರ್ದಾರ್ ಪಟೇಲ್ ಕೂಡ ಇದ್ರು. ಸರ್ದಾರ್ ಪಟೇಲ್ ಕೆಲಸ ಏನಪ್ಪಾ ಅಂದ್ರೆ, ಪ್ರತಿನಿತ್ಯ ಬೆಳಗ್ಗೆ ಗಾಂಧೀಜಿಗೆ ಖರ್ಜೂರ ಅದನ್ನ ಪ್ರತಿ ನೀರಲ್ಲಿ ನೆನೆಸಿ ಕೊಡೋದು. 10 ಖರ್ಜೂರ ಗಾಂಧಿ ತಿಂತ ಇದ್ರು ಬೆಳಗ್ಗೆ ಹೊತ್ತು, ನೀರಲ್ಲಿ ನೆನೆಸಿರೋ ಖರ್ಜೂರ. ಪಟೇಲ್ರಿಗೆ ಅನ್ನಿಸ್ತು, ಪಾಪ ಭತ್ತಿ ಯಾಕೆ ಗಾಂಧೀಜಿಗೆ, ಒಂದೆರಡು ಎಕ್ಸ್ಟ್ರಾ ಹಾಕೋಣ ಅಂತೇಳಿ 12 ಖರ್ಜೂರ 12-13 ಹಾಕ್ಬಿಟ್ರು. ಸೊ ಗಾಂಧೀಜಿ ತಿಂತ ಇದ್ರು, ನೋಡ್ತಾರೆ ಗಾಂಧೀಜಿ ಭಾರಿ ಸೂಕ್ಷ್ಮ ಮತ್ತು ಭಾರಿ ಲೆಕ್ಕಾಚಾರದ ಮನುಷ್ಯ. ನೋಡ್ತಾರೆ ಸರ್ದಾರ್ಜಿ, ಇದೇನಿದು ಖರ್ಜೂರ ಜಾಸ್ತಿ ಇದ್ದಂಗೆ ಇದೆಯಲ್ಲ. ಹೌದು, ನಾನೇ ಒಂದೆರಡು ಎಕ್ಸ್ಟ್ರಾ ಹಾಕಿದೆ. ಎರಡು ಎಕ್ಸ್ಟ್ರಾ ಹಾಕೋದ್ರಿಂದ ಏನ್ ವ್ಯತ್ಯಾಸ ಆಗುತ್ತೆ, ಎರಡು ಜಾಸ್ತಿ ಆಗೋದ್ರಿಂದ ಏನ್ ವ್ಯತ್ಯಾಸ ಆಗುತ್ತೆ. ಆಗ ಗಾಂಧೀಜಿಗೆ, ಹೌದಲ್ವೇ, ಎರಡು ಜಾಸ್ತಿ ಆಗೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ ಅಂದ್ಮೇಲೆ ಎರಡು ಕಡಿಮೆ ಆದ್ರೂ ಏನು ವ್ಯತ್ಯಾಸ ಆಗೋದಿಲ್ಲ ಅಲ್ವೇ, ಹಂಗಾಗಿ ನಾಳೆಯಿಂದ ನನಗೆ ಹಾಕಿ ಅಂತ. ಆದಷ್ಟು ವ್ಯಕ್ತಿ ತನ್ನ ಅಗತ್ಯಗಳನ್ನ ಕಡಿಮೆ ಮಾಡಿಕೊಂಡಷ್ಟು ಅವನು ಹೆಚ್ಚು ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದು ಗಾಂಧೀಜಿಯವರ ವಿಚಾರ. ನಮಗೆ ಅಗತ್ಯವಿಲ್ಲದ ವಸ್ತು ಅಥವಾ ನಮ್ಮ ಅಗತ್ಯಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ವಸ್ತುವನ್ನ ನಾವು ಇಟ್ಕೊಳ್ಳೋದಿದೆಯಲ್ಲ, ಅದು ಸಮಾಜವನ್ನ ದರೋಡೆ ಮಾಡದಂತೆ, ಸಮಾಜದಿಂದ ಕಳ್ಳತನ ಮಾಡೋದಕ್ಕೆ ಸಮವದ್ದು ಅನ್ನೋದು ಗಾಂಧೀಜಿಯವರೇ ಪದೇ ಪದೇ ಹೇಳ್ತಾ ಇದ್ರು.
0: ಬೇಕು
1: ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಸಮಾಜವನ್ನ ನೀನ್ ಶೋಷಣೆ ಮಾಡ್ತಾ ಇರ್ತೀಯ ಅಂತ.

0: ಆದ್ರಿಂದ ಬಹಳಷ್ಟು ಮಿನಿಮಮ್ ನಲ್ಲಿ ಬದುಕಬೇಕು ಅನ್ನೋದು ಗಾಂಧೀಜಿಯವರ ವಿಚಾರ ಆಗಿತ್ತು.
1: ಆಸೆಗೂ ಸ್ವಾತಂತ್ರ್ಯಕ್ಕೂ ಹೇಗೆ ನೋಡಿ ಸಂಬಂಧ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ.
0: ಹೌದು ಹೌದು, ನಮ್ಮ ಆಸೆಗಳು ಕಡಿಮೆ ಆದಷ್ಟು ಗಾಂಧಿ ಯಾವ್ದನ್ನ ಬುದ್ಧ ಆಸೆಯ ದುಃಖಕ್ಕೆ ಮೂಲ ಅಂತ ಅದನ್ನ ಗಾಂಧೀಜಿ ಪ್ರಾಯೋಗಿಕವಾಗಿ ತೋರಿಸ್ಕೊಟ್ಟು. ಅವ್ರ ಬಟ್ಟೆ ಅಷ್ಟೇ, ಸ್ವಲ್ಪ ಚಿಕ್ಕದು, ಮೇಲೊಂದು ಬಟ್ಟೆ, ಕೆಳಗೊಂದು, ಮತ್ತೆ ಎರಡು ಊಟ, ನಿದ್ದೆ ಕಡಿಮೆ ಎಲ್ಲ. ಸೊ ಆದ್ರೆ ಆಕ್ಟಿವ್ ಆಗಿದ್ರು. ಗಾಂಧೀಜಿ ಹೇಳ್ತಾ ಇದ್ರು, ನಾನು 125 ವರ್ಷ ಬದುಕಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರು. ನನ್ನ ಈ ಲೈಫ್ ಸ್ಟೈಲ್ ಇಂದ ನಾನು 125 ವರ್ಷ ಬದುಕ್ತೀನಿ, ಶತಾಯುಷಿ ಆಗ್ತೀನಿ ಅಂತ. ಬಟ್ ಅದು ಯಾವ್ದೋ ಒಂದು ಅನಾಹುತವಾಯ್ತು, ಅದಾಗ್ಲಿಲ್ಲ. ಆದ್ರೆ ಈ ಗಾಂಧೀಜಿಯವರ ಈ ಸರಳ ಜೀವನವನ್ನು ಕೂಡ ವಿಮರ್ಶೆ ಮಾಡುವಂತಹ ಜನಗಳಿದ್ದಾರೆ ನೋಡಿ. ಇವತ್ ನಮ್ಗೆ ಹೆಂಗಾಗೋಗಿದೆ ಅಂದ್ರೆ, ಇಲ್ಲ ಗಾಂಧಿ ಭಜನೆ ಮಾಡುವಂತ ಜನ ಸಿಗ್ತಾರೆ, ಇಲ್ಲ ಗಾಂಧಿಯನ್ನ ಟೀಕೆ ಮಾಡುವಂತಹ ಜನ ಸಿಗ್ತಾರೆ. ಗಾಂಧಿ ಏನ್ ಮಾಡಿದ್ರು, ಈಗ ಸರೋಜಿನಿ ನಾಯ್ಡು ಒಂದ್ ಮಾತು ಹೇಳ್ತಾರೆ, ಗಾಂಧೀಜಿಯವರ ಸರಳತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಅಥವಾ ಗಾಂಧೀಜಿಯನ್ನ ಬಡವರನ್ನಾಗಿಡ್ಬೇಕು ಅಂದ್ರೆ ನಾವು ನಮ್ಮ ಶ್ರೀಮಂತಿಕೆಯನ್ನೆಲ್ಲ ಧಾರೆ ಎರಿಬೇಕು, ತಮಾಷೆಗೆ ಹೇಳಿದ್ರು. ಅದು ಒಂದು ಜೋಕ್ ತರ, ಒಂದು ಇದು ಬಣ್ಣ ತರ ಹೇಳಿದ್ರು. ಯಾಕೆಂದ್ರೆ ಗಾಂಧೀಜಿ 3ನೇ ದರ್ಜೆ ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ರಲ್ಲ, ಸೊ ಅದು ಬ್ರಿಟಿಷರು ಏನ್ ಮಾಡ್ತಾ ಇದ್ರು, ಆ ಬೋಗಿನ ಖಾಲಿ ಮಾಡಿಸ್ಬಿಡ್ತಾ ಇದ್ರು. ಗಾಂಧಿ ಇರುವಂತ ಬೋಗಿನ ಅಂದ್ರೆ ಆ ಬೋಗಿಯಲ್ಲಿ ಎಷ್ಟು ಟಿಕೆಟ್ ಸಿಗ್ತದೆ ಅದೆಲ್ಲವೂ ಕೂಡ ಹೋಯ್ತು. ಬಟ್ ಗಾಂಧೀಜಿಗೆ ಅದು ಗೊತ್ತಾಗ್ತಾ ಇರ್ಲಿಲ್ಲ. 3ನೇ ದರ್ಜೆ ಬೋಗಿನ ಸೂತ್ಕೊಳ್ಳೋರು, ಅವ್ರ ಜೊತೆ ಅವ್ರ ಸೆಕ್ರೆಟರಿ ಮತ್ತು ಕಸ್ತೂರ್ಬಾ, 3 ಜನ, 3 ಜನಕ್ಕೆ ಇಡೀ ಬೋಗಿ ರಿಸರ್ವ್. ಈ ತರ ಮತ್ತೆ ಗಾಂಧೀಜಿಗೆ ಎಷ್ಟು ಈ ತರದ್ದು. ಬಟ್ ನನ್ನ ಶಿಷ್ಯರು, ನನ್ನ ಅನುಯಾಯಿಗಳು, ಮತ್ತೆ ನನ್ನ ಪ್ರಭುತ್ವ ನನ್ನ ಹಿಂದೆ ಬೆನ್ನಿಂದೆ ನಿಂತ್ಕೊಂಡು ಇಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ ಅನ್ನೋದು ಖಂಡಿತವಾಗ್ಲೂ ಗಾಂಧೀಜಿ ಗೊತ್ತಿರ್ಲಿಲ್ಲ. ಆದ್ರೆ ಅದನ್ನ ಅವ್ರ ಸರಳತೆಯನ್ನೇ ನೋಡ್ದ ಗಾಂಧೀಜಿ, ಸರಳತೆ ಅಂತಾರೆ ಇಷ್ಟೆಲ್ಲ ಸರ್ಕಾರಕ್ಕೆ. ಮತ್ತೆ ಗಾಂಧಿಯನ್ನು ಕೊಲ್ಲುವ ಪ್ರಯತ್ನ ಯಾವಾಗ ಆಯ್ತು, ಅದಕ್ಕಿಂತಲೂ ಮುಂಚೆ ಬ್ರಿಟಿಷರ ಕಾಲದಲ್ಲೂ 2 ಆಗಿತ್ತು. ಆಗ ಗಾಂಧೀಜಿಗೆ ಕೇಳಿದ್ರೆ, ನಿಮ್ಗೆ ಬ್ರಿಟಿಷ್ ಇಂಟೆಲಿಜೆನ್ಸ್ ಗೊತ್ತಾಗಿತ್ತು, ಕೇಳಿದ್ರೆ ನನ್ಗೆ ಶ್ರೀರಾಮನೇ ನನ್ಗೆ ರಕ್ಷಕ, ನನ್ಗೆ ಯಾವ್ದಾರ ಅಂಗರಕ್ಷಕರು ಬೇಡ ಅನ್ಬಿಡ್ತಾರೆ ಅಂತ ಹೇಳಿ ಗಾಂಧಿ ಗೊತ್ತಿಲ್ಲದಾಗಿಯೇ ಗಾಂಧಿ ಹಿಂದೆ ಅಂಗರಕ್ಷಕರನ್ನ ಇಟ್ಟಿದ್ರು. ಹಾಗಾಗಿ ಅದು ವಿಫಲವಾಯಿತು, ಗಾಂಧಿಯ ಹತ್ಯೆ ಒಂದಿದು. ಅದ್ರ ಬಗ್ಗೆ ಇತ್ತೀಚೆಗೆ ನಾನೊಂದು ಪುಸ್ತಕ ಕೂಡ ಬರೆದಿನಿ, ಜಗದೀಶ್ ಚಂದ್ರ ಜೈನ್ ಅಂತ ಅವರು, ಮೈ ಬಾಪು ಕೋ ನಬಚಾಪಾಯ ಅಂತ ಒಂದು ಹಿಂದಿ ಪುಸ್ತಕ, ಅದು ಕನ್ನಡಕ್ಕೆ ಇತ್ತೀಚೆಗೆ ಅನುವಾದ ಆಗಿದೆ. ಹೇಗೆ ಭದ್ರತಾ ವೈಫಲ್ಯ ಅಂತ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿ ಗಾಂಧೀಜಿಯವರ ಹತ್ಯೆ ಆಯ್ತು ಅನ್ನೋದನ್ನ ಅವ್ರು ಬಹಳ ವಿವರವಾಗಿ ದಾಖಲೆಗಳ ಸಮೇತ ವಿವರಿಸಿದ್ದಾರೆ. ಸ್ವಾತಂತ್ರ್ಯ ಬಂದ್ಮೇಲೆ 6 ನಾವು ಇಟ್ಕೊಳಕ್ ಆಗ್ಲಿಲ್ಲ. ಗಾಂಧೀಜಿ ಶತ್ರು ರಾಷ್ಟ್ರ, ಶತ್ರು ಅನ್ನಿಸ್ಕೊಂಡಂತ ಬ್ರಿಟಿಷರು ಗಾಂಧಿಯನ್ನು ಕಾಪಾಡ್ತಾ ಇದ್ರು. ಒಂದು ಪ್ರಭುತ್ವ ತನ್ನ ವಿರುದ್ಧ ಹೋರಾಡೋವನಿಗೆ ಸಮಸ್ತ ರಕ್ಷಣೆಯನ್ನು, ಸಮಸ್ತ ಸವಲತ್ತುಗಳನ್ನು ಕೊಟ್ಟರು. ಉದಾಹರಣೆ, ಜಗತ್ತಿನಲ್ಲಿ ಏನಾದ್ರು ಇದ್ರೆ ಅದು ಗಾಂಧಿ ಮತ್ತು ಬ್ರಿಟಿಷರ ನಡುವಿನ ಸಂಬಂಧದ್ದು. ಅದರಿಂದ ನಮ್ಮ ಅಗತ್ಯಗಳು ಕಡಿಮೆ ಆಗ್ಬೇಕು, ನಾವು ಹೆಚ್ಚು ಸರಳರಾದಷ್ಟು ಹೆಚ್ಚು ಸತ್ಯದ ಕಡೆಗೆ ಮುಖ ಮಾಡ್ತೀವಿ ಅನ್ನೋದು. ಇದು ಕೂಡ ಅಗೇನ್ ಅಪರಿಗ್ರಹ ಮತ್ತು ಜೈನ ಧರ್ಮದ ಪಂಚ ಅಣುವ್ರತೆಗಳಲ್ಲಿ ಒಂದು ಅಪರಿಗ್ರಹ, ನನಗ್ ಬೇಡದನ್ನ ನಾನು ಇಟ್ಕೋಬಾರದು. ಗಾಂಧೀಜಿ ಆ ಜೈನ ಧರ್ಮ ಶ್ರೀಮದ್ ರಾಜಚಂದ್ರದ ಒಂದು ವಿಚಾರಗಳು, ಅದನ್ನು ಗಾಂಧಿ ಫಾರ್ಮೇಟಿವ್ ಇಯರ್ಸ್ಲ್ಲಿ ಅದೊಂದು ಸಂಸ್ಕಾರ ರೂಪದಲ್ಲಿ ಅವರಲ್ಲಿ ಬಂದಿದ್ದು, ಅದು ಕೊನೆವರೆಗೂ ಅದು ಅದೇ ರೀತಿ ಇಳ್ಕೊಂಡು ಹೋಯ್ತದೆ.
1: ಮತ್ತಷ್ಟು ಮಾತಾಡೋಣ ಮತ್ತೊಂದು ಗೀತೆಯ ನಂತರ.
0: ಹಾಗೆ ಹಾಗೆ.

0: ಸರ್, ಈಗಷ್ಟೇ ಬಂದು ಗೀತೆಯನ್ನ ಕೇಳ್ತಾ ಇದ್ವಿ. ಅದರಲ್ಲಿ ನಮ್ಮಲ್ಲಿ ಮೇಲೂ ಕೀಳಿಲ್ಲ ಅನ್ನುವಂಥ ಮಾತು ಬಂತು. ಜಾತಿ ಮತ್ತು ಅಸ್ಪೃಶ್ಯತೆಯ ಪ್ರಶ್ನೆಯಲ್ಲಿ ಗಾಂಧೀಜಿಯವರ ನಿಲುವು ಮತ್ತು ಅಂಬೇಡ್ಕರ್ ಅವರೊಂದಿಗಿನ ಅವರ ಸಂಬಂಧ ಇವತ್ತಿಗೂ ಕೂಡ ತುಂಬ ದೊಡ್ಡ ಚರ್ಚೆಯ ವಿಷಯ ಆಗಿದೆ. ಸಾಮಾಜಿಕ ಸಮಾನತೆಯ ವಿಚಾರದಲ್ಲಿ ಗಾಂಧೀಜಿಯವರ ಕೊಡುಗೆಗಳ ಜೊತೆಗೆ ಅವರ ನಿಲುವಿನ ಮಿತಿಗಳನ್ನು ಕೂಡ ಇಂದಿನ ಯುವಜನರು ವಿಮರ್ಶಾತ್ಮಕವಾಗಿ ಹೇಗೆ ಅರ್ಥ ಮಾಡ್ಕೋಬೇಕು?
1: ಇದು ಬಹಳ ಸೂಕ್ಷ್ಮವಾದಂತಹ ಒಂದು ಪ್ರಶ್ನೆ ಇದು. ಯಾಕೆಂದ್ರೆ ಗಾಂಧಿ ಮತ್ತು ಅಂಬೇಡ್ಕರ್ ಇಬ್ರು ಸಹ ಜಾತೀಯತೆ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಕ್ರಿಯಾಶೀಲವಾಗಿ ಹೋರಾಟ ಮಾಡಿದಂಥವ್ರು. ಇಬ್ರು ಕೂಡ ಬ್ಯಾರಿಸ್ಟರ್ಗಳು, ಇಬ್ರು ಕೂಡ ಲಾಯರ್ಸು, ಇಬ್ರು ಕೂಡ ಪಶ್ಚಿಮ ಜಗತ್ತನ್ನ ಕಂಡು ಬಲ್ಲವರು. ಆದ್ರೆ ಗಾಂಧಿಯಲ್ಲಿ ಒಬ್ಬ ಬ್ಯಾರಿಸ್ಟರ್ಗೆ ಇರಬೇಕಾದಂತಹ ಮೂಲಭೂತವಾದಂತಹ ಒಂದು ಗುಣ ಗಾಂಧೀಜಿಯಲ್ಲಿ ಇರ್ಲಿಲ್ಲ. ಏನಪ್ಪ ಅಂತ ಡೌಟ್, ಸಂಶಯ ಪಡೋದು, ಯಾರನ್ನು ಅವ್ರು ಬಹಳ ಈಸಿಯಾಗಿ ನಂಬಿಡ್ತಾ ಇದ್ರು. ಮತ್ತೆ ಜನ ತಮ್ಮ ಹೃದಯವನ್ನ ಬದಲಾಯಿಸ್ಕೊಂಡ್ಬಿಡ್ತಾರೆ. ಹೃದಯ ಪರಿವರ್ತನೆಯಲ್ಲಿ ಗಾಂಧೀಜಿಗೆ ಅಪಾರವಾದಂತಹ ಒಂದು ನಂಬಿಕೆ ಇತ್ತು. ಜನ ಬದಲಾಗ್ಬೋದು, ಪೀಪಲ್ ವಿಲ್ ಚೇಂಜ್, ಪ್ರಾಣಿಗಳು ಚೇಂಜ್ ಆಗಲ್ಲ. ಮನುಷ್ಯನಿಗೂ ಪ್ರಾಣಿಗೂ ಏನ್ ವ್ಯತ್ಯಾಸ ಅಂದ್ರೆ ಪ್ರಾಣಿಗಳು ಚೇಂಜ್ ಆಗಲ್ಲ, ಅವ್ರ ಗುಣ ಚೇಂಜ್ ಮಾಡಕ್ಕಾಗಲ್ಲ, ಮನುಷ್ಯ ಬದಲಾಗ್ಬೋದು ಅಂತ. ಬಟ್ ಮನುಷ್ಯರಲ್ಲಿ ಬಹುತೇಕ 90% ಜನ ಇನ್ನು ಮೃಗತ್ವದಲ್ಲಿಯೇ ಇದ್ದಾರೆ ಅನ್ನೋದು ಗಾಂಧೀಜಿ ಗೊತ್ತಾಗ್ಲಿಲ್ಲ. ನೋಡಿ, ಮೊನ್ನೆ ರೀಸೆಂಟ್ ಆಗಿ BBC ಅವರು ಅಂಬೇಡ್ಕರ್ ಅವರ ಒಂದು ಇಂಟರ್ವ್ಯೂನ ರಿಲೀಸ್ ಮಾಡಿದ್ರು. ಅದೊಂದು 7-10 ನಿಮಿಷದ ಒಂದು ಇಂಟರ್ವ್ಯೂ ಅದು. ಅದು ಬಂದ್ಮೇಲೆ ತುಂಬಾ ಜನಕ್ಕೆ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಇದ್ದಂತಹ ಒಂದು ಭಿನ್ನಾಭಿಪ್ರಾಯದ ಬಗ್ಗೆ ನಿಜ ಇತ್ತು, ಭಿನ್ನಾಭಿಪ್ರಾಯ ಇತ್ತು. ಇನ್ಫ್ಯಾಕ್ಟ್ ಡಾಕ್ಟರ್ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂದ್ರೆ, ಗಾಂಧೀಜಿ ನನ್ನನ್ನ ಬಹಳ ಕಠೋರವಾಗಿ ನಡೆಸ್ಕೊಂಡ್ರು, ಬಹಳ ಕಠೋರವಾಗಿ ನನ್ನ ಹತ್ರ ಹಿಂಗ್ ಮಾಡಿದ್ರು ಅನ್ನುವಂತ ಮಾತನ್ನ ಆ ಒಂದು ಇಂಟರ್ವ್ಯೂಲ್ ಹೇಳ್ತಾರೆ. ಆಕ್ಚುಲಿ ಗಾಂಧೀಜಿ ತಮ್ಮವರು ಅಂತ ಯಾರನ್ನ ಭಾವಿಸಿದ್ರು, ಅವ್ರೆಲ್ಲರೂ ಕೂಡ ಕಠೋರವಾಗಿ ನಡೆಸ್ಕೊಂಡ್ರು. ಅವ್ರ ಮಗ ಹರಿಲಾಲ್ ನ ಕಠೋರವಾಗಿ ನಡೆಸ್ಕೊಂಡಿದ್ರು, ಅವ್ರ ಹೆಂಡತಿ ಕಸ್ತೂರ್ಬಾನ ಕಠೋರವಾಗಿ ನಡೆಸ್ಕೊಂಡಿದ್ರು, ಅವ್ರ ಸೇವಾಗ್ರಾಮದಲ್ಲಿದ್ದಂತ ಅವ್ರ ಶಿಷ್ಯರನ್ನ ಕಠೋರವಾಗಿ ನಡೆಸ್ಕೊಳ್ತಾ ಇದ್ರು, ಮತ್ತೆ ತಮ್ಮನ್ನೇ ತಾವು ತುಂಬಾ ಕಠೋರವಾಗಿ ನಡೆಸ್ಕೊಳ್ತಾ ಇದ್ರು. ಅದ್ರಿಂದ ಅಂಬೇಡ್ಕರ್ ಹೇಳುವಂಗೆ ನನ್ನನ್ ಮಾತ್ರ ಆತರ ಹೇಳ್ತಾರೆ, ಅವ್ರ ನಿಜವಾದ ಒಂದು ಇದು ನನಗ್ ಗೊತ್ತಾಯ್ತು ಅಂತ. ಇಲ್ಲ, ತುಂಬಾ ಜನನ್ನ ಗಾಂಧೀಜಿ ನನ್ನವರು ಅನ್ನೋ ಒಂದು, ಯಾಕೆಂದ್ರೆ ಅಂಬೇಡ್ಕರ್ ಏನ್ ಮಾಡಿದ್ರು, ಒಂದು ಒಂದು ಪ್ರಪೋಸ್ ಅನ್ನ ಬ್ರಿಟಿಷರ ಮುಂದೆ ಇಟ್ಟು, ನಮಗೆ ದಲಿತರಿಗೆ ಪ್ರತ್ಯೇಕ ಮೀಸಲು ಮತಕ್ಷೇತ್ರ ಬೇಕು ಅನ್ನುವಂತ ಒಂದು ಪ್ರಪೋಸಲ್. ಗಾಂಧೀಜಿಗೆ ಅದು, ಇದು ನಮ್ಮ ಇಂಟರ್ನಲ್ ಕಾನ್ಫ್ಲಿಕ್ಟ್, ನಮ್ಮ ಮನೆ ಒಳಗಿನ ಜಗಳನ್ನ ಯಾರಾದ್ರೂ ಪಕ್ಕದ ಮನೆಯವ್ರು ಬಂದು ಬಿಡಿಸಕ್ ಬಂದ್ರೆ ಅದು ತುಂಬಾ ಅವಮಾನಕರ ಅನ್ನೋದು ಗಾಂಧಿ. ಅದರಿಂದ ನಮ್ಮ ಈ ಸವರ್ಣೀಯರು ಮತ್ತು ಅಸ್ಪೃಶ್ಯರ ನಡುವಿನ ಜಗಳ ಏನಿದೆ ಅದು ಹಿಂದೂ ಧರ್ಮದ ಒಳಗಿನ ಒಂದು ಸಮಸ್ಯೆ. ಇದನ್ನ ನಾವೇ ಅಂತರಂಗದಲ್ಲಿ ಬಗೆಹರಿಸ್ಕೊಳ್ತೀವಿ, ನೀವು ಹಸ್ತಕ್ಷೇಪ ಮಾಡೋದು ಬೇಡ. ಯಾಕೆಂದ್ರೆ ರಾಜಕೀಯವಾದಂತಹ ಪಾಲಿಸಿಗಳನ್ನ, ನಿಯಮಗಳನ್ನ, ಕಾನೂನುಗಳನ್ನ ತಂದಾಗ ಅದು ಇನ್ನೂ ಬಿಗಡಾಯಿಸಿ ಹೋಗ್ತದೆ. ನಾವು ಸರಿ ಮಾಡ್ತೀವಿ, ಪಶ್ಚಾತ್ತಾಪ ಪಡುವಂತಹ ಒಂದು ಸನ್ನಿವೇಶದಲ್ಲಿ ಇವತ್ತು ಸವರ್ಣೀಯರಿದ್ದಾರೆ, ಆ ಕೆಲಸ ನಾವು ನೆರವೇರಿಸ್ತೀವಿ, ಅದು ಆಗತ್ತೆ, ಸವರ್ಣೀಯರ ಹೃದಯ ಪರಿವರ್ತನೆ ಆಗ್ತದೆ ಅನ್ನೋದು ಗಾಂಧಿ ವಿಚಾರ. ಇಲ್ಲ, ಮಹಾತ್ಮ ಗಾಂಧೀಜಿನ ಅವ್ರು ಮಹಾತ್ಮ ಅಂತಾನು ಕರೀತಾರಲ್ಲ, ನಾನ್ ಗಾಂಧಿನ ಮಿಸ್ಟರ್ ಗಾಂಧಿ ಅಂತಾನೆ ಕರೆಯೋದು, ಮಹಾತ್ಮ ಅಂತ ಕರೆಯಲ್ಲ ಅಂತ ಕೂಡ ಅಂಬೇಡ್ಕರ್. ಯಾಕೆಂದ್ರೆ ಅದು ಗಾಂಧಿ ಮೇಲಿನ ಸಿಟ್ಟಲ್ಲ, ಅದು ಅವರು ಯಾವುದೇ ಐಕಾನ್ ಅನ್ನ ಅವರು ಯಾವುದೇ ಒಂದು ಐಕಾನ ಅವ್ರು ಇದ್ ಮಾಡ್ತಾ ಇದ್ರು, ರಾಮ ಕೃಷ್ಣ ಶಿವ ಇವರೆಲ್ಲರೂ ಕೂಡ ಅವರು. ಸೊ ಜನ ಯಾರನ್ನ ದೇವರು ಅಂತ ಭಾವಿಸ್ತಾರೆ, ಅದರಿಂದ ಜನ ದಾರಿ ತಪ್ಪಿಸ್ತಾರೆ ಅನ್ನೋದು ಅಂಬೇಡ್ಕರ್ ವಿಚಾರ ಆಗಿತ್ತು. ಗಾಂಧಿಯನ್ನ ಬಗ್ಗೆ ಅವರಿಗೆ ವೈಯಕ್ತಿಕವಾದಂತಹ ಯಾವುದೇ ಇದು ಇರಲಿಲ್ಲ. ಇನ್ಫ್ಯಾಕ್ಟ್ ಗಾಂಧೀಜಿ ತೀರ್ಕೊಂಡಾಗ ತುಂಬಾ ಆಘಾತವೇನು ವ್ಯಕ್ತಪಡಿಸ್ತಾರೆ. ಮತ್ತೆ ಅವರ ಒಂದು ಪ್ರೊಸೆಷನ್ಗೆ, ಗಾಂಧಿಯ ಅಂತಿಮ ಯಾತ್ರೆಯಲ್ಲಿ ಅವರು ಸಹ ಅಷ್ಟು ದೂರ ಹೋಗ್ತಾರೆ. ಆಮೇಲೆ ಜನಜಂಗುಳಿ ಜಾಸ್ತಿ ಆಗೋಗ್ತಾರೆ, ಹಂಗಾಗಿ ಅವ್ರಿಗೆ ಆರೋಗ್ಯ ಬೇರೆ ಸರಿ ಇರಲ್ಲ, ಹಾಗಾಗಿ ಅವರು ಕೊನೆ ತನಕ ಇರ್ಲಿಕ್ಕೆ ಆಗ್ಲಿಲ್ಲ. ಅದನ್ನೆಲ್ಲ ಅಂಬೇಡ್ಕರ್ ಬರ್ಕೊಂಡಿದ್ದಾರೆ. ಅಂಬೇಡ್ಕರ್, ಗಾಂಧಿ ಕೂಡ ಅಂಬೇಡ್ಕರ್ ಇಂದ ಸಾಕಷ್ಟು ಪರಿವರ್ತನೆ ಆಗಿದ್ದಾರೆ, ಬದಲಾಗಿದ್ದಾರೆ. ಚಾತುರ್ವರ್ಣ ಪದ್ಧತಿಯನ್ನ ಪ್ರತಿಪಾದಿಸುತ್ತಿದ್ದಂತಹ ಗಾಂಧೀಜಿ ಅಂಬೇಡ್ಕರ್ ಅವರ ಸಹವಾಸ ಸಂಸರ್ಗ ಸಂವಾದದಲ್ಲಿ ತೊಡಗಿದ್ಮೇಲೆ ಇದು ಅನಿಷ್ಟ ಪದ್ಧತಿ ಅನ್ನೋದು ಗಾಂಧೀಜಿ ರಿಲೀಸ್ ಮಾಡ್ಕೋತಾರೆ. ಅದರಿಂದ ಇವರೆಲ್ಲ ಪ್ರಚಾರ ಮಾಡ್ತಿದ್ರಲ್ಲ ಗಾಂಧಿ ಮತ್ತು ಅಂಬೇಡ್ಕರ್ ಮಧ್ಯೆ, ಅದೆಲ್ಲ ಸೈದ್ಧಾಂತಿಕವಾದಂತಹ ಒಂದು ಮನೆ ಒಳಗಿನ ಅಣ್ಣ ತಮ್ಮದರ ನಡುವೆ ನಡೆಯುವಂತಹ ಜಗಳದಿಂದ ಒಬ್ರಿಗೊಬ್ರು ಅಗೌರವ ತೋರಿಸಿದ್ದು ಅಂತದ್ದು ಅಂತದ್ ಯಾವುದು ಇಲ್ಲ.
0: ಇದನ್ನ ಇವತ್ತಿನ ಏನು ವಿಚಾರ ಭಿನ್ನತೆಯಲ್ಲಿ ಕಿತ್ತಾಡೋ ಅಂತವ್ರು ಕೂಡ ಗಮನಿಸ್ಕೋಬೇಕು, ಅದನ್ನ ಅಳವಡಿಸ್ಕೋಬೇಕು ಅಂತಾನೆ ಹೇಳ್ಬೋದು ಅಲ್ವಾ. ಸಮಯ ಆಗೆ ಹೋಯ್ತು ನೋಡಿ, ಮಾತಾಡ್ತಾ ಮಾತಾಡ್ತಾ ಗೊತ್ತೇ ಆಗಿಲ್ಲ. ಗಾಂಧೀಜಿ ಅವರ ಕುರಿತಾಗಿ ಒಂದೇ ಒಂದು ಪ್ರಶ್ನೆ

0: ಹೇಳ್ತಾ ಇದ್ರು. ನೀವು ಹೋರಾಟ ಮಾಡಿ, ಆದ್ರೆ ಆ ಹೋರಾಟದ ಉದ್ದೇಶ ಸತ್ಯದ್ದಾಗಿರ್ಬೇಕು, ಮತ್ತೆ ಆ ಹೋರಾಟ ಅಹಿಂಸಾತ್ಮ, ಇನ್ನೊಬ್ಬರ ಮೇಲೆ ದ್ವೇಷ ಮಾಡಿಕೊಂಡು ಇನ್ನೊಬ್ಬರನ್ನ ನನಗಿಂತ ಭಿನ್ನವಾಗಿ ಯೋಚಿಸುವವನು ನನ್ನ ಶತ್ರು ಅನ್ಕೊಂಡು ಹೋರಾಡಬೇಡಿ ಅನ್ನುವಂಥದ್ದು. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ಗಾಂಧಿಯನ್ನ ಅಡ್ರೆಸ್ ಮಾಡೋಕ್ಕಿಂತಲೂ ಹೆಚ್ಚಾಗಿ ಗಾಂಧಿಯ ಟೀಕಾಕಾರರನ್ನ ಅಡ್ರೆಸ್ ಮಾಡುವಂತಹ ಅಗತ್ಯ ಜಾಸ್ತಿ ಇದೆ. ಹಿಂದಿಗಿಂತಲೂ ಇವತ್ತು ಗಾಂಧಿಯನ್ನ ಹೆಚ್ಚು ಟೀಕೆ ಮಾಡುವಂತಹ, ವಿಮರ್ಶೆ ಮಾಡುವಂತಹ ಒಂದು ಸಮುದಾಯ ಹುಟ್ಟಿದೆ. ಅಂತಹ ಒಂದು ಸಮೂಹ ಸನ್ನಿ ಇವತ್ತು ಕ್ರಿಯೇಟ್ ಆಗಿದೆ. ಗಾಂಧಿ ಕಾಲದಲ್ಲೂ ಅಂತವ್ರು ಇದ್ರು. ಆದ್ರೆ ಒಂದು ನಾನಾಗ್ಲೇ ಹೇಳಿದ್ನಲ್ಲ, ಸಹಾನುಭೂತಿ ಮತ್ತು ಸಹಿಷ್ಣುತೆ ಇದ್ದಾಗ ಮಾತ್ರ ಗಾಂಧೀಜಿ ಅರ್ಥ ಆಗ್ತಾರೆ. ಇಲ್ಲಾಂದ್ರೆ ಬಹಳ ಸುಲಭವಾಗಿ ಗಾಂಧೀಜಿ ಅವರ ಬದುಕಿನ ಒಂದೊಂದು ನಿರ್ಧಾರವನ್ನು, ಒಂದೊಂದು ಮಾತನ್ನು ಬಹಳ ಸುಲಭವಾಗಿ ಟೀಕೆ ಮಾಡಬಹುದು. ಅದೇನು ದೊಡ್ಡದಲ್ಲ ಅದು. ಮತ್ತೆ ನನ್ನ ದೃಷ್ಟಿಯಲ್ಲಿ ಗಾಂಧಿಯನ್ನು ನಿಜವಾಗಿಯೂ ಟೀಕೆ ಮಾಡಬಲ್ಲವರು ಈಗ ಇದ್ದಿದ್ದು ಅವ್ರ ಸಮಕಾಲೀನರಲ್ಲಿ ಇಬ್ಬರೇ ಇಬ್ರು. ಒಬ್ರು ಅವ್ರ ಮಗ ಹರಿಲಾಲ್, ಇನ್ನೊಬ್ರು ರಾಮ್ ಮನೋಹರ್ ಲೋಹಿಯ. ಯಾಕಂದ್ರೆ ಹರಿಲಾಲ್ ಗಾಂಧೀಜಿ ಅವರ ನಿರ್ಧಾರಗಳಿಂದ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ರು. ಮತ್ತೆ ಲೋಹಿಯ ಸಹ ಗಾಂಧೀಜಿ ಅವರ ನಿರ್ಧಾರಗಳಿಂದ ದೇಶಕ್ಕೆ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಸಾಕ್ಷಿಯಾಗಿ ಕಂಡಿದ್ದಂಥವ್ರು. ಅದನ್ನ ಗಾಂಧಿಗೆ ಮುಖಾಮುಖಿಯಾಗಿ ನೇರವಾಗಿ ಗಾಂಧಿಗೆ, ಇಲ್ಲ ಮಹಾತ್ಮ, ಇಲ್ಲ ಬಾಪು, ನೀವು ಇಲ್ಲಿ ತಪ್ಪು ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ರು. ಒಬ್ಬ ಮಾನಸ ಪುತ್ರ, ಒಬ್ಬ ಔರಸ ಪುತ್ರ. ಅವರಿಬ್ರು ಕೂಡ ನೀವು ಬೇಕಾದ್ರೆ ಗಮನಿಸಿ, ಹರಿಲಾಲ್ ಮತ್ತೆ ಲೋಹಿಯ ಇಬ್ರು ಗಾಂಧಿಯನ್ನ ಹತ್ತಿರದಿಂದ ಕಂಡವರು, ಅವರನ್ನ ಟೀಕಿಸಿದವರು, ಬಟ್ ವ್ಯಕ್ತಿಗತವಾಗಿ ಅವ್ರ ಬಗ್ಗೆ ಅಪಾರವಾದಂತಹ ಗೌರವ ಇಟ್ಕೊಂಡಿದ್ದವರು. ಇನ್ಸ್ಪೈಟ್ ಆಫ್ ದೇರ್ ಡಿಸಗ್ರಿಮೆಂಟ್ ವಿತ್ ಗಾಂಧಿ ಡಿಸಿಷನ್ಸ್, ಗಾಂಧಿಯ ನಿರ್ಧಾರಗಳ ಬಗ್ಗೆ, ಇನ್ಫ್ಯಾಕ್ಟ್ ಗಾಂಧಿ ಒಂದು ಇದನ್ನ ತಾಳಕ್ಕಾಗದೆ ಹರಿಲಾಲ್ ಮನೆ ಬಿಟ್ಟು ಹೊರಟೋಗ್ತಾರೆ. ಹೋಗುವಾಗ ಅವರ ಅಪ್ಪನ ಫೋಟೋನ ಜೋಬಲ್ಲಿ ಇಟ್ಕೊಂಡು ಹೋಗ್ತಾರೆ.
1: ಅಂದ್ರೆ ವಿಚಾರಗಳ ಬಗ್ಗೆ ಅಷ್ಟೇ ಭಿನ್ನತೆ ಇದೆ, ವ್ಯಕ್ತಿ ಬಗ್ಗೆ ಅಲ್ಲ.
0: ಯಾಕಂದ್ರೆ ಗಾಂಧಿ ಅಂತರಂಗದಲ್ಲೂ ಬಹಿರಂಗದಲ್ಲೂ ಪ್ರಾಮಾಣಿಕರಾಗಿದ್ರು, ಶುದ್ಧವಾಗಿದ್ರು. ಇದನ್ನ ಯಾರು ಡಿಸ್ಪ್ಯೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಮಾಡುವಂತಹ ಒಂದು ಪ್ರಯತ್ನಗಳಾಗ್ತಾ ಇವೆ. ಅದು ಅಂತ ಒಂದು ಪ್ರಯತ್ನದಿಂದ ನೋಡಿ, ನಿಮ್ಗೆ ಒಬ್ಬ ವ್ಯಕ್ತಿ ಈಗ ನೀವು ಬರಿತಾ ಇರ್ತೀರಾ, ಪೆನ್ ಖಾಲಿ ಆಗೋಯ್ತು, ರೀಫಿಲ್ ಖಾಲಿ ಆಯ್ತು, ಆ ರೀಫಿಲ್ ಎಸ್ತೀರಾ ಬೇರೆ ರೀಫಿಲ್ ಹಾಕೋತೀರಾ, ಆ ರೀಫಿಲ್ ಪ್ರಯೋಜನ ಇಲ್ಲ ಅಂತ ಹೇಳಿ ಅದನ್ನ ಟೀಕೆ ಮಾಡ್ತೀರಿಯಾ? ಹಾಗಾಗಿ ನಿಮಗ್ ಗಾಂಧೀಜಿ ಪ್ರಯೋಜನ ಇಲ್ಲ ಅಂದ್ರೆ ಬಿಟ್ಟು ಹಾಕಿ ಬೇರೆದನ್ನ ತಗೊಳ್ಳಿ, ಗಾಂಧಿನ ಯಾಕೆ ಟೀಕೆ ಮಾಡ್ತೀರಿ? ಟೀಕೆ ಮಾಡೋದ್ರಿಂದ ನಾನು ಸುರೇಂದ್ರ ಕೌಲಿಗೆ ಹೇಳಿದ್ರಲ್ಲ, ಗಾಂಧಿ ಬೆಳೀತಾ ಹೋಗ್ತಾರೆ. ಗಾಂಧಿ ನೀವು ಚಿನ್ನವನ್ನ ಎಷ್ಟು ಇದ್ ಮಾಡಿದ್ರು ಅದು ಹಾಗೆ ಹೊಳಪು ಜಾಸ್ತಿ ಮಾಡ್ಕೊಳತದ ಹಾಗೆ ಆಗ್ತದೆ.
1: ತುಂಬಾ ಸಾಕಷ್ಟು ವಿಚಾರಗಳನ್ನ ಗಾಂಧಿ ಅವರ ಒಂದು ಕುರಿತಾಗಿ, ಹಾಗೆ ಅವರು ಪ್ರತಿಪಾದಿಸಿದಂತಹ ಮೌಲ್ಯಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ನಮ್ಮ ಕೇಳುಗರು ಕೂಡ ತುಂಬಾ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ, ನಿಮಗೆ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ತುಂಬಾ ವಿಷಯಗಳು ನಿಮ್ಮಿಂದ ಗೊತ್ತಾಯ್ತು ಅಂತ ಕೂಡ ಹೇಳಿದ್ದಾರೆ. ಧನ್ಯವಾದಗಳು ತಮ್ಮ ಈ ಅಮೂಲ್ಯವಾದ ಸಮಯವನ್ನ ನಮ್ಮ ವಿವಿಧ ಭಾರತಿಗೆ ನೀಡಿದ್ದಕ್ಕಾಗಿ. ಗಾಂಧಿ ಜಯಂತಿಯ ವಿಶೇಷ ಸಂದರ್ಭದಲ್ಲಿ ಅವರ ಸಾಕಷ್ಟು ಮೌಲ್ಯಗಳನ್ನ ನಮ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ.
0: ಕೊನೆಯದಾಗಿ ಒಂದೇ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ.
1: ಹಾ ಹೇಳಿ.
0: ಏನಂದ್ರೆ ನನಗೆ ಗಾಂಧಿಯ ಬಗ್ಗೆ ಪರಿಚಯ ಆದದ್ದೇ ಆಕಾಶವಾಣಿಯಿಂದ. ಸುಮಾರು 40 ವರ್ಷಗಳ ಹಿಂದೆ ಪ್ರತಿ ತಿಂಗಳು ಪ್ರತಿ ವಾರ ಗಾಂಧಿ ಸ್ಮೃತಿ ಅಂತ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಈ ಚಿಂತನ ಬರುತ್ತಲ್ಲ ಹಾಗೆ ಒಂದು 5 ನಿಮಿಷ 10 ನಿಮಿಷ ಗಾಂಧಿ ವಿಚಾರವನ್ನ ಯಾರೋ ಒಬ್ರು ಓದ್ತಾ ಇದ್ರು. ನಮ್ಗೆಲ್ಲ ಇನ್ನು ಪುಸ್ತಕ ಹಿಡಿದು ಓದಕ್ ಬರ್ತಿರ್ಲಿಲ್ಲ, ಟಿವಿ ಮೊಬೈಲ್ ಯಾವ್ದು ಇರ್ಲಿಲ್ಲ. 40 ವರ್ಷದ ಹಿಂದೆ ನಾವೆಲ್ಲ ಸ್ಕೂಲ್ ಮಕ್ಕಳಾಗಿದ್ವಿ. ಆದ್ರೆ ಈ ಗಾಂಧಿ ಸ್ಮೃತಿಯನ್ನು ಕೇಳ್ಕೊಂಡೇ ನಾವು ಗಾಂಧಿಯನ್ನ ಹಿಂಬೈಬ್ ಮಾಡಿಕೊಂಡು ಗಾಂಧಿಯನ್ನ ಅಂತರಂಗೀಕರಿಸಿಕೊಂಡು ಬೆಳೆದಂತ ಮುಂದೆ ಪುಸ್ತಕಗಳು ಗಾಂಧಿ ಕುರಿತದ್ದು ಅದನ್ನೆಲ್ಲ ಓದಿದ್ವಿ. ಅದರಿಂದ ಫಸ್ಟ್ ಇನಿಶಿಯೇಟಿವ್ ಸಿಕ್ಕಿದ್ದೆ ಆಕಾಶವಾಣಿಯಿಂದ. ಮತ್ತು ಅಂತ ಕಾರ್ಯಕ್ರಮಗಳನ್ನ ಇವತ್ತು ಬರ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಗಾಂಧಿ ಸ್ಮೃತಿ ಅಂತದನ್ನ ಅದು. ಯಾಕೆಂದ್ರೆ ಪ್ರಾತಃ ಬೆಳಗ್ಗೆ ಹೊತ್ತು ಬರ್ತಾ ಇತ್ತು ಅದು, ಗಾಂಧಿ ಪ್ರಾತಃ ಸ್ಮರಣೀಯರು. ಆ ಕಾರ್ಯಕ್ರಮಕ್ಕೆ ಮರುಚಾಲನೆ ಕೊಟ್ರೆ ಆ ಕಾರ್ಯಕ್ರಮ ಮತ್ತೆ ಪ್ರಾರಂಭ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ. ಇವತ್ತಿನ ಕೇಳಿದ್ರಲ್ಲ ನೀವು ಯುವ ಪೀಳಿಗೆಗೆ ಹೇಗೆ ಅಂತ, ಈ ತರದ ಒಂದು ಆಗ್ತದೆ
1: ಖಂಡಿತ. ಆ ಬಗ್ಗೆ ನಾವು ಗಮನ ಹರಿಸ್ತೀವಿ. ಧನ್ಯವಾದಗಳು ತಮ್ಮ ಅಮೂಲ್ಯವಾದ ಚಿಂತನೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಕೇಳಿದ್ರೆ ಕೇಳಿದ್ರಲ್ಲ, ಇವತ್ತಿನ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಗಾಂಧಿ ಪ್ರತಿಪಾದಿಸಿದ ಮೌಲ್ಯಗಳು ಸಂದರ್ಶನದಲ್ಲಿ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದದ್ದು ಕನ್ನಡ ಪ್ರಾಧ್ಯಾಪಕರು, ಬರಹಗಾರರು, ಲೇಖಕರು, ಅನುವಾದಕರು, ಚಿಂತಕರು ಡಾಕ್ಟರ್ TN ವಾಸುದೇವ ಮೂರ್ತಿ. ಜೊತೆಗೆ ನಾನು ನಿಮ್ಮೊಂದಿಗಿದ್ದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಛತ್ತೀಸ್ಗಢ ಮತ್ತು ಒಡಿಶಾ ನಡುವಿನ ಬಹುಕಾಲದ ಮಹಾನದಿ ಜಲ ವಿವಾದ ಬಗೆಹರಿಸುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಸಭೆ ನಡೆಸಿದರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಛತ್ತೀಸ್ಗಢ ಮತ್ತು ಒಡಿಶಾ ಮುಖ್ಯಮಂತ್ರಿ ಮತ್ತು ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ದಿವ್ಯಾಂಗರಿಗೆ ನೀಡಲಾಗುವಂತಹ ವಿನಾಯಿತಿ ಫಾಸ್ಟ್ಯಾಗ್ಗಳ ಮಾನ್ಯತೆಯನ್ನು ಕೇಂದ್ರ ಸರ್ಕಾರವು 1 ವರ್ಷದಿಂದ ಗರಿಷ್ಠ 5 ವರ್ಷಗಳವರೆಗೆ ವಿಸ್ತರಣೆ ಮಾಡಿದೆ. ಅಂಗವೈಕಲ್ಯದ ಪ್ರಮಾಣವನ್ನು ಆಧರಿಸಿ ಮಾನ್ಯತಾ ಅವಧಿ ನಿಗದಿಯಾಗಲಿದೆ. ಈ ಪರಿಷ್ಕೃತ ಮಾರ್ಗಸೂಚಿಗಳು ಇಂದಿನಿಂದ ಜಾರಿಗೆ ಬರಲಿವೆ. ಅಮೆರಿಕದ ಫ್ಲೋರಿಡಾದ ಕೇಪ್ ಕ್ಯಾನವೆರಲ್ನಿಂದ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ಕ್ರೂ 13 ತಂಡವನ್ನು ಹೊತ್ತು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದತ್ತ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನ ಸಲ್ಲಿಸಿದ್ದು, ಗಾಂಧೀಜಿಯವರ ಸರಳ ಜೀವನ, ಶಾಂತಿ, ಸಮಾನತೆ ಮತ್ತು ಸೌಹಾರ್ದತೆಯ ಸಂದೇಶಗಳು ಇಂದಿಗೂ ದಾರಿದೀಪವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಂಗಾರು ಹಂಗಾಮು ಮುಗಿಯುವವರೆಗೂ ಬರ ಪರಿಸ್ಥಿತಿಯ ಮೇಲ್ವಿಚಾರಣೆ ಮುಂದುವರೆಯಲಿದ್ದು, ಅಗತ್ಯ ಕಂಡುಬಂದಲ್ಲಿ ಮುಂದಿನ ಹಂತದಲ್ಲಿಯೂ ಹೆಚ್ಚುವರಿ ತಾಲೂಕುಗಳನ್ನು ಗ್ರೌಂಡ್ ಟ್ರೂತಿಂಗ್ಗೆ ಸೇರಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ ಅಂಗವಾಗಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬಿಬಿಜಿ ರಾಮ್ಜಿ ಕಾಮಗಾರಿ ನಡೆಯುವ ಸ್ಥಳಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದೆ. ಭೂಮಾಪಕರ ಖಾಲಿ ಹುದ್ದೆಗಳ ನೇರ ನೇಮಕಾತಿಗಾಗಿ ಇಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಲಿದ್ದು, ಚಿಕ್ಕಬಳ್ಳಾಪುರ ನಗರದ 3 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲು 1731 ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಯಾವುದೇ ಸಮಸ್ಯೆಗಳು ಇಲ್ಲದೆ ನಡೆಸಲು ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಂಡಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನ ರಿಕರ್ವ್ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಅಂಕಿತಾ ಭಗತ್, ಕುಂಕುಮ್ ಮೊಹೋದ್ ಮತ್ತು ಕೀರ್ತಿ ಅವರನ್ನು ಒಳಗೊಂಡಂತಹ ಭಾರತೀಯ ಮಹಿಳಾ ತಂಡ 10 ಬಾರಿಯ ಚಾಂಪಿಯನ್ ದಕ್ಷಿಣ ಕೊರಿಯಾ ತಂಡವನ್ನು 5-3 ಅಂಕಗಳಿಂದ ಮಣಿಸಿ ಈ ಸ್ಪರ್ಧೆಯಲ್ಲಿ ಚೊಚ್ಚಲ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇಷ್ಟೊತ್ತು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಗಾಂಧಿ ಜಯಂತಿಯ ವಿಶೇಷ ಸಂದರ್ಶನವನ್ನ ಕೇಳಿದ್ರಿ. ಟಿಎನ್ ವಾಸುದೇವ ಮೂರ್ತಿಯವರು ಗಾಂಧಿ ಸ್ಮೃತಿ ಈ ಒಂದು ಕಾರ್ಯಕ್ರಮ ತುಂಬಾನೇ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದ್ರು. ಹೌದು, ಈ ಕಾರ್ಯಕ್ರಮ ಇವತ್ತಿಗೂ ನಮ್ಮಲ್ಲಿ ಆಕಾಶವಾಣಿಯಲ್ಲಿ ಮೂಡಿ ಬರ್ತಾ ಇದೆ. ಗಾಂಧಿ ಜಯಂತಿ ವಿಶೇಷ ಸಂದರ್ಶನ, ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಕುರಿತಾಗಿ ಸಾಕಷ್ಟು ಸಂದೇಶಗಳು ಬಂದಿವೆ. ಒಳ್ಳೆಯ ಸಂದರ್ಶನ ಮಹಾತ್ಮ ಗಾಂಧಿ ಕುರಿತಾಗಿ ಅಂತ ಅಥಣಿಯಿಂದ ಅನಿತಾ ಚಂದ್ರಕಾಂತ್ ತಂಬಾಟ್ ಅವರು ಹೇಳಿದ್ದಾರೆ. ಹಾಗೆ ಗಾಂಧಿ ಜಯಂತಿಯ ಶುಭಾಶಯಗಳು ಅಂತ ಹೇಳ್ತಾ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ಒಳ್ಳೆಯ ಕಾರ್ಯಕ್ರಮ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ವೆರಿ ನೈಸ್ ಪ್ರೋಗ್ರಾಮ್ ಅಂತ ಮತ್ತೊಂದು ಸಂದೇಶ ಬಂದಿದೆ ಮೀನಾಕ್ಷಿ ಗೋಸ್ವಾಮಿ ಅವರಿಂದ. ಇನ್ನು ಶಾಂತಾಚಾರ್ಯ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮೂಡಿ ಬಂತು. ವಿಶೇಷ ಅತಿಥಿಗಳಾದಂತಹ ಡಾಕ್ಟರ್ ಟಿಎನ್ ವಾಸುದೇವ ಮೂರ್ತಿಯವರು ಗಾಂಧೀಜಿ ಪ್ರತಿಪಾದಿಸಿದಂತಹ ವಿಚಾರಧಾರೆಗಳ ಕುರಿತು ಅಮೂಲ್ಯವಾದ ಮಾಹಿತಿಯನ್ನು ನೀಡಿದ್ರು ಅಂತ ಹೇಳಿದ್ದಾರೆ. ಹಾಗೆ ಗಾಂಧಿ

ಗಾಂಧೀಜಿಯವರ ಸರಳತೆ ಮತ್ತು ಆದರ್ಶ ಈ ಥರದ್ದೆಲ್ಲ ನಾವು ಇವತ್ತಿಗೂ ಅನುಸರಿಸಬೇಕು ಅಂತ ಕೂಡ ಅವರು ಹೇಳಿದ್ದಾರೆ. ಇನ್ನು ಹಾಗೆ ಗಾಂಧೀಜಿಯವರ ಕುರಿತಾದಂಥ ಕಾರ್ಯಕ್ರಮ ಮೆಚ್ಚುಗೆ ಆಯಿತು ಅಂತ ಉಳ್ಳಾಳ ಉಪನಗರದಿಂದ ಮೀನಾ ಅವರು ಹೇಳಿದ್ದಾರೆ. ಹಾಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜನ್ಮದಿನದ ಶುಭಾಶಯ, ಇಂದಿನ ವಿಶೇಷ ದಿನದ ಸಂದರ್ಭದಲ್ಲಿ ಅವರ ಮೂಲತತ್ವ ಸತ್ಯ ಶಾಂತಿ ಮತ್ತು ಅಹಿಂಸೆಯ ಬಗ್ಗೆ ತಿಳಿಸಿಕೊಡ್ತಾ ಅವರ ವಿಚಾರಧಾರೆಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಧನ್ಯವಾದಗಳು ಅಂತ ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಹೇಳಿದ್ದಾರೆ. ಇನ್ನು ಸೋಮಶೇಖರ ಬಸವರಾಜ ಮಗದಮ್ಮ ಇವರು ಕೂಡ ಗೋಕಾಕ್ನಿಂದ ಗಾಂಧೀಜಿಯವರ ಕುರಿತಾದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ಯಾರಿವರು, ಇವರ ಹೆಸರು ಗೊತ್ತಾಗ್ತಾ ಇಲ್ಲ. ನಂಬರ್ ಎಂಡಿಂಗ್ ವಿತ್ 121 ಇವರು ಕೂಡ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದ ಜೊತೆಯಾಗಿದ್ದಾರೆ. ಯಾರೆಲ್ಲ ಕಾರ್ಯಕ್ರಮದ ಜೊತೆಯಾಗಿದ್ದೀರಿ, ಹಾಗೆ ಸಂದೇಶವನ್ನು ಕಳಿಸ್ತಾ ಇದ್ದೀರಿ, ಎಲ್ರಿಗೂ ಕೂಡ ಧನ್ಯವಾದಗಳು. ನೀವು ಕೂಡ ಹೀಗೆ ಸಂದೇಶದ ಮೂಲಕ ಕಾರ್ಯಕ್ರಮದ ಜೊತೆಯಾಗಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9483910192 9481309102 ಈ ಸಂಖ್ಯೆಗೆ ನಿಮ್ಮ ಹೆಸರು ಹಾಗೆ ಊರಿನೊಂದಿಗೆ ನಿಮ್ಮ ಸಂದೇಶ ನಮ್ಮತ್ತ ಹರಿದು ಬರಲಿ. ಇದು ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಮತ್ತೆ ಕೇಳೇ ಬಿಡೋಣ ಒಂದು ಒಳ್ಳೆಯ ಚಂದದ ಹಾಡು.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ತಿಂ ತಗಿಟ ತಕ ತಿಂ ತಗಿಟ ತತ್ತ ಧಿಂ ತಗಿಟ ತಕ ದಿಮಿತ ತಕ ತರಿ ತಕ ಝಣ ತಕ ತರಿ ತಕ ಧಿಮಿ ತಕ ತರಿ ತಕ ಝಣ ತಾಂಗಿಡ ತಾಂಗಿಡ ತಕಿಟ ಧಿಕಿಟ ದಿಮಿ ತಕ ಝಣುತ ತಕಿಟ ಧಿಕಿಟ ಝಣು ತಾಂಗಿಡ ತಾಂಗಿಡ ತತ್ತಾಂಗಿಡ ತಗಡಿ ತಾಂಗಿಡ ತಗಿಡ ತಗಿಡ

0: ಅಫ್ ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ನಿಮ್ಮಷ್ಟಕ್ಕೆ ನೀವೇ ನಗ್ತಾ ನಗ್ತಾ ಬಾಲ್ಯದ ಅಥವಾ ಹಳೆಯ ನೆನಪುಗಳನ್ನು ಕೆದಕ್ತಾ ಹಳೆಯ ಸಮುದ್ರ ಗೀತೆಗಳನ್ನು ಓಲ್ಡೀಸ್ ಗೋಲ್ಡ್ನಲ್ಲಿ ಆಲಿಸ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ನಿಮ್ಮ ಖುಷಿಯ ಸಂದೇಶಗಳು ಕೂಡ ನಮ್ಮನ್ನು ತಲುಪ್ತಾ ಇದೆ. ಸಾಕಷ್ಟು ಕೇಳಗರು ಕೇಳ್ತಾ ಇರ್ತೀರಿ, ಆದರೆ ಸಂದೇಶ ಕಳಿಸ್ತಾ ಇರಲ್ಲ. ನೀವು ಕೂಡ ಸಂದೇಶದ ಮೂಲಕ ನಮ್ಮ ಜೊತೆ ಆಗ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಈಗಿದೆ 9483091029. ಹಳೆಯ ಸುಮಧುರ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಕಾರ್ಯಕ್ರಮವನ್ನು ಮೆಚ್ಚಿ ಸಾಕಷ್ಟು ಸಂದೇಶಗಳು ನಮ್ಮನ್ನು ತಲುಪಿವೆ. ಬಿಳೆಬಾವಿಯಿಂದ ಮಂಜುನಾಥ್ ಇಂದರಿಗೆ ಅವರು, ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆಯಿಂದ, ಹಾಗೆ ಹೆಬ್ಬಾಳದ ರಮೇಶ್ ಅವರು, ಮಮತಾ ಮೇಘಾಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ಹಾಗೆ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ಹಿಂದವಾಡಿ ಬೆಳಗಾವಿಯಿಂದ ದತ್ತಾತ್ರೇಯ ಚೌಧರಿ ಆದರ್ಶ ನಗರ, ಹಾಗೆ ಅಂಗಡಿ ಹಟ್ಟಿ ಚಿನ್ನದ ಅಮರಗುಂಡಪ್ಪ ಲಿಂಗಸ್ಗೂರ್ನಿಂದ, ಹಾಗೆ ಟಿ ಆರ್ ಮಿಲ್ ಚಾಮರಾಜಪೇಟೆಯಿಂದ ಗಣೇಶನವರು, ತೀರ್ಥೇಶ್ ಚನ್ನಪಟ್ಟಣದಿಂದ, ಜಯಶ್ರೀ ಕುಲಕರ್ಣಿ ಜಯನಗರದಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಹಾಗೆ ಮಂಗಳೂರಿನ ಮಂಗಳೇಶ ಸ್ವಾಮಿಯವರು, ಸ್ವಪ್ನ ಹೊಯ್ಸಳ ಯಶವಂತಪುರದಿಂದ, ಹಾಗೆ ಹಿತೇಂದ್ರ ದಾಸ್ ಅವರು ಅಸ್ಸಾಂನಿಂದ, ಜೇಸಿನಗರದಿಂದ ಅರುಣಾ ಮೈತ್ರಿಯವರು, ಹಾಗೆ ಸುಜಾತಾ ಅಜಯ್ ಲೀಲಾ ಪೂಜಾ ವಿಸ್ಮಯ್ ಇವರೆಲ್ಲರೂ ರಾಜಾಜಿನಗರದಿಂದ, ಸುಧಾ ಕನಕನಪಾಳ್ಯದಿಂದ, ಹಾಗೆ ಹೊಸಕೆರೆಹಳ್ಳಿಯಿಂದ ಅಶೋಕ್ ಕುಮಾರ್ ಅವರು, ಸುಂಕದಕಟ್ಟೆಯಿಂದ ಸುಮಾ ಅವರು, ಎಲ್ಲರೂ ಕೂಡ ಸಾಕಷ್ಟು ಚಂದದ ಸಂದೇಶವನ್ನು ಕಳಿಸಿದ್ದೀರಿ, ಹಾಗೆ ಓಲ್ಡಿಸ್ಕೊಳ್ಳ ಕಾರ್ಯಕ್ರಮವನ್ನು ಮೆಚ್ಚಿದ್ದೀರಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಇಂದಿನ ಹಳೆಯ ಸುಮಧುರ ಗೀತೆಗಳ ಓಲ್ಡಿಸ್ಕೊಳ್ಳ ಕಾರ್ಯಕ್ರಮ. ಹೀಗೆ ಸದಾಕಾಲ ಕೇಳ್ತಾ ಇರಿ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಷ್ಟು ಹೊತ್ತು ಬೆಳಗಿನಿಂದ ಜೊತೆಯಾದದ್ದು ಮಾನಸ.

ರಾಜ್ಘಾಟ್ನಲ್ಲಿ ಗಾಂಧೀಜಿಯವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯ ಅಂಗವಾಗಿ ಇಂದು ವಿಜಯ್ಘಾಟ್ನಲ್ಲಿರುವಂತಹ ಅವರ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪುಷ್ಪ ನಮನ ಸಲ್ಲಿಸಿದರು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಗೋವಾಗೆ ಭೇಟಿ ನೀಡಲಿದ್ದಾರೆ. ಪೋಂಡಾದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಅವರು ರೈತರು ಮತ್ತು ಸಾರ್ವಜನಿಕರ ಜೊತೆಗೆ ಸಂವಾದ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವರು ಗೋವಾ ಫ್ರೆಶ್ ಬ್ಯಾಂಡ್ಗೆ ಚಾಲನೆ ನೀಡಲಿದ್ದಾರೆ. ಮತದಾರ ಪಟ್ಟಿಯಿಂದ ಕೈಬಿಟ್ಟು ಹೋಗಿರುವ ಅರ್ಹ ನಾಗರಿಕರು ಮತ್ತು ಹೊಸವರನ್ನ ಮತದಾರ ಪಟ್ಟಿಗೆ ಸೇರ್ಪಡೆಗೊಳಿಸಲು ತಕ್ಷಣವೇ ವಿಶೇಷ ಅಭಿಯಾನ ಕೈಗೊಳ್ಳುವಂತೆ ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡಿರುವಂತಹ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಭಾರತೀಯ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ. ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆನಿನ್ ಇದೇ 5ರಿಂದ 7ರವರೆಗೆ 3 ದಿನಗಳ ಕಾಲ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನು ಒಳಗೊಂಡಂತಹ ಉನ್ನತ ಮಟ್ಟದ ನಿಯೋಗ ಅವರೊಂದಿಗೆ ಆಗಮಿಸಲಿದೆ. ಜಪಾನ್ನಲ್ಲಿ ನಡೆದಿರುವಂತಹ ಏಷ್ಯನ್ ಗೇಮ್ಸ್ನ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಲಭಿಸಿದ್ದು, ಇಂದು ನಡೆದ ರಿಕರ್ ಮಿಶ್ರ ತಂಡದ ವಿಭಾಗದಲ್ಲಿ ಫೈನಲ್ನಲ್ಲಿ ಭಾರತದ ಕುಂಕುಮ್ ಮೊಹೋತ್ ಮತ್ತು ಧೀರಜ್ ಬೊಮ್ಮದೇವರ ಜೋಡಿ ಚೀನಾ ವಿರುದ್ಧ ಸೋಲನ್ನು ಅನುಭವಿಸಿ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿದೆ. 2022ರ ಐಸಿಸಿ ಪುರುಷರ ಏಕದಿನ ವಿಶ್ವಕಪ್ನಲ್ಲಿ ಭಾರತ ತನ್ನ ಮೊದಲ ಪಂದ್ಯವನ್ನು ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾ ವಿರುದ್ಧ ಅಕ್ಟೋಬರ್ 7ರಂದು ಕೇಪ್ಟೌನ್ನಲ್ಲಿ ಆಡಲಿದೆ. ಅಕ್ಟೋಬರ್ 10ರಂದು ಜೋಹನ್ಸ್ಬರ್ಗ್ನ ವಾಂಡರ್ಸನ್ ಕ್ರೀಡಾಂಗಣದಲ್ಲಿ ಸಾಂಪ್ರದಾಯಿಕ ಎದುರಾಡಿ ಪಾಕಿಸ್ತಾನವನ್ನು ಭಾರತ ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿಯ ಹಿನ್ನೆಲೆಯಲ್ಲಿ ರಾಜ್ಘಾಟ್ನಲ್ಲಿಂದು ಸೇವಾಧರ್ಮ ಪ್ರಾರ್ಥನಾ ಸಭೆ ಜರುಗಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿಯವರಿಗೆ ಪುಷ್ಪ ನಮನ ಸಲ್ಲಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು

0: ವಿವಿಧಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಕೇಳುಗರೆಲ್ಲರಿಗೂ ರೂಪ ಮಾಡುವ ನಮಸ್ಕಾರಗಳು. ಈ ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಸೂಪರ್ ಹಿಟ್ ಗೀತೆಗಳು ಇಂದಿನ ಸೂಪರ್ ಹಿಟ್ ಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ ಸ್ಟೇಟ್ಯೂನ್ 102.9 FM.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 11:30. ಆತ್ಮೀಯರೇ, ಇನ್ನೀಗ ಕೇಳಿ ಕಾರ್ಯಕ್ರಮ ಕಲಾಭಾರತಿ. ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ.

ಸುನಿಲ್ ಕುಮಾರ್ ದೇಸಾಯಿ ಅವರು ಹುಟ್ಟಿದ್ದು 1955 ವಿಜಯಪುರದಲ್ಲಿ, ಆದರೆ ಓದಿದ್ದೆಲ್ಲ ಮಹಾರಾಷ್ಟ್ರದ ಪುಣೆಯಲ್ಲಿ. ಓದು ಮುಗಿದ ಮೇಲೆ ಇವರನ್ನ ಸೆಳೆದಿದ್ದು ದೃಶ್ಯ ಮಾಧ್ಯಮ, ಅದರಲ್ಲೂ ಕನ್ನಡ ಸಿನಿಮಾಗಳ ಗೀಡು ಸುನಿಲ್ ಕುಮಾರ್ ದೇಸಾಯಿ ಅವರನ್ನ ಕರ್ನಾಟಕಕ್ಕೆ ಎಳೆದುಕೊಂಡು ಬಂತು.

ಚಿತ್ರರಂಗಕ್ಕೆ ಬಂದಾಗ ಸುನಿಲ್ ಕುಮಾರ್ ದೇಸಾಯಿ ಅವರ ಅತ್ಯುತ್ತಮವಾದಂತಹ ಬರವಣಿಗೆಯನ್ನ ನೋಡಿ ಇವರನ್ನ ಸಹಾಯಕರಾಗಿ ನೇಮಿಸಿಕೊಂಡ್ರು ನಿರ್ದೇಶಕ ಕಾಶಿನಾಥ್ ಅವರು. ಮುಂದೆ ಸುರೇಶ್ ಹೆಬ್ಳೀಕರ್ ಅವರ ತಂಡದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಪ್ರಾರಂಭ ಮಾಡಿದಂತಹ ಸುನಿಲ್ ಕುಮಾರ್ ದೇಸಾಯಿ ಅವರು ಕೆಲವೇ ಕೆಲವು ಸಮಯದಲ್ಲಿ ಸ್ವತಂತ್ರವಾಗಿ ಒಂದು ಚಿತ್ರವನ್ನ ನಿರ್ಮಾಣ ಮಾಡುವಂತಹ ಸಾಹಸಕ್ಕೆ ಕೈ ಹಾಕ್ತಾರೆ. ಸುನಿಲ್ ಕುಮಾರ್ ದೇಸಾಯಿ ಅವರು ಮೊದಲ ನಿರ್ದೇಶನ ಮಾಡಿದಂತಹ ಆ ಸಿನಿಮಾ ಯಾವುದು, ಮುಂದೆ ಅವರ ಚಿತ್ರರಂಗದ ಪಯಣ ಹೇಗೆಲ್ಲ ಸಾಕ್ತು ಅನ್ನೋದನ್ನ ಮಾತಾಡೋಣ ಮತ್ತೊಂದು ಸುಂದರವಾದಂತಹ ಗೀತೆಯ ನಂತರ. ಆತ್ಮೀಯರೇ, ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಅವರನ್ನ ಕುರಿತಂತಹ ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕುರಿತಾಗಿ ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಟ್ಟಿಗೆ ಶೇರ್ ಮಾಡಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9483091029. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗಿರೋದು ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪಾ.

ಮೊದಲ ಬಾರಿಗೆ ಸುನಿಲ್ ಕುಮಾರ್ ದೇಸಾಯಿ ಅವರು ನಿರ್ದೇಶನ ಹಾಗೂ ನಿರ್ಮಾಣದಲ್ಲಿ ತೆರೆಗೆ ಬಂದಂತಹ ಸಿನಿಮಾ ಅಂತ ಹೇಳಿದ್ರೆ ತರ್ಕ. 1989 ಕನ್ನಡ ಭಾಷೆಯಲ್ಲಿ ಬಂದಂತಹ ಅಪರೂಪದ ಸಸ್ಪೆನ್ಸ್ ಹಾಗೆ ಥ್ರಿಲ್ಲರ್ ಸಿನಿಮಾ ಇದು. ಸುನಿಲ್ ಕುಮಾರ್ ದೇಸಾಯಿ ಅವರ ಕುರಿತಾಗಿ ಮಾತಾಡ್ತಾ ಇದ್ದಾಗಿ ನಮ್ಮ ಕಿಡಿಗರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ತರ್ಕ ಮೂವಿ ಅಲ್ವಾ ಮೇಡಮ್ ಅವರ ಮೊದಲ ಸಿನಿಮಾ ಅಂತ. ಹೌದು, ಖಂಡಿತ ಸತ್ಯ. ಇದರ ತಾರಾಗಣದಲ್ಲಿ ಇದ್ದವರು ಶಂಕರ್ ನಾಗ್, ದೇವರಾಜ್, ವನಿತಾ ವಾಸು, ಅವಿನಾಶ್, ಪ್ರವೀಣ್ ನಾಯಕ್ ಹಾಗೆ ಸುಧಾಕರ್ ಪೈ ಅವರು. ಈ ಸಮಯದಲ್ಲಿ ಯಾವುದೇ ಒಂದು ಹಾಡು, ಯಾವುದೇ ಒಂದು ಫೈಟಿಂಗ್ ಸೀನ್, ಕಾಮಿಡಿ ದೃಶ್ಯ ಇದ್ಯಾವುದೂ ಇಲ್ಲದೇನೆ ಕೇವಲ ಕುತೂಹಲವನ್ನ ವಸ್ತುವಾಗಿಸಿಕೊಂಡು ತೆರೆಗೆ ಬಂದಂತಹ ಈ ಸಿನಿಮಾ 100 ದಿನಗಳನ್ನ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಆಗಿ ಮೂಡಿತ್ತು. ಇಷ್ಟೇ ಅಲ್ಲದೆ 1988-89 ಎರಡು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, ಅತ್ಯುತ್ತಮ ಧ್ವನಿ ರೆಕಾರ್ಡಿಂಗ್ ಪ್ರಶಸ್ತಿ, ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿಯನ್ನ ಸ್ವತಃ ಸುನಿಲ್ ಕುಮಾರ್ ದೇಸಾಯಿ ಅವರು ತಮ್ಮದಾಗಿಸಿಕೊಂಡಿದ್ರು.

ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಅವರನ್ನ ಕುರಿತಂತಹ ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಇಂಗ್ಲಿಷ್ ಮಾದರಿಯಂತಹ ತರ್ಕ ಸಿನಿಮಾವನ್ನ ಮೊದಲ ಬಾರಿಗೆ ನಿರ್ದೇಶಿಸುವ ಮೂಲಕ ಗಾಂಧಿನಗರದಲ್ಲಿ ಹೊಸ ಅಲೆಯನ್ನ ಮೂಡಿಸಿದಂತಹ ಸುನಿಲ್ ಕುಮಾರ್ ದೇಸಾಯಿ ಅವರು ಉತ್ಕರ್ಷ ಅನ್ನುವಂತಹ ಮತ್ತೊಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಾರೆ. ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಈ ಚಿತ್ರ ಅಷ್ಟೊಂದು ಯಶಸ್ಸನ್ನ ತಂದುಕೊಳ್ಳಲಿಲ್ಲ. ಇದಾದ್ಮೇಲೆ ವಿಷ್ಣುವರ್ಧನ್ ಅವರನ್ನ ನಾಯಕರನ್ನಾಗಿಸಿಕೊಂಡು ಸಂಘರ್ಷ ಅನ್ನುವಂತಹ ಸಿನಿಮಾವನ್ನ ತೆರೆಗೆ ತರ್ತಾರೆ. ಇದು ಸಹ ಹಿಂದಿನ ಸಿನಿಮಾಗಳ ಹಾಗೆ ಸುದ್ದಿ ಮಾಡಲಿಲ್ಲ. ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನು ಹೆಚ್ಚೇನು ಸುದ್ದಿಯನ್ನ ಮಾಡಲಿಲ್ಲ. ಆದರೆ ಇದರ ನಂತರ 1993 ಸೃಷ್ಟಿ ಫಿಲ್ಮ್ಸ್ ಲಾಂಛನದಲ್ಲಿ ತೆರೆಗೆ ಬಂದಂತಹ ಸಿನಿಮಾನೇ ನಿಷ್ಕರ್ಷ. ಇದು ಮತ್ತೊಮ್ಮೆ ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಸಿನಿಮಾ ಕೆರಿಯರ್ ಅಲ್ಲಿ ದೊಡ್ಡ ಬ್ರೇಕ್ ಅನ್ನ ತಂದುಕೊಡುತ್ತೆ.

ಬೆಳದಿಂಗಳ ಬಾಲೆ ಚಿತ್ರದ ಸುಮಧುರವಾದಂತಹ ಗೀತೆಯನ್ನ ಕೇಳ್ತಾ ಇದ್ದೀರಿ. ಎಡ್ಡಮೂರಿ ವೀರೇಂದ್ರನಾಥ್ ಅವರ ಬೆಳದಿಂಗಳ ಬಾಲೆ ಈ ಒಂದು ಕಾದಂಬರಿಯನ್ನ ದೃಶ್ಯ ಕಾವ್ಯದ ಮೂಲಕ ನಮ್ಮ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಉಣಬಡಿಸಿದವರು ಸುನೀಲ್ ಕುಮಾರ್ ದೇಸಾಯಿ ಅವರು. ಸದಾ ವಿಶೇಷತೆಗಳಿಗೆ ಹೆಸರಾದಂತಹ ಇವರ ಮತ್ತೊಂದು ಸಾಧನೆ ಅಂತಾನೆ ಹೇಳ್ಬೋದು ಈ ಬೆಳದಿಂಗಳ ಬಾಲೆ. ಈ ಬೆಳದಿಂಗಳ ಬಾಲೆ ಸಿನಿಮಾಗೆ ಸಿಕ್ಕಂತ ಭಾರಿ ಯಶಸ್ಸು ಸುನೀಲ್ ಕುಮಾರ್ ದೇಸಾಯಿ ಅವರನ್ನ ಮತ್ತೊಂದು ಪ್ರೇಮ ಕಥೆ ಇರುವಂತಹ ಸಿನಿಮಾ ತೆರೆಗೆ ತರೋದಕ್ಕೆ ಸ್ಫೂರ್ತಿಯನ್ನ ಕೊಡ್ತು ಅಂತಾನೆ ಹೇಳ್ಬೋದು. ಆ ಸಿನಿಮಾನೇ ನಮ್ಮೂರ ಮಂದಾರ ಹೂವೆ.

ತ್ರಿಕೋನ ಪ್ರೇಮಕತೆ ಇರುವಂತಹ ಈ ನಮ್ಮೂರ ಮಂದಾರ ಹೂವೆ ಸಿನಿಮಾ, ರಮೇಶ್ ಅರವಿಂದ, ಶಿವರಾಜ್ ಕುಮಾರ್ ಹಾಗೆ ಪ್ರೇಮ, ಈ ಮೂವರಿಗೂ ಸಹ ಗಾಂಧಿನಗರದಲ್ಲಿ ಒಂದು ಹೊಸ ಬದುಕನ್ನ ತಂದುಕೊಡ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಷ್ಟೋ ಕನ್ನಡಿಗರಿಗೆ ಪರಿಚಯನೇ ಇಲ್ಲದೆ ಇರೋಂಥ ಯಾಣ ಅನ್ನುವಂಥ ನಮ್ಮೂರಿನ ಸೌಂದರ್ಯವನ್ನ ನಮಗೆ ತೋರಿಸಿಕೊಟ್ಟಿದ್ದು ಈ ಸಿನಿಮಾ. ಸಂಗೀತ, ಪ್ರೇಮ, ಗೆಳೆತನ, ಈ ಮೂರರ ಶಕ್ತಿ ಎಂಥದ್ದು ಅನ್ನೋದನ್ನ ನವಿರಾದ ಕಥೆ ಮೂಲಕ ಹೇಳಿದವರು ನಿರ್ದೇಶಕ ಸುನೀಲ್ ಕುಮಾರ್ ದೇಸಾಯಿ ಅವರು. ಅದ್ಭುತವಾದಂತಹ ಸಂಭಾಷಣೆ, ಗಂಭೀರವಾದಂತಹ ನಟನೆ, ಪ್ರಕೃತಿಯ ಸೌಂದರ್ಯ, ಈ ಮೂರರ ಸಮಾಗಮನೇ ನಮ್ಮೂರ ಮಂದಾರ ಹೂವೆ ಸಿನಿಮಾ. ಈ ಸಿನಿಮಾ ಸ್ಯಾಂಡಲ್ವುಡ್ ಅಲ್ಲಿ ಒಂದು ಹೊಸ ಮೈಲುಗಲ್ಲನ್ನೇ ಸೃಷ್ಟಿ ಮಾಡಿತು.

ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಅವರನ್ನ ಕುರಿತಂತಹ ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಕೇಳ್ತಾ ಇರಿ. ಸ್ಟೇ ಟ್ಯೂನ್ 102.9 FM.

ನಮ್ಮೂರ ಮಂದಾರ ಹೂವೆ ಸಿನಿಮಾದ ನಂತರ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ ಬಂದಂತಹ ಮತ್ತೊಂದು ಸಿನಿಮಾ ಅಂತ ಹೇಳಿದ್ರೆ ಪ್ರೇಮರಾಗ ಹಾಡು ಕೇಳ್ತಿ. ಈ ಚಿತ್ರ ಅಷ್ಟೇನು ದೊಡ್ಡ ಮಟ್ಟದ ಗೆಲುವನ್ನ ಇವರಿಗೆ ತಂದುಕೊಡ್ಲಿಲ್ಲ. ಹಾಗಾಗಿ ಸುನಿಲ್ ಕುಮಾರ್ ದೇಸಾಯಿ ಅವರು ಮತ್ತೆ ಹಿಂದಕ್ಕೆ ಹೋಗಿ ಪ್ರತ್ಯರ್ಥ ಅನ್ನುವಂಥ ವಿಭಿನ್ನ ಸಿನಿಮಾವನ್ನ ಮಾಡಿದ್ರು. ರಮೇಶ್ ಅರವಿಂದ್ ಅವರು ನಾಯಕರಾದಂಥ ಈ ಸಿನಿಮಾದಲ್ಲಿ ಸುದೀಪ್ ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯವನ್ನ ತೋರಿಸಿದ್ರು. ಇದರ ಮೂಲಕ ಮೊದಲ ಬಾರಿಗೆ ಗಾಂಧಿನಗರಕ್ಕೆ ಪ್ರವೇಶ ಮಾಡಿದ್ರು ಸುದೀಪ್ ಅವರು. ಮುಂದೆ ಇವರನ್ನ ನಾಯಕರನ್ನಾಗಿಸಿಕೊಂಡು ಸುನಿಲ್ ಕುಮಾರ್ ದೇಸಾಯಿ ಅವರು ಸ್ಪರ್ಶ ಅನ್ನುವಂಥ ಅದ್ಭುತವಾದಂಥ ಸಿನಿಮಾವನ್ನ ತೆರೆಗೆ ತಂದರು.

ತರ್ಕ, ನಿಷ್ಕರ್ಷ, ಪರ್ವ, ಬೆಳದಿಂಗಳ ಬಾಲೆ, ನಮೂರ ಮಂದಾರ ಹೋವೆ, ಸ್ಪರ್ಶ, ಮರ್ಮ, ರಮ್ಯ ಚೈತ್ರಕಾಲ, ಹೀಗೆ ತರಾವರಿ ಕಥೆಗಳು, ಸಸ್ಪೆನ್ಸ್, ಥ್ರಿಲ್ಲರ್, ಪ್ರೀತಿ, ಎಲ್ಲ ರೀತಿಯ ಶೈಲಿಗಳನ್ನ ಒಳಗೊಂಡಂತಹ ಸಿನಿಮಾಗಳನ್ನ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಉಣಬಡಿಸಿದವರು ಖ್ಯಾತ ನಿರ್ದೇಶಕ ಸುನೀಲ್ ಕುಮಾರ್ ದೇಸಾಯಿಯವರು. ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇಂದಿನ ವಿಶೇಷ ಕಲಾಭಾರತಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ.

ಖ್ಯಾತ ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಅವರನ್ನ ಕುರಿತಂತಹ ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಕಾರ್ಯಕ್ರಮ ನಮ್ಮೆಲ್ಲ ಪ್ರೀತಿಯ ಕಿಡುಗರಿಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮವನ್ನ ಮೆಚ್ಚಿ ಬಹಳಷ್ಟು ಜನ ನಮ್ಮ ಕಿಡುಗರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಧನ್ಯವಾದಗಳು. ಈ ವಿಶೇಷ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಸ್ಟೇಟ್ಯೂನ್ 102.9 FM.

0: ನೀಡುವ ಮೂಲಕ ಗಾಂಧಿ ತತ್ವವನ್ನು ವಿದ್ಯಾರ್ಥಿಗಳಲ್ಲಿ ರೂಢಿಸಲಾಗುತ್ತಿದೆ. ಈ ಕುರಿತು ಹೊಸರಿತ್ತಿ ಗ್ರಾಮದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾಗಲಿಂಗಪ್ಪ ಹಸರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಗುರುಕುಲದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಪಠ್ಯಕ್ರಮದೊಂದಿಗೆ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾದ ಸ್ವಾವಲಂಬನೆ ಶಿಕ್ಷಣವನ್ನ ನೀಡೋದು. ನೂಲು ನೇಯ್ಗೆ, ಕೃಷಿ, ಹೈನುಗಾರಿಕೆ ಶಿಕ್ಷಣವನ್ನ ನೀಡ್ತೇವೆ. ಮಕ್ಕಳು ತಮ್ಮ ಬಟ್ಟೆಗಳನ್ನ ತಾವೇ ತೊಳ್ಕೊಂತಾರ, ಸ್ನಾನಗೃಹಗಳನ್ನ ಶೌಚಾಲಯಗಳನ್ನ ತಾವೇ ಸ್ವಚ್ಛ ಮಾಡ್ಕೊಂತಾರ.

0: ತಾವೇ ನೇಯ್ದ ಖಾದಿ ಬಟ್ಟೆಗಳನ್ನ ಧರಿಸ್ತಾರ, ತಾವೇ ಕೃಷಿ ಮಾಡಿದಂತಹ ಹಣ್ಣು ಹಂಪಲಗಳನ್ನ ಧಾನ್ಯಗಳನ್ನ ಸೇವಿಸಿ ಸಹಜೀವನವನ್ನ ನಡೆಸ್ತಾರ. 32 ಎಕರೆ ಭೂಮಿ ಐತಿ. ತೆಂಗು ಹಣ್ಣು ಕಾಯಿಪಲ್ಯಗಳನ್ನು ಬೆಳೆದು ಮಕ್ಕಳಿಗೆ ನೀಡಲಾಗ್ತದೆ. ಸುಸಜ್ಜಿತ ಶಾಲಾ ಕಟ್ಟಡ, ಭೋಜನಾಲಯ, ಮಕ್ಕಳಿಗೆ ಬಿಸಿನೀರಿನ ಸ್ನಾನದ ವ್ಯವಸ್ಥೆ, ಕಂಪ್ಯೂಟರ್ ಲ್ಯಾಬ್, ಮೆಡಿಕಲ್ ರೂಮು, ಪ್ರಯೋಗಾಲಯ ಮೈದಾನ ಐತಿ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಐತಿ. ಪ್ರತಿ ವರ್ಷ ನಮ್ಮ SSLC ಫಲಿತಾಂಶ 100ಕ್ಕೆ 100ರಷ್ಟು. ಇನ್ಸ್ಪೈರ್ಡ್ ಅವಾರ್ಡ್, ಮಕ್ಕಳ ವಿಜ್ಞಾನ ಸಮಾವೇಶದೊಳಗೆ ರಾಷ್ಟ್ರ ಮಟ್ಟದಲ್ಲಿ ಸಹ ಯೋಜನೆಗಳನ್ನು ಮಂಡಿಸಿ ಶಭಾಸಗಿರಿಯನ್ನು ಪಡೆದುಕೊಂಡಿದ್ದಾರೆ. ವಾಲಿಬಾಲ್, ಥ್ರೋಬಾಲ್, ಬಾಸ್ಕೆಟ್ಬಾಲ್, ಟಿಟಿಸ್, ಚೆಸ್ ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದವರೆಗೂ ಸ್ಪರ್ಧಿಸುತ್ತಾರೆ. ಕರ್ನಾಟಕ ಸರ್ಕಾರದ ಕಳೆದ ವರ್ಷ ಗಾಂಧಿ ಸೇವಾ ಗೌರವ ಪ್ರಶಸ್ತಿಯನ್ನ ನೀಡಿರುತ್ತಾರೆ ಎಂಬುದು ಒಂದು ಹೆಮ್ಮೆಯ ಸಂಗತಿಯಾಗಿದೆ.
1: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 36ರಲ್ಲಿ ಆಯೋಜಿತ 7 ದಿನಗಳ ಸ್ವಚ್ಛತಾ ಸಪ್ತಾಹ ಅಭಿಯಾನವು ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ. ಸ್ವಚ್ಛತಾ ಸಪ್ತಾಹದ ಕುರಿತು ಪಾಲಿಕೆ ಸದಸ್ಯ ರಾಜಣ್ಣ ಕೊರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ.
2: ಸೆಪ್ಟೆಂಬರ್ 20ನೇ ತಾರೀಕಿನಿಂದ 26ನೇ ತಾರೀಕುವರೆಗೂ ಸಪ್ತಾಹ ಸ್ವಚ್ಛತಾ ಅಭಿಯಾನವನ್ನ ವಾರ್ಡ್ ನಂಬರ್ 36ರಲ್ಲಿ ನಾವು ಹಮ್ಮಿಕೊಂಡಿದ್ದೆವು. ನಮ್ಮ ಜೊತೆ NSS 18 ಕಾಲೇಜಿನ ವಿದ್ಯಾರ್ಥಿಗಳು, ಧರ್ಮಸ್ಥಳ ಮಹಿಳಾ ಸಂಘದವರು, ಮಹಾನಗರ ಪಾಲಿಕೆಯ ಹೆಲ್ತ್ ಡಿಪಾರ್ಟ್ಮೆಂಟ್ನವರು, ಪೌರ ಕಾರ್ಮಿಕರು ಮತ್ತು ಸ್ಥಳೀಯರು ನಮ್ಮ ಜೊತೆ ಪಾಲ್ಗೊಂಡು ಬಹಳಷ್ಟು ಯಶಸ್ವಿಯಾಗಿ ಸ್ವಚ್ಛ ಭಾರತ್ ಅಭಿಯಾನವನ್ನ ನಾವು ಸಂಪೂರ್ಣಗೊಳಿಸಿದ್ದೇವೆ. ಈ ಒಂದು ಅಭಿಯಾನವನ್ನ ನಾವು ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹಸಿ ಕಸ ಬೇರೆ, ಒಣ ಕಸ ಬೇರೆ, ಪ್ಲಾಸ್ಟಿಕ್ ಗಳನ್ನ ಬೇರೆ ಮಾಡಿ ವಾಹನ ಏನು ಬರ್ತಾವೋ ತಮ್ಮ ಮನೆಗಳ ಮುಂದೆ ಅವಾಗಲೇ ನೀವು ಕಸ ಹಾಕಬೇಕು, ಎಲ್ಲೆಂದರಲ್ಲಿ ಕಸವನ್ನ ಚೆಲ್ಲಬಾರದು ಅನ್ನುವಂತ ಜಾಗೃತಿಯನ್ನ ಎಲ್ಲ ಸಾರ್ವಜನಿಕರಿಗೆ ನಾವು ಮೂಡಿಸಿದ್ದೇವೆ. ಆದ್ದರಿಂದ ಈ ಸ್ವಚ್ಛ ಭಾರತ ಅಭಿಯಾನ ಬಹಳಷ್ಟು ಯಶಸ್ವಿಯಾಗಿದೆ. ಇದು ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ಹಾಗೂ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಸ್ವಚ್ಛತಾ ಅಭಿಯಾನವನ್ನ ಬಹಳ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದೇವೆ. ಈ ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ ಸರ್ವರಿಗೂ ನಾನು ಅನಂತ ಅನಂತ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವಾ ಸೇ ದೇಶ ಸೇವಾ ಮಂತ್ರದೊಂದಿಗೆ ಅಭಿಯಾನ ನಡೆಯುತ್ತಿದೆ. ಬ್ಯಾಂಕಿಂಗ್ ವಲಯದ ಬೆಳವಣಿಗೆಯ ಅನ್ವೇಷಣೆ ಎನ್ನುವುದು ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು, ವಂಚನೆ ತಡೆಯಲು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಸದೃಢಗೊಳಿಸಲು ಕೈಗೊಂಡ ಪ್ರಮುಖ ಪ್ರಕ್ರಿಯೆಯಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೂಡಲೇ ಆಸ್ತಿ ಗುಣಮಟ್ಟ ಪರಿಶೀಲನೆಗೆ ಆದೇಶಿಸಿತು. ಪ್ರತಿ ಬ್ಯಾಂಕ್ ತನ್ನ ಒತ್ತಡವನ್ನು ಪ್ರಾಮಾಣಿಕವಾಗಿ ವರ್ಗೀಕರಿಸುವಂತೆ ಸೂಚನೆ ನೀಡಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಬಹುದಾದ ಚಂಡಮಾರುತದಂತಹ ವಿಪತ್ತುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸುವ ಉದ್ದೇಶದಿಂದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವತಿಯಿಂದ ಆಯೋಜಿಸಿದ್ದ ಅಂತಾರಾಜ್ಯ ಚಂಡಮಾರುತ ಅಣುಕು ಕಾರ್ಯಾಚರಣೆ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಚಂಡಮಾರುತದ ಸಂದರ್ಭದಲ್ಲಿ ಉಂಟಾಗಬಹುದಾದ ಬೃಹತ್ ಮಳೆ, ಬಿರುಗಾಳಿ, ಸಮುದ್ರದ ಅಬ್ಬರ, ಕಡಲ ಕೊರೆತ, ಪ್ರವಾಹ, ಮರಗಳ ಉರುಳುವಿಕೆ ಹಾಗೂ ವಿದ್ಯುತ್ ಕಂಬಗಳಿಗೆ ಹಾನಿ ಸೇರಿದಂತೆ ವಿವಿಧ ತುರ್ತು ಪರಿಸ್ಥಿತಿಗಳನ್ನು ಅಣುಕು ಕಾರ್ಯಾಚರಣೆಯಲ್ಲಿ ಸೃಷ್ಟಿಸಿ ಅವುಗಳನ್ನು ನಿಭಾಯಿಸುವ ಇಲಾಖೆಗಳ ಸಿದ್ದತೆಯನ್ನು ಪರಿಶೀಲಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ.

0: ಅಣರಾಗಿರಿ, ಜಾಗರೂಕರಾಗಿರಿ.
1: ಹನ್ನೆರಡು ಗಂಟೆ ಆರು ನಿಮಿಷ ನಲವತ್ತು ಸೆಕೆಂಡ್ಗಳಾಗಿದೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೀಗ ಕಾರ್ಯಕ್ರಮ ಕರೆಗೊಂದು ಹಾಡು. ಆತ್ಮೀಯರೇ, ಇದು ನಿಮ್ಮದೇ ಕಾರ್ಯಕ್ರಮ. ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನೀವು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. 0802226125727, 0802226327. ಸಂಖ್ಯೆ ಮತ್ತೊಮ್ಮೆ 0802226125708032637. 0802226329 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಕೇಳ್ತಾ ಇರಿ ಸ್ಟೇ ಟ್ಯೂನ್, 102.9 FM.

0: ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ. ಮೊದಲ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಯಾರು ಮಾತಾಡೋದು?
1: ನನ್ನ ಹೆಸರು ಕಾರ್ತಿಕ್ ಕೊಪ್ಪಡೆ ಅಂತ, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಶಿಗ್ಲಿ ಗ್ರಾಮ.
0: ಕಾರ್ತಿಕ್ ಅವರೇ, ಗದಗಿಂದ ಕಾಲ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಿದ್ದೀರಾ ಕಾರ್ತಿಕ್? ನೀವು
1: ನಂದೀಗ ಪ್ಯಾರಾಮೆಡಿಕಲ್ ಮುಗಿತು ಮೇಡಮ್.
0: ಹೌದಾ?
1: ಹಾ ಮೇಡಮ್.
0: ತಿಂಡಿ ಎಲ್ಲ ಆಯ್ತಾ ಕಾರ್ತಿಕ್? ರಜೆ ಇವತ್ತು.
1: ಹಾ ಮೇಡಮ್.
0: ತಿಂಡಿ ಎಲ್ಲ ಆಯ್ತಾ?
1: ಆಯ್ತು ಮೇಡಮ್. ನಿಮ್ದು ಆಯ್ತಾ ಮೇಡಮ್?
0: ಹಾ, ನಂದು ಕೂಡ ಆಯ್ತು. ಪ್ಯಾರಾಮೆಡಿಕಲ್ ಅಂದ್ರೆ ಏನ್ ಮಾಡೋದು?
1: ನಂದು ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಮೇಡಮ್.
0: ಅದ್ರಲ್ಲಿ ಎಷ್ಟೊಂದು ವಿಧಗಳಿದೆ ಅಲ್ವಾ?
1: ಹಾ ಮೇಡಮ್.
0: ಕೆಲಸ ಮಾಡ್ತಾ ಇದೀರಾ, ವೃತ್ತಿ ಮಾಡ್ತಾ ಇದೀರಾ, ಈಗ ಮುಗಿಸಿದೀರಾ ಓದಿ?
1: ಈಗ ಓದಿ ಮುಗಿಸಿದೀವಿ ಮೇಡಮ್. ಈಗ ಜಾಬ್ ಸರ್ಚಿಂಗ್ ನಲ್ಲಿ ಇದ್ದೀನಿ.
0: ಓಕೆ, ಒಳ್ಳೇದಾಗ್ಲಿ, ಒಳ್ಳೆ ಕೆಲಸ ಸಿಗ್ಲಿ ನಿಮ್ಗೆ. ಯಾವ ಹಾಡು ಬೇಕಿತ್ತು ಕಾರ್ತಿಕ್ ನಿಮ್ಗೆ?
1: ನಾನು ಇಲ್ಲಿ ನಮ್ಮ ಅಜ್ಜಾರ್ ಊರಿಗೆ ಬಂದಿದ್ದೆ ಮೇಡಮ್. ಅವ್ರಿಗೋಸ್ಕರ ನಾ ಕಂಬದ ಮೇಲಿನ ಗೊಂಬೆ ಅಂತ ಹಾಡಿದೆಯಲ್ಲ ಮೇಡಮ್.
0: ಖಂಡಿತ ಪ್ಲೇ ಮಾಡ್ತೀವಿ. ಯಾವ್ದು ನಿಮ್ಮ ತಾಯಿ ಊರು?
1: ಇಲ್ಲಿ ಹಾವೇರಿ ಜಿಲ್ಲಾ ಸೋನೂರ್ ತಾಲೂಕು ಎಲ್ವಿಗಿ ಗ್ರಾಮ ಮೇಡಮ್.
0: ಎಲ್ವಿಗಿ ಗ್ರಾಮ. ನಿಮ್ಮ ತಾಯಿಯವ್ರ ಹೆಸರೇನು ಕಾರ್ತಿಕ್?
1: ಸವಿತಾ ಮೇಡಮ್. ಸವಿತಾ.
0: ಸವಿತಾ. ಕಾರ್ತಿಕ್, ಕಾರ್ತಿಕ್ ಅವರ ತಾಯಿ ಸವಿತಾ ಅವರಿಗೆ ಒಂದು ಸುಂದರವಾದಂತ ಗೀತೆ ಕೇಳಿ ಎಂಜಾಯ್ ಮಾಡಿ ಕಾರ್ತಿಕ್.
1: ಹಲೋ
0: ಹಲೋ
1: ಹಲೋ ಮೇಡಮ್.
0: ಹೇಳಿ ಹೇಳಿ.
1: ಅವ್ರು ನಮ್ಮ ತಾಯಿಯವ್ರಿಗೆಲ್ಲ ಮೇಡಮ್, ನಮ್ಮ ಅಜ್ಜನವ್ರಿಗೆ.
0: ಓ, ನಿಮ್ ತಾತ ಅವ್ರಿಗಾ?
1: ಹಾ ಮೇಡಮ್.
0: ಸರಿ ಆಯ್ತು. ನಿಮ್ಮ ತಾತ ಅವ್ರಿಗೆ ಒಂದು ಹಾಡನ್ನ ಪ್ಲೇ ಮಾಡ್ತಾ ಇದೀವಿ ಕೇಳಿ, ಇಬ್ರು ಕೂಡ ಖುಷಿ ಪಡಿ. ಧನ್ಯವಾದಗಳು ಕಾರ್ತಿಕ್ ಕರೆ ಮಾಡಿದ್ದಕ್ಕೆ. ಆತ್ಮೀಯರೇ, ನೀವು ಸಹ ಇದೇ ರೀತಿ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 08032527 08032637. ಕೇಳ್ತಾ ಇರಿ ಸ್ಟೇಟ್ಯೂ 102.9.

0: ಕರೆಗೊಂದು ಹಾಡು ಕಾರ್ಯಕ್ರಮದ ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಆದಿನಾರಾಯಣ ಸ್ವಾಮಿ ಅಂತ ಮೇಡಮ್.
0: ಆದಿನಾರಾಯಣ ಸ್ವಾಮಿ ಅವರು? ಹೇಗಿದ್ದೀರಾ ಆದಿನಾರಾಯಣ ಸ್ವಾಮಿ ಅವರೇ?
1: ಚೆನ್ನಾಗಿದ್ದೀರಿ ಮೇಡಮ್, ನೀವು ಚೆನ್ನಾಗಿದ್ದೀರಾ ಮೇಡಮ್?
0: ಖಂಡಿತ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಹಂಸಂದ್ರ ಮೇಡಮ್.
0: ಹಂಸಂದ್ರ ಎಲ್ಲಿದೆ ಅದು?
1: ಗುಡಬಣ್ಣ ತಾಲೂಕು ಮೇಡಮ್, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್, ಗುಡಬಣ್ಣ ತಾಲೂಕು.
0: ಚಿಕ್ಕಬಳ್ಳಾಪುರನಾ?
1: ಹಾ, ಡಿಸ್ಟ್ರಿಕ್ಟ್ ಗುಡಬಣ್ಣ ತಾಲೂಕು.
0: ಓಕೆ ಓಕೆ, ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ಪ್ರೇಮಾಚಾರದಿಂದ ಮೇಡಮ್.
0: ಪ್ರೇಮಾಚಾರಿಯಿಂದ? ಪ್ರೇಮಾಚಾರಿಯಿಂದ ಯಾವ ಹಾಡು?
1: ನನ್ನಡುಗೆ ನನ್ನಡುಗೆ ಅಂತ ಐತೆ.
0: ಯಾರು ನಿಮ್ಮ ಹುಡುಗಿ? ಆದಿನಾರಾಯಣ ಸ್ವಾಮಿಯವರ ಹುಡುಗಿ ಅಂತ ಕೇಳ್ಬೋದಾ?
1: ಯಾರು ಇಲ್ಲ ಮೇಡಮ್.
0: ಸರಿ, ಬೇಗ ನಿಮ್ ಹುಡುಗಿ ಸಿಗ್ಲಿ ಅಂತ ಆಶಿಸ್ತೀವಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
2: ಮದುವೆ ಆಗ್ತಿದ್ಯಾ? ಹಂಗಾರೆ ನಿನ್ ಹೆಂಡ್ರಾಗಳು ಹೆಂಗಿರ್ಬೇಕು ಹೇಳಪ್ಪ ನೋಡವ.
3: ಹೇಳ್ಬಿಡ್ತೀನಿ.
0: ಆತ್ಮೀಯರೆ, ನೀವು ಸಹ ಇದೇ ರೀತಿ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802237799 2226399.

0: 12:43 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದ ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್ ರೀ.
0: ನಮಸ್ತೆ, ಯಾರು ಮಾತಾಡೋದು?
1: ಮೇಡಮ್ ನಾನು ಶಿವಲಿಂಗಯ್ಯ ಹಿರೇಮಂತ್ ರೀ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಲಕೂಡದಿಂದ ಮಾತಾಡೋದ್ರಿ.
0: ಶಿವಲಿಂಗಯ್ಯ ಅವರೇ, ಹೇಗಿದ್ದೀರಿ?
1: ಆರಾಮದೇನ್ರಿ ಮೇಡಮ್? ತಾವ್ ಆರಾಮದಿರಿ?
0: ಖಂಡಿತ ಆರಾಮಿದ್ದೀನಿ. ತಿಂಡಿ ಊಟ ಎಲ್ಲ ಆಯ್ತಾ?
1: ಆಯ್ತು ಮೇಡಮ್, ತಿಂಡಿ ಆಯ್ತು ಮೇಡಮ್, ಊಟ ಇನ್ನು ಮಧ್ಯಾಹ್ನ ಆಗ್ಬೇಕು.
0: ಏನ್ ಮಾಡಿದ್ರಿ ಸ್ಪೆಷಲ್ ಇವತ್ತು?
1: ಏನ್ರಿ ಮೇಡಮ್,
0: ಚಪಾತಿ ಇತ್ತ. ಯಾವ ಹಾಡ್ ಬೇಕಿತ್ತು ಶಿವಲಿಂಗಯ್ಯ ಅವರಿಗೆ?
1: ಮೇಡಮ್ ಚಿತ್ರದ ಹೆಸರು ಭಾರತ ರತ್ನ ರೀ. ಅದ್ರ ನಮ್ಮ ತಾಯಿ ಭಾರತಿ ಅಂತೇಳಿ ಒಂದು ಸ್ವತಂತ್ರ ಹೋರಾಟಗಾರ ಬಗ್ಗೆ ಹಾಡೈತಲ್ರಿ.
0: ಖಂಡಿತ ಪ್ಲೇ ಮಾಡ್ತೀವಿ. ಧನ್ಯವಾದಗಳು. ಹೇಳಿ
1: ಮೇಡಮ್. ಇವತ್ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಐತಲ್ರಿ, ಎಲ್ಲರಿಗೂ, ಎಲ್ಲಾ ಕೇಳುಗರಿಗೂ, ಎಲ್ಲಾ ನನ್ನ ಸಿಬ್ಬಂದಿಗೂ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಹಾರ್ದಿಕ ಶುಭಾಶಯಗಳು ರೀ.
0: ಧನ್ಯವಾದಗಳು ಶಿವಲಿಂಗಪ್ಪ ಅವರೇ ಕರೆ ಮಾಡಿದ್ದಕ್ಕೆ.
1: ಈ ಜಯಂತಿ ಅಂಗವಾಗಿ ಈ ಗೀತೆಯನ್ನ ನನ್ನ ಎಲ್ಲಾ ಸಹ ಕೇಳುವರು, ಎಲ್ಲಾ ಸಿಬ್ಬಂದಿಗೂ ಕೇಳಿಸ್ಬೇಕಂತೇಳಿ ನನ್ನ ಆಶಯ ಮೇಡಮ್.
0: ಖಂಡಿತ ಪ್ಲೇ ಮಾಡ್ತೀವಿ, ನೀವು ಸಹ ಕೇಳಿ ಈ ಹಾಡನ್ನ.
1: ಓಕೆ ಮೇಡಮ್, ಥ್ಯಾಂಕ್ಸ್ ರೀ.
0: ಆತ್ಮೀಯರೇ, ನೀವು ಸಹ ಇದೇ ರೀತಿ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08022370788, 08022370799. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಮಾಡಬಹುದು. ಇದು ನಿಮ್ಮದೇ ಕಾರ್ಯಕ್ರಮ ಕರೆಗೊಂದು ಹಾಡು.

0: ಕರೆಗೊಂದು ಹಾಡು ಕಾರ್ಯಕ್ರಮದ ನಮ್ಮ ಮುಂದಿನ ಕೇಳುಗರು. ಹಲೋ
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು?
1: ನಾವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಿಂದ ಮೇಡಮ್. ಕೆಂಪಣ್ಣ ವಾಡಪ್ಪಗೋಳ್.
0: ಕೆಂಪಣ್ಣ ಅವರೇ?
1: ಹಾ ಹೇಳಿ.
0: 12:30 ಆಯ್ತು, ಊಟ ಆಯ್ತಾ?
1: ಹಾ ಊಟ ಆಗಿದ್ರೆ ಮೇಡಮ್.
0: ಇಷ್ಟು ಬೇಗ ಮಾಡ್ಬಿಟ್ಟಿದ್ದೀರಾ ಇವತ್ತು, ರಜೆ ಅಲ್ವಾ?
1: ಮಧ್ಯಾಹ್ನದ ಊಟ ಇಲ್ಲ ಮೇಡಮ್, ನಾಷ್ಟ ಆಗಿದೆ.
0: ನಾಷ್ಟ ಆಗಿದೆ,
1: ನಾಷ್ಟ ಆಗಿದೆ.
0: ಏನ್ ಮಾಡಿದ್ರಿ ತಿಂಡಿಗೆ ಇವತ್ತು?
1: ತಿಂಡಿಗೆ ಇಡ್ಲಿ ವಡ ಮೇಡಮ್.
0: ಹೋಟೆಲ್ದಾ?
1: ಹೋಟೆಲ್ ಮೇಡಮ್. ಇವತ್ತು
0: ಇಡ್ಲಿ ವಡ ಅಂತ ಹೇಳ್ತಾ ಇದ್ದಾಗೆ ಗೊತ್ತಾಯ್ತು. ಯಾವ ಹಾಡು ಬೇಕಿತ್ತು ಕೆಂಪಣ್ಣ ಅವ್ರಿಗೆ?
1: ನಮ್ಗೆ ಮೇಡಮ್ ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಮೇಡಮ್. ಯಾವ ಶಿಲ್ಪಿ ಕಂಡ ಕನಸು ನೀನು?
0: ನಿಮ್ಮ ಕನಸು ಯಾವುದು? ನಿಮ್ಮ ಕನಸು ಯಾವುದು?
1: ನಮ್ಮ ಕನಸು ಈಗ ಯಾವ್ದಿಲ್ಲ ಮೇಡಮ್.
0: ಸರಿ ಆಯ್ತು ಕೆಂಪಣ್ಣ ಅವರೇ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಿಮ್ಮ ಇಷ್ಟದ ಗೀತೆಯನ್ನ ಪ್ಲೇ ಮಾಡ್ತೀವಿ, ಖುಷಿ ಪಡಿ.

0: ಎಂಜಾಯ್ ಮಾಡಿ.
1: ಓಕೆ, ಥ್ಯಾಂಕ್ ಯು ಮೇಡಮ್.
0: ಕೆಡುಗರೆ, ನೀವು ಸಹ ಇದೇ ರೀತಿ ನಿಮಿಷದ ಹಾಡುಗಳಿಗಾಗಿ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 08022370788, 08022370799. ಇದು ನಿಮ್ಮದೇ ಕಾರ್ಯಕ್ರಮ ಕರೆಕುಂದು ಹಾಡು, ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.

0: 12:35 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ಮುಂದಿನ ಕೇಳುಗರು, ಹಲೋ.
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡೋದು?
1: ನನ್ನ ಚಿತ್ರ ಶಿವಕುಮಾರ್ ಅಂತ ಮೇಡಮ್, ಹೊಸ್ಮನೆ ಭದ್ರಾವತಿಯಿಂದ.
0: ಹೊಸ್ಮನೆ ಭದ್ರಾವತಿಯಿಂದ, ಹೇಗಿದ್ದೀರಿ ಚಿತ್ರ ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
0: ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಚೆನ್ನಾಗಿದೆ. ನಿಮ್ಮ ಹೆಸರು ಚಿತ್ರ?
1: ಥ್ಯಾಂಕ್ ಯು ಮೇಡಮ್.
0: ತಿಂಡಿ ಆಯ್ತಾ?
1: ತಿಂಡಿ ಆಯ್ತು ಮೇಡಮ್. ನಿಮ್ದು
0: ಆಯ್ತು? ಏನ್ ಮಾಡಿದ್ರಿ ಇವತ್ತು ವಿಶೇಷ?
1: ಟೊಮೆಟೊ ಬಾತ್ ಮಾಡಿದ್ರ
0: ನೋಡಿ, ಇಷ್ಟು ಅರ್ಧ ಗಂಟೆ ಮಾತಾಡಿದೀನಿ. ನಮ್ಮ ಒಬ್ಬರೇ ಒಬ್ರು

0: ಮಹಿಳಾ ಕೇಳುಗರು ಇವಾಗ ಕರೆ ಮಾಡಿದೀರಿ, ಬಹಳ ಕಷ್ಟಪಟ್ಟು ಅಂದ್ಕೊಳ್ತೀನಿ.
1: ಇಲ್ಲ ತುಂಬಾ ತಿಂದ್ರೆ ನನಗೊಂದು ಆಲ್ರೆಡಿ 6 months ಬ್ಯಾಕ್ ಮಾಡಿದ್ದು ಮೇಡಮ್, ಟ್ರೈ ಮಾಡ್ತಾ ಇದ್ದೆ, ಲೈನ್ ಸಿಕ್ಕಿಲ್ಲ.
0: ಸೊ ಇವತ್ತು ಅಕ್ಟೋಬರ್ 2 ತಾರೀಕು ನಿಮ್ಗೆ ಲೈನ್ ಸಿಕ್ಕಿದೆ, ಖುಷಿ ಆಗ್ತಾ ಇದೆ ಅನ್ಕೋತೀನಿ.
1: ಏಪ್ರಿಲ್ 2 ಸಿಕ್ಕಿತ್ತು ಮ್ಯಾಮ್, ಏಪ್ರಿಲ್ 2 ನನ್ನ ಮಗಳು ಬರ್ತ್ಡೇ ದಿನ ಸಿಕ್ಕಿತ್ತು, ಮತ್ತೆ ಅಕ್ಟೋಬರ್ 2 ಸಿಕ್ಕಿದೆ.
0: ಓ ನೋಡಿ, ಒಳ್ಳೇದಾಯ್ತಲ್ಲ. ಯಾವ ಹಾಡು ಬೇಕಿತ್ತು ಚಿತ್ರ ಅವರೇ ನಿಮ್ಗೆ?
1: ಮೇಡಮ್ ನನ್ಗೆ ಮಣ್ಣಿನ ಮಗ ಚಿತ್ರದಿಂದ ಕಲ್ಪನಾ ಅವ್ರು ನಟಿಸಿರೋದು ಇದೇನ ಸಭ್ಯತೆ ಇದೇನ ಸಂಸ್ಕೃತಿ ಅಂತ ಒಂದ್ ಹಾಡಿದೆ ಮ್ಯಾಮ್.
0: ಹಾಡ್ ಇಷ್ಟನಾ ಕಲ್ಪನಾ ಅವ್ರ ಇಷ್ಟನಾ ನಿಮ್ಗೆ?
1: ನನಗೆ ಹಾಡ್ ಇಷ್ಟ ಮ್ಯಾಮ್, ಯಾಕಂದ್ರೆ ತುಂಬಾ ಅರ್ಥಬದ್ಧವಾಗಿದೆ ಹಾಡು.
0: ಹೌದು ಹೌದು,
1: ಹಾಗಾಗಿ ನಂಗೆ ತುಂಬಾ ಇಷ್ಟ ಮ್ಯಾಮ್ ಹಾಡು.
0: ಥ್ಯಾಂಕ್ ಯು ಚಿತ್ರ ಅವರೇ ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಿಮ್ಮ ಇಷ್ಟದ ಹಾಡನ್ನ ಪ್ಲೇ ಮಾಡ್ತೀನಿ, ಕೇಳಿ ನೀವು ಸಹ ಹಾಗೆ ನಿಮ್ಮ ಮಗಳಿಗೂ ಕೇಳಿಸಿ ಇದೆ ಹಾಡನ್ನ.
1: ಖಂಡಿತ ಮ್ಯಾಮ್, ಧನ್ಯವಾದ.
0: ಕೇಳುಗರೆ ನೀವು ಸಹ ಇದೇ ರೀತಿ ಕರೆ ಮಾಡಬಹುದು, 0802370778, 0802370779. ಇದು ನಿಮ್ಮದೇ ಕಾರ್ಯಕ್ರಮ ಕಾರಿಕೊಂದು ಹಾಡು.

0: ಹಲೋ
1: ಹಲೋ
0: ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
1: ನವೀನ್ ಕುಮಾರ್ ಅಂತ.
0: ನವೀನ್ ಕುಮಾರ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ನಾವು ಬೆಂಗಳೂರಿಂದ ಮ್ಯಾಮ್.
0: ಬೆಂಗಳೂರಿಂದ? ಬೆಂಗಳೂರಲ್ಲಿ ಎಲ್ಲಿ?
1: ನಾವು ಇರೋದು ಕೇಳಪುರಂ ಸೈಡ್, ಆವಲಹಳ್ಳಿ ಅಂತ.
0: ಆವಲಹಳ್ಳಿಯಿಂದ ಏನ್ ಮಾಡ್ತಿರೋದು ನವೀನ್?
1: ಮ್ಯಾಮ್ ನಾವು ಈ ವರ್ಷ ಫಸ್ಟ್ ಪಿ ಯು ಸಿ ಓದ್ತಾ ಇದೀವಿ. ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ, ಮಿಡ್ ಟರ್ಮ್ ಎಕ್ಸಾಮ್ಸ್.
0: ಫಸ್ಟ್ ಪಿ ಯು ಸಿ ಯಾವ ಕಾಲೇಜಲ್ಲಿ?
1: ಇದು ಸೆಂಟ್ ಜೋಸೆಫ್ ಯೂನಿವರ್ಸಿಟಿ ಕಾಲೇಜ್.
0: ಎಲ್ಲಿ? ರಿಚ್ಮಂಡ್ ಸರ್ಕಲ್ ಹತ್ರ ಇರುವಂತ ಸೆಂಟ್ ಜೋಸೆಫ್.
1: ಹೌದು ಹೌದು.
0: ಚೆನ್ನಾಗಿ ಓದ್ಕೊಳ್ಳಿ ನವೀನ್. ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ನಮ್ಗೆ ವೀರಪ್ಪನ್ ಇದು ವಿಷ್ಣುವರ್ಧನ್ ಅಭಿನಯದ ವೀರಪ್ಪನ್ ಮೂವಿ ಮ್ಯಾಮ್.
0: ವಿಷ್ಣುವರ್ಧನ್ ವೀರಪ್ಪನ್ ಮೂವಿನಲ್ಲಿ ಮಾಡಿಲ್ಲ, ವೀರಪ್ಪನ್ ನಾಯಕದಲ್ಲಿ ಮಾಡಿದಾರ ಹೇಳಿ.
1: ಅದು ಅದರಿಂದ ನಮ್ಗೆ ಮಲ್ಲೆ ನಿನ್ನ ಮಾತು ಕೇಳದ ಅಂತ ಒಂದು ಹಾಡು.
0: ಖಂಡಿತ ಪ್ಲೇ ಮಾಡ್ತೀವಿ ನವೀನ್, ಕೇಳಿ ಹಾಡನ್ನ, ಖುಷಿ ಪಡಿ, ಎಂಜಾಯ್ ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು ಮ್ಯಾಮ್.
0: ಆತ್ಮೀಯರೇ, ನೀವು ಸಹ ಇದೇ ರೀತಿ ಕರೆ ಮಾಡಬಹುದು. ಮತ್ತೊಮ್ಮೆ ಸಂಖ್ಯೆಯನ್ನ ಹೇಳ್ತಾ ಇದ್ದೀನಿ, 08022370788, 08022370788. 08022370788, 08022370789, 08022370789, 08022370789. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಕೇಳ್ತಾ ಇರಿ ಸ್ಟೇಟ್ 102.9 FM. ಇದು ನಿಮ್ಮದೇ ಕಾರ್ಯಕ್ರಮ ಕರೆಗೊಂದು ಹಾಡು.

0: ಯಾರಿಗೊಂದು ಹಾಡು ಕಾರ್ಯಕ್ರಮದ ನಮ್ಮ ಮುಂದಿನ ಕೇಳುಗರು ಯಾರು ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು?
1: ನಾವು ನಿತಿನ್ ರಾಜ್ ಅಂತ, ಚಿಕ್ಕಮಂಗ್ಳೂರಿಂದ.
0: ನಿತಿನ್ ರಾಜ್ ಅವರೇ, ಹೇಗಿದ್ದೀರಿ?
1: ನಾವು ತುಂಬಾ ಚೆನ್ನಾಗಿದ್ದೀನಿ ಮೇಡಮ್, ನೀವು?
0: ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಚಿಕ್ಕಮಗಳೂರಲ್ಲೇ ಇರೋದಾ, ಸಿಟಿನಲ್ಲ ಅಥವಾ ಅಲ್ಲಿ ಹಳ್ಳಿ? ಎಲ್ಲ
1: ಇಲ್ಲ ಇಲ್ಲ, ಹಳ್ಳಿ ಹಳ್ಳಿಯಲ್ಲಿ, ಚಿಕ್ಕಮಗಳೂರು.
0: ಯಾವ್ದು ನಿಮ್ಮ ಹೆಸರು?
1: ಮುತ್ತೋಡಿ ಅಂತ.
0: ಚೆನ್ನಾಗಿ ಮಳೆ ಆಗಿದ್ಯಾ ಚಿಕ್ಕಮಗಳೂರು ಕಡೆ?
1: ಪರವಾಗಿಲ್ಲ ಮೇಡಮ್,
0: ಪರವಾಗಿಲ್ಲ ಅಂತ ಹೇಳ್ತೀರಾ?
1: ಸಾಧಾರಣ ಮಟ್ಟಿಗೆ ಆಗಿದೆ.
0: ಹೇಳಿ ನಿತಿನ್ ಅವರು, ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ನಮಗೆ ಗಂಧದ ಗುಡಿ ಚಿತ್ರದಿಂದ ನಾವಾಡುವ ನುಡಿ ಅಂತ ಒಂದು ಹಾಡಿದೆ.
0: ಗಂಧದ ಗುಡಿ, ಹಳೆಯ ಗಂಧದ ಗುಡಿ. ಭಾಗ ಒಂದ ಭಾಗ ಎರಡು ಬೇಕಿತ್ತ?
1: ಭಾಗ ಎರಡು ಆಗುತ್ತೆ, ಒಂದರದು ಆಗುತ್ತೆ.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ ನಿತಿನ್ ಅವರೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು.
0: ಆತ್ಮೀಯರೇ, ಇನ್ನು ಕೆಲವೇ ಸಮಯಗಳ ಕಾಲಾವಕಾಶ ಇದೆ ನೀವು ಕರೆ ಮಾಡೋದಕ್ಕೆ. ನಮ್ಮ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಮಗದೊಮ್ಮೆ ಹೇಳಿಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ. 0800223708 0800223709.

0: ಪಿಬಿ ಶ್ರೀನಿವಾಸ್ ಅವರ ಅದ್ಭುತವಾದಂತಹ ಕಂಠಸಿರಿಯಲ್ಲಿ ಗಂಧದ ಗುಡಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆತ್ಮೀಯರೇ, ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಒಬ್ಬರು ಕೇಳುಗರು ಕಾಯ್ತಾ ಇದ್ದಾರೆ. ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಸೌಭಾಗ್ಯ, ರಾಜಕೋಟೆಯಿಂದ.
0: ಸೌಭಾಗ್ಯ ಅವರೇ, ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ರಜೆ ಇದೆ ಅನ್ಕೊಳ್ತೀನಿ ನಿಮ್ಗೂ. ಹಾಗಾದ್ರೆ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ.
1: ಅಂತದೇನಿಲ್ಲ, ಯಾಕಂದ್ರೆ ರೆಗ್ಯುಲರ್ ಅಲ್ವಾ ನಮ್ದು.
0: ತಿಂಡಿ ಏನ್ ಮಾಡಿದ್ವಿ ಸೌಭಾಗ್ಯ?
1: ಬೆಳಿಗ್ಗೆ ತಿಂಡಿ ಉಪ್ಪಿಟ್ಟು.
0: ಉಪ್ಪಿಟ್ಟು ಮಧ್ಯಾಹ್ನದ ಪ್ರಿಪರೇಷನ್
1: ಇನ್ನೂ ಆಗ್ತಾ ಇದೆ.
0: ಆಗ್ತಾ ಇದೆ, ಮಾಡಿ ಮಾಡಿ. ಮತ್ತೆ ಯಾವ ಹಾಡ್ ಬೇಕಿತ್ತು ನಿಮ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ?
1: ಅಣ್ಣವ್ರದ್ದು ಕ್ರಾಂತಿವೀರ ಮೂವಿಲಿ ಕಣಿವೆಯ ಕೆಳಗಿನ ಹೆಣ್ಣು ಅಂತ ಒಂದು ಸಾಂಗ್ ಇದೆ.
0: ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡ್ ಬಂದಂತ ಹಾಡು.
1: ಹೌದೌದು,
0: ಖಂಡಿತ ಪ್ಲೇ ಮಾಡ್ತೀವಿ. ಧನ್ಯವಾದಗಳು ಸೌಭಾಗ್ಯ ಅವರೇ ಕರೆ
1: ಮಾಡಿದ್ದಕ್ಕೆ.
0: ಧನ್ಯವಾದಗಳು. ಆತ್ಮೀಯರ ಕಾರ್ಯಕ್ರಮದ ಕೊನೆಯ ಗೀತೆ ಕ್ರಾಂತಿವೀರ ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕಣಿವೆಯ ಕೆಳಗಿನ ಚೆಲುವೆ ಹಾಡು. ಈ ಹಾಡಿನ ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಸತ್ಯಂ ಅವರದ್ದು.

ಇಂದಿನ ವಿಶೇಷ ಕರೆಗುಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕರೆ ಮಾಡಿದಂತಹ ಎಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ತುಂಬಾ ಚೆನ್ನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದೀರಾ, ಕರೆ ಮಾಡ್ತಾ ಇದೀವಿ, ಕರೆಗೆ ಸಿಗ್ತಾ ಇಲ್ಲ ಮೇಡಮ್ ಅಂತ ಯಾರು ಕೂಡ ಬೇಸರ ಮಾಡ್ಕೊಳ್ಬೇಡಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ನಿಮ್ಮದೇ ಕಾರ್ಯಕ್ರಮ ಕರೆಗುಂದು ಹಾಡು ಕಾರ್ತಾ ಇರುತ್ತೆ. ಕರೆ ಮಾಡಿ ಇದೇ ರೀತಿ ನಿಮಿಷದ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಮಾಡಬಹುದು. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿಂದು ಪೌರ ಕಾರ್ಮಿಕರನ್ನು ಗೌರವಿಸಿ ಸನ್ಮಾನಿಸಿದರು. ಹಾಸನಕ್ಕೆ ಐಐಟಿ ಮಂಜೂರಾದರೆ ಪೂರಕ ಭೂಮಿ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಲಿಂಗೇಗೌಡ ಭರವಸೆ ನೀಡಿದ್ದಾರೆ. ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಮರು ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡ ಈ ಹಿಂದೆ ತನಿಖೆ ನಡೆಸಿದ ಸಿಬಿಐ ಮತ್ತು ಸಿಐಡಿಗಳಿಂದ ದಾಖಲೆಗಳನ್ನು ಹಾಗೂ ಸಾಕ್ಷ್ಯಗಳನ್ನು ಒದಗಿಸುವಂತೆ ಪತ್ರ ಬರೆದಿದೆ. ಭಾರತವು ಸ್ವಾತಂತ್ರ್ಯದ ಶತಮಾನೋತ್ಸವ ಆಚರಿಸುವ 2047ರ ವೇಳೆಗೆ ದೇಶವನ್ನು ಸಂಪೂರ್ಣ ಅಭಿವೃದ್ದಿ ಹೊಂದಿದ ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವುದು ನಮ್ಮ ಪ್ರಮುಖ ಧ್ಯೇಯವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಕ್ರೇನ್ ಸಂಘರ್ಷಕ್ಕೆ ಪರಸ್ಪರ ಒಮ್ಮತದ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ಉತ್ತಮ ಸಲಹೆಗಳನ್ನು ನೀಡಿದ್ದಾರೆ ಎಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಫ್ಲೈ ದುಬೈ ವಿಮಾನದಲ್ಲಿದ್ದ 170 ಪ್ರಯಾಣಿಕರ ಪ್ರಾಣ ಉಳಿಸಿದ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿದ್ದು ಅವರ ಧೈರ್ಯ ಹಾಗೂ ಸಾಹಸವನ್ನು ಪ್ರಶಂಸಿಸಿದ್ದಾರೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದ G20 ವಾಣಿಜ್ಯ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಫ್ರಾನ್ಸ್, ಕೆನಡಾ, ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ವಾಣಿಜ್ಯ ಸಚಿವರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಬಾಕ್ಸಿಂಗ್ನ ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಲವ್ಲಿನಾ ಬೊರ್ಗೊಹೇನ್ ಚಿನ್ನದ ಪದಕ ಗೆದ್ದಿದ್ದಾರೆ. ಏಷ್ಯನ್ ಗೇಮ್ಸ್ನಲ್ಲಿ ಕುಸ್ತಿಪಟ್ಟು ಸುಜೀತ್ ಕಲ್ಕಲ್ 65 ಕೆಜಿ ಫ್ರೀಸ್ಟೈಲ್ನಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ಮಹಿಳೆಯರ 50 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕಕ್ಕಾಗಿ

ಭಾರತದ ದೀಪಾಂಶಿ ಹೋರಾಟ ನಡೆಸಲಿದ್ದಾರೆ. 2027 ಐಸಿಸಿ ಪುರುಷರ ಏಕದಿನ ವಿಶ್ವಕಪ್ನಲ್ಲಿ ಭಾರತ ತನ್ನ ಮೊದಲ ಪಂದ್ಯವನ್ನು ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾ ವಿರುದ್ದ ಇದೇ 7ರಂದು ಆಡಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ರಸ್ತೆ ಬದಿ ಕಸ ಬಾಟಲ್ಗಳನ್ನ ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗ್ ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನಾಗರಿಕರೇ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್ ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ತವ್ರು ಯಾರು, ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು, ಇನ್ಯಾರು, ನಾವೇ ತಾನೇ.
1: ಕಂಡ ಕಂಡಲ್ಲಿ ಕಸ ಹಾಕದಿರಿ, ಕಸ ನಿರ್ವಹಣೆ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.

0: ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ದೇಶಾದ್ಯಂತ ಗಾಂಧಿ ಜಯಂತಿ ಆಚರಣೆ. ರಾಜ್ಘಾಟ್ನಲ್ಲಿ ರಾಷ್ಟ್ರಪಿತರ ಸಮಾಧಿಗೆ ರಾಷ್ಟ್ರಪತಿ ಸೇರಿದಂತೆ ಗಣ್ಯರಿಂದ ಪುಷ್ಪನಮನ. G20 ವಾಣಿಜ್ಯ ಸಚಿವರ ಸಭೆ. ಫ್ರಾನ್ಸ್, ಕೆನಡಾ ಸೇರಿ ಹಲವು ರಾಷ್ಟ್ರಗಳ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದ್ವಿಪಕ್ಷೀಯ ಮಾತುಕತೆ. ಫ್ಲೈ ದುಬೈ ವಿಮಾನ ಪ್ರಕರಣ. ಸಮಯ ಪ್ರಜ್ಞೆ ತೋರಿದ ಪೈಲಟ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ದೂರವಾಣಿ ಮೂಲಕ ಮಾತುಕತೆ. ಇದೇ 5ರಂದು 3 ದಿನಗಳ ಭೇಟಿಗಾಗಿ ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಭಾರತ ಪ್ರವಾಸ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಬಾಕ್ಸಿಂಗ್ ಹಾಗೂ ರೇಕರ್ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತಕ್ಕೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಿನ್ನೆಲೆ ರಾಜ್ಘಾಟ್ನಲ್ಲಿಂದು ಸೇವಾಧರ್ಮ ಪ್ರಾರ್ಥನಾ ಸಭೆ ನಡೆಯಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ರಾಜ್ಘಾಟ್ನಲ್ಲಿ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ಅವರ ಇಡೀ ಜೀವನ ಸತ್ಯ, ಅಹಿಂಸೆ, ಕರುಣೆ ಮತ್ತು ಸೇವೆಗೆ ದಾರಿದೀಪವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಹೇಳಿದ್ದಾರೆ. ಗುಜರಾತ್ನಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯಂದು ಇಂದು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತಿದೆ. ಪೋರ್ಬಂದರ್ನಲ್ಲಿರುವ ಗಾಂಧೀಜಿ ಅವರ ಜನ್ಮಸ್ಥಳ ಕೀರ್ತಿ ಮಂದಿರದಲ್ಲಿ ಆಯೋಜಿಸಲಾಗಿರುವ ಪ್ರಾರ್ಥನಾ ಸಭೆಯಲ್ಲಿ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಭಾಗವಹಿಸುತ್ತಿದ್ದಾರೆ. ಅಹಮದಾಬಾದ್ನ ಸಾಬರಮತಿ ಆಶ್ರಮದಲ್ಲೂ ಇಂದು ಸರ್ವಧರ್ಮ ಪ್ರಾರ್ಥನಾ ಸಭೆ ಆಯೋಜಿಸಲಾಗಿದೆ. ರಾಜ್ಯದಾದ್ಯಂತ ಬೃಹತ್ ಸ್ವಚ್ಛತಾ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗಾಂಧಿ ಜಯಂತಿ ಅಂಗವಾಗಿ ಖಾದಿ ಮತ್ತು ಪಾಲಿವಸ್ತ್ರ ಉತ್ಪಾದನೆಗೆ ಶೇಕಡ 30% ವಿಶೇಷ ಮಾರುಕಟ್ಟೆ ಪ್ರೋತ್ಸಾಹ ಧನವನ್ನು ಗುಜರಾತ್ ಸರ್ಕಾರ ಘೋಷಿಸಿದೆ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ. 1904 ಅಕ್ಟೋಬರ್

0: ಫೆಬ್ರವರಿ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನಗರದಲ್ಲಿ ಅಂದಿನ ಮೊಘಲ್ ಸರಾಯ್ನಲ್ಲಿ ಅವರು ಜನಿಸಿದರು. ಹದಿಹರೆಯದಲ್ಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಶಾಸ್ತ್ರಿ ಅವರು 1921ರ ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ಬಳಿಕ ಕೇಂದ್ರ ಸರ್ಕಾರದಲ್ಲಿ ಹಲವು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದ್ದರು. ಇಂದು ಅವರ ಜಯಂತಿ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ನವದೆಹಲಿಯ ವಿಜಯ್ ಘಾಟ್ನಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕಕ್ಕೆ ತೆರಳಿ ಪುಷ್ಪನಮನ ಸಲ್ಲಿಸಿದರು. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದ G20 ವಾಣಿಜ್ಯ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಫ್ರಾನ್ಸ್, ಕೆನಡಾ, ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ವಾಣಿಜ್ಯ ಸಚಿವರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಆಯಾ ದೇಶಗಳೊಂದಿಗೆ ವ್ಯಾಪಾರ ಹಾಗೂ ಹೂಡಿಕೆ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಈ ಪ್ರತ್ಯೇಕ ಸಭೆಗಳಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ಫ್ರಾನ್ಸ್ ಜೊತೆಗಿನ ಮಾತುಕತೆಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕ್ಷಿಪ್ರಗೊಳಿಸುವುದು, ಬಾಹ್ಯಾಕಾಶ ತಯಾರಿಕೆ, ಯುಪಿಐ ವಿಲೀನ ಹಾಗೂ ಜಂಟಿ ಆವಿಷ್ಕಾರಗಳಿಗೆ ಉತ್ತೇಜನ ನೀಡಲು ನಿರ್ಧರಿಸಲಾಯಿತು. ಕೆನಡಾ ಸಚಿವರೊಂದಿಗೆ ನಡೆದ ಸಭೆಯಲ್ಲಿ 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಶತಕೋಟಿ ಡಾಲರ್ಗೆ ಏರಿಸುವ ಗುರಿಯೊಂದಿಗೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಪುನರುಚ್ಚರಿಸಲಾಯಿತು. ಇದಲ್ಲದೆ ಸೌದಿ ಅರೇಬಿಯಾ ಜೊತೆ ಭಾರತ ಜಿಸಿಸಿ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿಯನ್ನು ಪರಿಶೀಲಿಸಿದ ಸಚಿವರು ದಕ್ಷಿಣ ಕೊರಿಯಾ ಸಚಿವರೊಂದಿಗೆ ಭಾರತೀಯ ಕೃಷಿ, ಔಷಧ ಮತ್ತು ಸಾಗರ ಉತ್ಪನ್ನಗಳಿಗೆ ಕೊರಿಯಾ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರವೇಶಾವಕಾಶ ಕಲ್ಪಿಸುವ ಹಾಗೂ ಕೊರಿಯಾದ ತಯಾರಿಕಾ ಹೂಡಿಕೆಯನ್ನು ಭಾರತದಲ್ಲಿ ಹೆಚ್ಚಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಫ್ಲೈ ದುಬೈ ವಿಮಾನದಲ್ಲಿದ್ದ 170 ಪ್ರಯಾಣಿಕರ ಪ್ರಾಣ ಉಳಿಸಿದ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿದ್ದು ಅವರ ಧೈರ್ಯ ಹಾಗೂ ಸಾಹಸವನ್ನು ಪ್ರಶಂಸಿಸಿದ್ದಾರೆ. ಪ್ರಸ್ತುತ ಯುಎಇ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿರುವ ಕ್ಯಾಪ್ಟನ್ ಸ್ಮಿತ್ ಅವರ ಶೀಘ್ರ ಚೇತರಿಕೆಗೆ ಪ್ರಧಾನಿ ಹಾರೈಸಿದ್ದಾರೆ. ಯುಎಇನಲ್ಲಿರುವ ಭಾರತೀಯ ರಾಯಭಾರಿ ದೀಪಕ್ ಮಿತ್ತಲ್ ಆಸ್ಪತ್ರೆಗೆ ಭೇಟಿ ನೀಡಿ ಮಚ್ಚಾರ್ ಆರೋಗ್ಯ ವಿಚಾರಿಸಿದ್ದು ಪೈಲಟ್ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕ್ಯಾಪ್ಟನ್ ಸ್ಮಿತ್ ಅವರ ಅಸಾಮಾನ್ಯ ಸಮಯ ಪ್ರಜ್ಞೆಗೆ ವಿಶ್ವಸಂಸ್ಥೆಯ ಮಹಾನಿರ್ದೇಶಕರು ಸೇರಿದಂತೆ ಜಾಗತಿಕವಾಗಿ ಪ್ರಮುಖರಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ. ಫ್ಲೈ ದುಬೈ ವಿಮಾನದ ಭಾರತೀಯ ಪೈಲಟ್ ಸ್ಮಿತ್ ಮಚ್ಚಾರ್ ಅವರ ಮೇಲೆ ದಾಳಿ ನಡೆಸಿದ ಆರೋಪ ಎದುರಿಸುತ್ತಿರುವ ಓಮನ್ ಮೂಲದ ಸಹ ಪೈಲಟ್ನನ್ನು ಸೌದಿ ಅರೇಬಿಯಾ ಯುಎಇ ಅಧಿಕಾರಿಗಳಿಗೆ ಹಸ್ತಾಂತರಿಸಿದೆ. ಈ ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಇದೇ 5-7ರವರೆಗೆ 3 ದಿನಗಳ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಅವರೊಂದಿಗೆ ಆಗಮಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಪಾರ್ಮೆಲಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಿ ವ್ಯಾಪಾರ, ಹೂಡಿಕೆ, ವಿಜ್ಞಾನ, ತಂತ್ರಜ್ಞಾನ, ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರ ಪರಿಶೀಲಿಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಅಧ್ಯಕ್ಷ ಪಾರ್ಮೆಲಿನ್ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಇದೇ 7ರಂದು ನಡೆಯಲಿರುವ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಸಂಘದ 2ನೇ ಸಮೃದ್ಧಿ ಶೃಂಗಸಭೆಯಲ್ಲೂ ಅವರು ಭಾಗವಹಿಸಲಿದ್ದಾರೆ. ಅವರ ಭೇಟಿ ಭಾರತ ಸ್ವಿಟ್ಜರ್ಲೆಂಡ್ ದ್ವಿಪಕ್ಷೀಯ ಸಂಬಂಧ ಮತ್ತು ಹೊಸ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ವರದಿ ಇಲ್ಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಳೊಂದಿಗೆ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆಯಿಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕ್ಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿದ್ದ ಕೆಟ್ಟ ಸಾಲದ ಪ್ರಮಾಣ 15%ಕ್ಕೇರಿರುವುದು ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರುಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನೊಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳು ಇಂದು ಹಲವು ಪದಕಗಳನ್ನು ಗೆದ್ದಿದ್ದಾರೆ. ಬಾಕ್ಸಿಂಗ್ನ ಮಹಿಳೆಯರ 75 kg ವಿಭಾಗದಲ್ಲಿ ಲವ್ಲಿನಾ ಬೊರ್ಗೊಹೇನ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅವರು ಚೀನಾದ ಬಾವೋ ಝಿಯಿ ಯನ್ನು 5-0 ಅಂತರದಲ್ಲಿ ಸೋಲಿಸಿದರು. ಏಷ್ಯನ್ ಗೇಮ್ಸ್ನಲ್ಲಿ ಮಹಿಳೆಯರ ಬಾಕ್ಸಿಂಗ್ನಲ್ಲಿ ಭಾರತ ಗೆದ್ದಿರುವ 2ನೇ ಚಿನ್ನದ ಪದಕ ಇದಾಗಿದೆ. 2014ರಲ್ಲಿ ಮೇರಿ ಕೋಮ್ ಸ್ವರ್ಣ ಪದಕ ಗೆದ್ದಿದ್ದರು. ಮಹಿಳೆಯರ ರಿಕರ್ ಬಿಲ್ಲುಗಾರಿಕೆ ತಂಡ ವಿಭಾಗದಲ್ಲಿ ಅಂಕಿತಾ ಭಕತ್, ಕೀರ್ತಿ ಶರ್ಮಾ ಮತ್ತು ಕುಂಕುಮ್ ಮೊಹೋದ್ ಅವರ ತಂಡ ದಕ್ಷಿಣ ಕೊರಿಯಾವನ್ನು 5-3 ಅಂತರದಲ್ಲಿ ಮಣಿಸಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದಿದೆ. ಮಿಶ್ರ ರೇಖವ್ ತಂಡ ವಿಭಾಗದಲ್ಲಿ ಕುಂಕುಮ್ ಮೊಹೋಡ್ ಮತ್ತು ಧೀರಜ್ ಬೊಮ್ಮದೇವರ ಜೋಡಿ ಬೆಳ್ಳಿ ಪದಕ ಪಡೆದಿದೆ. ಪುರುಷರ ರಿಕರ್ವ್ ಬಿಲ್ಲುಗಾರಿಕೆ ತಂಡ ಸ್ಪರ್ಧದಲ್ಲಿ ಭಾರತದ ಪುರುಷರ ತಂಡ ಬೆಳ್ಳಿ ಪದಕ ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಗಾಂಧಿ ಜಯಂತಿ ಆಚರಣೆ. ರಾಜ್ಘಾಟ್ನಲ್ಲಿ ರಾಷ್ಟ್ರಪಿತರ ಸಮಾಧಿಗೆ ರಾಷ್ಟ್ರಪತಿ ಸೇರಿದಂತೆ ಗಣ್ಯರಿಂದ ಪುಷ್ಪ ನಮನ. ಜಿ20 ವಾಣಿಜ್ಯ ಸಚಿವರ ಸಭೆ. ಫ್ರಾನ್ಸ್, ಕೆನಡಾ ಸೇರಿ ಹಲವು ರಾಷ್ಟ್ರಗಳ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದ್ವಿಪಕ್ಷೀಯ ಮಾತುಕತೆ. ಫ್ಲೈ ದುಬೈ ವಿಮಾನ ಪ್ರಕರಣ. ಸಮಯ ಪ್ರಜ್ಞೆ ತೋರಿದ ಪೈಲಟ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ದೂರವಾಣಿ ಮೂಲಕ ಮಾತುಕತೆ. ಇದೇ 5ರಂದು 3 ದಿನಗಳ ಭೇಟಿಗಾಗಿ ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಭಾರತ ಪ್ರವಾಸ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಬಾಕ್ಸಿಂಗ್ ಹಾಗೂ ರೇಕಾರು ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತಕ್ಕೆ ಸ್ವರ್ಣ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ ಸರಿಯಾಗಿ 1:40. ಆತ್ಮೀಯರೇ, ಇನ್ನೀಗ ಕಾರ್ಯಕ್ರಮ ಸಿನಿ ಕ್ವಿಜ್. ಈ ಶುಕ್ರವಾರದ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕಿಡುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸಿನಿಮಾ ರಂಗ, ನಾಟಕ ರಂಗದ ಕುರಿತಾಗಿ ಒಂದಷ್ಟು ಪ್ರಶ್ನೆಗಳನ್ನ ನಾನು ಸಿದ್ಧ ಮಾಡ್ಕೊಂಡು ಬಂದಿದ್ದೀನಿ. ನೋಡೋಣ ಯಾರೆಲ್ಲ ಸರಿ ಉತ್ತರವನ್ನ ಕಳ್ಸಿಕೊಡ್ತೀರಿ ಅಂತ. ವೇಗವಾಗಿ ಸರಿಯಾಗಿ ಉತ್ತರವನ್ನ ಕೊಟ್ಟಂತಹ ಮೊದಲ ಕೇಳುಗರ ಇಷ್ಟದ ಹಾಡು ಮುಂದಿನ ಹಾಡಾಗಿ ಪ್ರಸಾರವಾಗುತ್ತೆ, ನಿಮಗೆ ಪ್ರಶಸ್ತಿ ಕೂಡ ಸಿಗುತ್ತೆ. ಹಾಗೆ ನಮ್ಮ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ ಸಹ ಕಾಯ್ತಾ ಇದೆ ನಿಮ್ಮೆಲ್ಲರಿಗಾಗಿ. ಸೊ ಇಂದಿನ ಸಿನಿ ಕ್ವಿಜ್ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಿದ್ಧವಾಗಿದ್ದೀರಿ ಅಂತ ಭಾವಿಸ್ತೀನಿ. ಕಾರ್ಯಕ್ರಮಕ್ಕೆ ಮೊದಲು ಒಂದು ಸುಂದರ ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಗೀತೆಯ ನಂತರ ಇಂದಿನ ಮೊದಲ ಪ್ರಶ್ನೆ ನಿಮ್ಗಾಗಿ ಕಾಯ್ತಾ ಇದೆ. ಎಲ್ಲೂ ಹೋಗ್ಬೇಡಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್ 102.9 FM.

ರಸಪ್ರಶ್ನೆ ಕಾರ್ಯಕ್ರಮದ ಮೊದಲ ಪ್ರಶ್ನೆ ಹೀಗಿದೆ. ಪ್ರಶ್ನೆಯನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ಉತ್ತರವನ್ನ ಬೇಗ ಬೇಗ ನಮ್ಮ ವಾಟ್ಸ್ಆಪ್ಗೆ ತಲುಪಿಸಬೇಕು. ನಮ್ಮ ವಾಟ್ಸ್ಆಪ್ ಸಂಖ್ಯೆಯನ್ನ ಹೇಳ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಅಂತ 9483091029 9483091029 9483091029 ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು ಹರಿದು ಬರಲಿ. ವೇಗವಾಗಿ ಉತ್ತರ ಕೊಟ್ಟವ್ರಿಗೆ ಏನ್ ಸಿಗುತ್ತೆ ಅಂತ ಹೇಳಿದ್ದೆ, ಈ ಒಂದು ಜೋರಾದ ಚಪ್ಪಾಳೆ ನಮ್ಮ ವಿವಿಧ ಭಾರತಿ ತಂಡದ ಪರವಾಗಿ. ಇದರ ಜೊತೆಗೆ ಅವರ ಇಷ್ಟದ ಹಾಡು ಮುಂದಿನ ಹಾಡಾಗಿ ಪ್ರಸಾರವಾಗುತ್ತೆ. ಪ್ರಶ್ನೆ ಹೀಗಿದೆ, ಪ್ರಶ್ನೆಯನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಹಿನ್ನೆಲೆ ಗಾಯಕರಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಂತಹ ಮೊದಲ ಕನ್ನಡಿಗರು ಯಾರು? ಹಿನ್ನೆಲೆ ಗಾಯಕರಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಂತ ಮೊದಲ ಕನ್ನಡಿಗರು ಯಾರು ಅನ್ನೋದನ್ನ ಸರಿಯಾಗಿ ಯೋಚನೆ ಮಾಡಿ ನಮಗೆ ಉತ್ತರವನ್ನ ಕಳಿಸ್ಕೊಡ್ಬೇಕು. ವಾಟ್ಸಪ್ ಸಂಖ್ಯೆ ಹೇಳದ್ನಲ್ಲ, 9483091029.

0: ಕಣ್ಣಿನಾಗ ಸಣ್ಣ ಕಗ್ಗ ಆಸು ಮಾಸು ಜಡಿಸಿತ್ತ
1: ಕಣ್ಣಿನಾಗ ಸಣ್ಣ ಕಗ್ಗ ಆಸು ಮಾಸು ಜಡಿಸಿತ್ತ
0: ಬೆನ್ನ ಹೋರಿ ಬಿಗಿದಿತ್ತಣ್ಣ ಸೊಂಟದ ಬುರುಡಿ ತಿರುಗತ್ತೆ

ಇಂದಿನ ಸಿನಿ ಕ್ವಿಜ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮೊದಲ ಪ್ರಶ್ನೆಯನ್ನ ಕೇಳಿದ್ದೆ, ಹಿನ್ನೆಲೆ ಗಾಯಕರಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಂತಹ ಮೊದಲ ಕನ್ನಡಿಗರು ಯಾರು ಅಂತ. ಉತ್ತರಗಳು ಬರ್ತಾ ಇವೆ, ಇನ್ನು ಕೂಡ ಬರ್ತಾ ಇದೆ. ಬರ್ಲಿ ಬರ್ಲಿ, ಇನ್ನ ಒಂದು ಹಾಡಿನ ಕಾಲಾವಕಾಶವನ್ನ ಕೊಡ್ತೀನಿ. ಈ ಹಾಡನ್ನ ನಾನು ಪ್ರಸಾರ ಮಾಡಿದಂತಹ ಈ ಒಂದು ಹಾಡನ್ನ ಕೇಳಿದ ತಕ್ಷಣ ತಪ್ಪುತ್ರವನ್ನ ಯಾರೆಲ್ಲ ಕೊಡ್ತಾ ಇದ್ರು ಅವರೆಲ್ಲರೂ ಕೂಡ ಸರಿ ಮಾಡ್ಕೊಳ್ತಾ ಇದ್ದೀರಾ, ಪರವಾಗಿಲ್ಲ. ಈ ಒಂದು ಮತ್ತೊಂದು ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಗೀತೆಯ ನಂತರ ಸರಿ ಉತ್ತರ ಏನು, ಹಾಗೆ ಯಾರೆಲ್ಲ ಸರಿ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಸರಿ ಉತ್ತರ ಕಳಿಸಿದವರ ಹೆಸರುಗಳನ್ನ ಮಾತ್ರ ಹೇಳಲಾಗುತ್ತೆ. ಸರಿಯಾಗಿ ಯೋಚನೆ ಮಾಡಿ ಉತ್ತರವನ್ನ ಕಳಿಸ್ಕೊಡಿ. ಮತ್ತೊಮ್ಮೆ ಪ್ರಶ್ನೆ, ಹಿನ್ನೆಲೆ ಗಾಯಕರಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಮೊದಲ ಕನ್ನಡಿಗರು ಯಾರು?

ಇಂದಿನ ಸಿನಿ ಕ್ವಿಜ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮೊದಲ ಪ್ರಶ್ನೆಯಾಗಿ ಕೇಳಿದ್ದೆ, ಹಿನ್ನೆಲೆ ಗಾಯಕರಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಮೊದಲ ಕನ್ನಡಿಗರು ಯಾರು ಅಂತ. ಪ್ರಶ್ನೆಯನ್ನ ಕೇಳಿದ ತಕ್ಷಣ ವೇಗವಾಗಿ ಸರಿಯಾಗಿ ಉತ್ತರವನ್ನ ಕಳಿಸ್ಕೊಟ್ಟಂತಹ ಮೊದಲ ಮೂರು ಜನ ಕೇಳುಗರನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬಹಳ ವೇಗವಾಗಿ ಉತ್ತರವನ್ನ ಬಂತು. ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ಅವರು, ಹಾಗೆ ಅಶೋಕ್ ಕುಮಾರ್ ಅವರು ಹಿರೇಕೆರೆಹಳ್ಳಿ ಇಲ್ಲಿಂದ. ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು ನಿಮಗೆ. ಉತ್ತರವನ್ನ ಹೇಳ್ತೀನಿ. ಉತ್ತರಕ್ಕೂ ಮೊದಲು ಯಾರೆಲ್ಲ ಸರಿ ಉತ್ತರವನ್ನ ಕಳಿಸಿದ್ದಾರೆ ಅಂತ ಒಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ ಅಲ್ವಾ. ಇವರ ನಂತರ ಉತ್ತರವನ್ನ ಕೊಟ್ಟವರು ಜಗದಾಂಬಿಕಾ ಹಂಸವೇಣಿ ಅವರು, ನೇತ್ರ ಕೆಂಗೇರಿ, ಹರೀಶ್ ಮಲ್ಲೇಶ್ವರಂ, ವಿಜಯಕುಮಾರ್ ಮುಳೆ ಅವರು ಶಿರಾಳಕೊಪ್ಪದಿಂದ, ಕಬಾಡಿ ಇಂದಿರಾ ಬಿನ್ನಿಪೇಟೆ ಇಲ್ಲಿಂದ, ಕಬಾಡಿ ವೆಂಕಟೇಶ್ ಅವರ ಸಂದೇಶ ಬಂದಿದೆ, ಇವರ ಉತ್ತರ ಸರಿಯಾಗಿದೆ. ಇನ್ನು ಲೀಲಾ ಮಧು ಅವರು ಕೆಂಗೇರಿಯಿಂದ ಸರಿ ಉತ್ತರವನ್ನ ಕಳಿಸಿದ್ರೆ, ಸುದರ್ಶನ್ ಅವರು ರಾಜಗೋಪಾಲ್ ನಗರದಿಂದ, ಹಾಗೆ ಲೀಲಾ ಬೇಗೂರಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಇವರ ನಂತರ ಮಹಾದೇವಿ ಅವರು ಚಂದ್ರಕುಮಾರ್ ವಿಜಯಪುರ ವಡಿಗೇನಹಳ್ಳಿಯಿಂದ ಉತ್ತರ ಕಳಿಸಿದ್ರೆ, ಸಿದ್ದಾರ್ಥ ಅವರ ಉತ್ತರ ಸರಿಯಾಗಿದೆ. ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಸರಿ ಉತ್ತರ ಕಳಿಸಿದ್ದಾರೆ. ವರಲಕ್ಷ್ಮಿ ಅವರು ಪೀಣ್ಯಾಯಿಂದ, ಉಮೇಶ್ ಅವರು ದೊಮ್ಲೂರಿಂದ ಸರಿ ಉತ್ತರ ಕಳಿಸಿದ್ದಾರೆ, ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರ ಧಾರವಾಡದಿಂದ, ಹಾಗೆ ಸುಜಾತಾ ಆರ್ ಗಣೇಶ್ ಅವರು ರಾಜಾಜಿನಗರದಿಂದ. ಇವರ ನಂತರ ಹಲಸೂರಿನ ರಾಜೇಶ್ ಅವರು ಉತ್ತರ ಸರಿಯಾಗಿದೆ. ರಾಘವೇಂದ್ರ ಕುಂದಾಪುರದಿಂದ, ರಾಜಶೇಖರ್ ಬ್ಯಾಂಕ್ ಕಾಲೋನಿಯಿಂದ, ವಿಜಯ್ ಪ್ರಕಾಶ್ ಅವರು ಐನಹಳ್ಳಿಯಿಂದ, ಶರತ್ ಕುಮಾರ್ ಅವರು ಕೆನರಾ ಬ್ಯಾಂಕ್ ಬಡಾವಣೆ ಸಹಕಾರ ನಗರದಿಂದ, ಕಿರಣ್ ದೇವರಚಿಕ್ಕನಹಳ್ಳಿ, ಸುಮಾ ರಾಜಾಜಿನಗರ, ಡಾಕ್ಟರ್ ಅನಂತಕುಮಾರ್ ಅರಸು ಕಡ್ಬ ಗುಬಿ ತಾಲೂಕಿನಿಂದ, ಶ್ರೀರಂಗಪಟ್ಟಣ ತಾಲೂಕಿಲಿಂದ, ಹೊಸಹಳ್ಳಿಯಿಂದ ಬಾಲಕೃಷ್ಣ ಅವರ ಉತ್ತರ ಸರಿಯಾಗಿದೆ. ಗಜಾನನ ಭಟ್ ಅವರು ಬೋಡನಮಕ್ಕಿ ಹೊನ್ನಾವರದಿಂದ. ಇವರ ನಂತರ ಈರಣ್ಣ ಬದನೂರ್ ಅವರು, ಹಾಗೆ ಕೌಸಲ್ಯ ಬನಶಂಕರಿಯಿಂದ, ಹರೀಶ್ ಅವರು, ರೇಣು ಅವರು ಚಿತ್ರದುರ್ಗದಿಂದ ಸರಿ ಉತ್ತರ ಕಳಿಸಿದ್ದಾರೆ. ಮಹೇಂದ್ರ ಕುಮಾರ್ ಕುಮಾರ್ ಅವರು ಉತ್ತರವನ್ನು ಸರಿಯಾಗಿ ಕಳಿಸ್ಕೊಟ್ಟಿದ್ದಾರೆ. ಕೆಎಚ್ಬಿ ಕಾಲೋನು ಹರಿಹರ ಇಲ್ಲಿಂದ. ಅನುಪಮಾ ಕುಮಾರ ಪಾರ್ಕ್ ಇಂದ ಉತ್ತರ ಸರಿಯಾಗಿದೆ. ಎಸ್ಎಂ ಶೋಭಾ ಅವರು ಹಾಸನದಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ಅವರ ಉತ್ತರ ಸರಿಯಾಗಿದೆ. ಮುರುಗೋಡ ಇಂದ ರಮೇಶ್ ಅವರು, ಸಾವಿತ್ರಿ ಶಂಕರ್ ಅವರು ಗಜೇಂದ್ರಗಢದ ಸದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ತಿಪ್ಪಟೂರು ಚಿರಂಜೀವಿ ಅವರು ಸಹ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ನಂತರ ಸಿದ್ದು ಅವರು ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಅಭಿನಂದನೆಗಳು ನಿಮಗೆ. ಶ್ವೇತಾ ಎಸ್ರಾವ್ ಅವರು ಸುಳ್ಯಿಂದ, ಹಾಗೆ ಅಶ್ವಿನ್ ಕುಮಾರ್ ಅವರು ಬಸವೇಶ್ವರ ನಗರದಿಂದ ಸರಿ ಉತ್ತರ ಕಳಿಸಿದರೆ, ಶ್ರೀಲತಾ ಫ್ರಮ್ ಚಿತ್ರದುರ್ಗದಿಂದ, ಹಾಗೆ ಗುಣವತಿ ಭೀಮಪ್ಪ ಅವರು ದಾವಣಗೆರೆಯಿಂದ, ಪುರುಷೋತ್ತಮ್ ಅವರು ರಾಣಿಬೆನ್ನೂರಿನ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗೋಪಾಲ್ ಕೃಷ್ಣ ಅವರ ಉತ್ತರ ಸರಿಯಾಗಿದೆ. ಜಯಕುಮಾರ್ ಅವರು ದಾಸನಹಳ್ಳಿಯಿಂದ, ಅರ್ಪಿತಾ ಅವರು ಬೆಂಗಳೂರಿನಿಂದ, ಅನಸೂಯ ಮೂರ್ತಿ ಅವರು ಮತ್ತಿಕೆರೆಯಿಂದ. ಅಬ್ಬಬ್ಬಾ ನೋಡಿ ಎಷ್ಟು ಜನ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ. ಶಿವಾನಂದ ಅವರು ಹಾವೇರಿಯಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಕವಿತಾ ಅವರು ವೈಎಸ್ ಕಾಲೋನಿಯಿಂದ, ಟೈಲರ್ ಮಂಜುನಾಥ್ ಅವರು ಕ್ಯಾತನಹಳ್ಳಿಯಿಂದ, ಹಾಗೆ ನಂಬರ್ ಎಂಡಿಂಗ್ ವಿತ್ 9396 ಇವರು ಕೂಡ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹೆಸರನ್ನು ಹಾಕಿಲ್ಲ. ಶಾಂತಿನಿ ಅವರು ಹಾಸನದ ಸರಿ ಉತ್ತರವನ್ನು ಕಳಿಸಿದರೆ, ನಳಿನ ಧೀರಜ್ ಅವರು ಹಲಸೂರಿನಿಂದ, ಉಮೇಶ್ ತಿರಿಗೆರೆ ಅವರು ದಾವಣಗೆರೆಯಿಂದ, ಹಾಗೆ ಸಿ ಎನ್ ಹಳ್ಳಿ ಇಲ್ಲಿಂದ ರವಿ ಬಿಟಗಿರಿ ಅವರ ಉತ್ತರ ಸರಿಯಾಗಿದೆ. ಹಾಗೆ ಗೋಕರ್ಣಯಿಂದ ರಾಘವೇಂದ್ರ ಅವರು ಸರಿ ಉತ್ತರವನ್ನು ಕಳಿಸಿದರೆ, ಮಾದನ್ ಹಿಪ್ಪರಾಗದಿಂದ ಶಿವಲಿಂಗಪ್ಪ ಬದ್ರೆ ಕುಟುಂಬದವರು, ಸೋಮಶೇಖರ್ ಸೊಲ್ಲಾಪುರದಿಂದ, ಹಾನ್ ಮಂಜುಕೆ ಅವರ ಉತ್ತರ ಸರಿಯಾಗಿದೆ. ಹಾಗೆ ಸದಾಶಿವ ಹುಲ್ಗೂರ್ ಅವರು ಬನಶಂಕರಿ ಸೆಕೆಂಡ್ ಸ್ಟೇಜ್ ಇಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ರೆ, ಹನುಮಂತಪ್ಪ ಮಡಿವಾಳ ಅವರು ಜಗಳೂರಿನಿಂದ, ಮಹೇಶ್ ಬಿಸಿಸಿ ಲೇಔಟ್ನಿಂದ, ಹಾಗೆ ಭಾಸ್ಕರ್ ಬಾಬು ವಡಿಗಿನಹಳ್ಳಿಯಿಂದ, ಲಿಂಗರಾಜು ಕಮಲಾಪುರದಿಂದ, ಹಾಗೆ ಉಮೇಶ್ ಸಂಕೇಶ್ವರ ಅವರ ಉತ್ತರ ಸರಿಯಾಗಿದೆ. ಹಾಗೆ ಎಸ್ ಆರ್ ಪ್ರಸಾದ್ ಅವರು ಮೈಸೂರಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮಂಜುಶ್ರೀ ಅವರು ಧಾರವಾಡದಿಂದ, ಶಿವಕುಮಾರ್ ಅವರು ಹಾಸನದಿಂದ ಉತ್ತರವನ್ನ ಕಳಿಸಿದರೆ, ಪದ್ಮಶ್ರೀ ಅವರು ರಾಮಚಂದ್ರಪುರದಿಂದ, ಇವರ ನಂತರ ಮತ್ತಾರು ಅಶೋಕ್ ಕುಮಾರ್ ಅವರು ಉತ್ತರವನ್ನ ಸರಿಯಾಗಿ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 5928 ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸರಿ ಉತ್ತರವನ್ನ ಕಳಿಸಿದ್ದಾರೆ. ಸುಮಾ ಚಿಕ್ಕಮಗಳೂರಿನಿಂದ, ಹಾಗೆ ಮಾಲಾ ಮಾಚೋಹಳ್ಳಿಯಿಂದ, ರಬಕವಿಯಿಂದ ಇವರು ಸಹ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ನೋಡಿ ಎಷ್ಟು ಜನ ನಮ್ಮ ಕೇಳುಗರು ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಸರಿ ಉತ್ತರ ಕಳಿಸಿರೋ ಅವರ ಹೆಸರನ್ನ ಹೇಳೋದಕ್ಕೆ ಇಷ್ಟು ಹೊತ್ತಾಯ್ತು. ಇನ್ನು ಎಲ್ಲರ ಹೆಸರನ್ನ ಹೇಳಿದ್ರೆ ಎಷ್ಟು ಅರ್ಥ ಆಗ್ತಾ ಇತ್ತು ಅಂತ ಯೋಚನೆ ಮಾಡಿ, ಸರಿ ಉತ್ತರದ ಜೊತೆಗೆ ತುಂಬಾ ಜನ ಬೇರೆ ಉತ್ತರಗಳನ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ. ಪರವಾಗಿಲ್ಲ, ತೊಂದರೆ ಇಲ್ಲ. ಮುಂದಿನ ಬಾರಿ ಯೋಚನೆ ಮಾಡಿ ಸರಿಯಾಗಿ ಉತ್ತರವನ್ನ ಕಳಿಸ್ಕೊಡಿ. ತುಂಬಾ ಜನ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ತಿದ್ದಾರೆ, ಪಿ ಸುಶೀಲಾ ಅಂತ ಹೇಳ್ತಿದ್ದಾರೆ, ಛಾಯಾ ಅಂತ ಹೇಳ್ತಿದ್ದಾರೆ. ಆದ್ರೆ ಸರಿ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಮೊದಲ ಹಾಡಲ್ಲೇ ಕ್ಲೂ ಅನ್ನ ಕೊಟ್ಬಿಟ್ಟೆ. ಕಾಡು ಕುದುರೆ ಈ ಒಂದು ಹಾಡನ್ನ ಕ್ಲೂ ಆಗಿ ಕೊಟ್ಟಿದ್ದೆ ನಾನು. ಸರಿ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಶಿವಮೊಗ್ಗ ಸುಬ್ಬಣ್ಣ ಅವರು. ಇವರು ನಮ್ಮ ಕನ್ನಡ ಭಾಷೆಯಲ್ಲಿ ಹಿನ್ನೆಲೆ ಗಾಯನದಲ್ಲಿ ಮೊದಲ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದವರು. ಧನ್ಯವಾದಗಳು ಆತ್ಮೀಯ ಕೇಳುಗರೆಲ್ಲರಿಗೂ ಸಹ. ಹಾಗೆ ಕಂಗ್ರಾಚುಲೇಷನ್ಸ್. ಮುಂದಿನ ಪ್ರಶ್ನೆ ಕಾಯ್ತಾ ಇದೆ. ಅದಕ್ಕೂ ಮೊದಲು ನಮ್ಮ ಕೇಳುಗರ ಇಷ್ಟದ ಒಂದು ಗೀತೆ, ವಿಜೇತರ ಗೀತೆ.

ಸಮಯ ಕಡಿಮೆ ಇದೆ, ಬೇಗ ಬೇಗ ಪ್ರಶ್ನೆಗಳನ್ನ ಕೇಳ್ಬಿಡಿ ಮೇಡಮ್, ನಾವು ಕೂಡ ಕಾಯ್ತಾ ಇದೀವಿ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಪ್ರಶ್ನೆಯನ್ನ ಕೇಳೋದಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಬುದ್ಧಿಗೆ ಒಂದಷ್ಟು ಕಸರತ್ತು. ರಸಪ್ರಶ್ನೆ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಹೀಗಿದೆ, ಸರಿಯಾಗಿ ಕೇಳಿಸ್ಕೊಳ್ಳಿ ಪ್ರಶ್ನೆಯನ್ನ. ಏನಿತ್ತು ಏನಿದು ಈ ಕನ್ನಡ ನುಡಿಯು, ಮನವನ್ನು ತಣಿಸುವ ಮೋಹಕ ಸುಧಿಯು. ಏನಿತ್ತು ಏನಿದು ಈ ಕನ್ನಡ ನುಡಿಯು, ಮನವನ್ನು ತಣಿಸುವ ಮೋಹಕ ಸುಧಿಯು. ಹೀಗೆ ಹೊಗಳಿ ಕನ್ನಡ ಭಾಷೆಯ ಮಹತ್ವವನ್ನ ವರ್ಣನೆ ಮಾಡಿದಂಥ ಕವಿ ಯಾರು? ಪ್ರಶ್ನೆ ಮತ್ತೊಮ್ಮೆ, ಏನಿತ್ತು ಏನಿದು ಈ ಕನ್ನಡ ನುಡಿಯು, ಮನವನ್ನು ತಣಿಸುವ ಮೋಹಕ ಸುಧಿಯು. ಹೀಗೆ ಹೇಳಿದಂಥ, ಕನ್ನಡವನ್ನ ವರ್ಣನೆ ಮಾಡಿದಂಥ, ನಮ್ಮ ಭಾಷೆಯನ್ನ ವರ್ಣಿಸಿದಂತಹ ಕವಿ ಯಾರು? ನಿಮ್ಮ ಉತ್ತರ ನಮ್ಮನ್ನ ತಲುಪಬೇಕಾಗಿರುವಂತಹ ವಾಟ್ಸ್ಆಪ್ ಸಂಖ್ಯೆ 9483091029 9484809

ಆತ್ಮೀಯ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಎರಡನೇ ಪ್ರಶ್ನೆಯಾಗಿತ್ತದು, ಏನಿತ್ತು ಏನಿತು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹಕ ಸುಧಿಯು. ಹೀಗೆ ಹೊಗಳಿ ಕನ್ನಡ ಭಾಷೆಯ ಮಹತ್ವವನ್ನ ವರ್ಣನೆ ಮಾಡಿದಂತಹ ಕವಿ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದೆ. ಬಹಳಷ್ಟು ಉತ್ತರಗಳು ಬಂದಿವೆ, ಎಲ್ಲರ ಹೆಸರುಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಕೊನೆಯ ಇನ್ನೊಂದು ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ, ಯಾಕಂದ್ರೆ ಎಲ್ಲರ ಹೆಸರುಗಳನ್ನ ಹೇಳೋದಕ್ಕೆ ನನಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಸಣ್ಣ ಆಸೆಯಿಂದ ಅಷ್ಟೇ. ಪ್ರಶ್ನೆ ಹೀಗಿದೆ, ಈ ಪ್ರಶ್ನೆಯನ್ನ ಸಹ ಕೇಳಿಸ್ಕೊಳ್ಳಿ, ಇದಕ್ಕೂ ಸಹ ಉತ್ತರವನ್ನ ಸೇರಿಸಿ ಕಳಿಸ್ಕೊಟ್ಬಿಡಿ, ನೋಡೋಣ ಯಾರೆಲ್ಲ ಸರಿ ಉತ್ತರವನ್ನ ಕೊಡ್ತೀರಿ ಅಂತ. ಪ್ರಶ್ನೆ ಹೀಗಿದೆ, ಭೂಕೈಲಾಸ ಈ ಸಿನಿಮಾ ನೋಡಿರ್ತೀರಿ ಅಂತ ಅಂದ್ಕೊಳ್ತೀನಿ, ಬಹಳ ಹಳೆಯ ಸಿನಿಮಾ ಇದು. ಭೂಕೈಲಾಸ ಈ ಒಂದು ಸಿನಿಮಾದಲ್ಲಿ ನಾರದನ ಪಾತ್ರವನ್ನ ಮಾಡಿದಂತಹ ಕಲಾವಿದರು ಯಾರು? ಭೂಕೈಲಾಸ ಈ ಸಿನಿಮಾದಲ್ಲಿ ನಾರದನ ಪಾತ್ರವನ್ನ ಮಾಡಿದಂತಹ ಕಲಾವಿದರು ಯಾರು ಅನ್ನೋದನ್ನ ನೀವು ನಮಗೆ ಸರಿಯಾಗಿ ಯೋಚನೆ ಮಾಡಿ ಉತ್ತರವನ್ನ ಕಳಿಸ್ಕೊಡ್ಬೇಕು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, ಗೊತ್ತೇ ಇದೆಯಲ್ಲ, 9483091029 9483091029 9484831019.

ಇಂದಿನ ಸಿನಿ ಕ್ವಿಸ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದೀವಿ. ಪ್ರಶ್ನೆಯನ್ನ ಕೇಳಿದ್ದೆ, ಎನಿತು ಇನಿದು ಈ ಕನ್ನಡ ನುಡಿಯು, ಮನವನ್ನು ತಣಿಸುವ ಮೋಹಕ ಸುಧಿಯು, ಹೀಗೆ ಹೊಗಳಿ ಕನ್ನಡ ಭಾಷೆಯ ಮಹತ್ವವನ್ನ ವರ್ಣನೆ ಮಾಡಿದಂತಹ ಕವಿ ಯಾರು ಅಂತ ಈ ಒಂದು ಪ್ರಶ್ನೆಗೆ ವೇಗವಾಗಿ ಸರಿಯಾಗಿ ಉತ್ತರವನ್ನ ಕೊಟ್ಟಂತಹ ಮೂರು ಜನ ಕೇಳುಗರು ಯಾರು ಅಂತ ಹೇಳಿದ್ರೆ, ಶರತ್ ಕುಮಾರ್ ಅವರು ಸಹಕಾರ ನಗರದಿಂದ, ಹಾಗೆ ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಅವರು ಬಿನ್ನಿಪೇಟೆಯಿಂದ, ರೇಖಾ ಅವರು ಯಲಹಂಕ ಇಲ್ಲಿಂದ. ಅಭಿನಂದನೆಗಳು, ಕಂಗ್ರಾಚ್ಯುಲೇಷನ್ಸ್. ಇದರ ನಂತರ ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ದೆ, ಯಾವ ಪ್ರಶ್ನೆ ಅಂತ ಹೇಳಿದ್ರೆ, ಭೂಕೈಲಾಸ ಈ ಒಂದು ಸಿನಿಮಾದಲ್ಲಿ ನಾರದನ ಪಾತ್ರವನ್ನ ಮಾಡಿದಂತಹ ಕಲಾವಿದರು ಯಾರು ಅಂತ. ಅವರು ಮತ್ಯಾರು ಅಲ್ಲ, ಯಾರು ಅಂತ ಹೇಳ್ತೀನಿ, ಅದಕ್ಕೂ ಮೊದಲು ಕೇಳುಗರ ಹೆಸರುಗಳನ್ನ ಹೇಳ್ಬಿಡೋಣ. ಈ ಒಂದು ಪ್ರಶ್ನೆಗೆ ವೇಗವಾಗಿ ಸರಿಯಾಗಿ ಉತ್ತರವನ್ನ ಕೊಟ್ಟಂತಹ ಕೇಳುಗರು ಅಂತ ಹೇಳಿದ್ರೆ, ಜಗದಾಂಬಿಕಾ ಹಂಸವೇಣಿ ಅವರು, ಹಾಗೆ ಮಹಾದೇವಿ ಚಂದ್ರಕುಮಾರ್ ಅವರು ವಿಜಯಪುರ ಇಲ್ಲಿಂದ, ಹಾಗೆ ಜಯಶ್ರೀ ಸುನಿಲ್ ಅವರು. ಕಂಗ್ರಾಚ್ಯುಲೇಷನ್ಸ್, ಅಭಿನಂದನೆಗಳು ನಿಮಗೆ. ಇನ್ನು ಯಾರೆಲ್ಲ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ ಅಂತ ನೋಡ್ಬೋಣ, ಅದರ ನಂತರ ಉತ್ತರ ಏನು ಅಂತ ಹೇಳ್ತೀನಿ. ಇವರ ನಂತರ ನಮಗೆ ಉತ್ತರವನ್ನ ಕಳ್ಸಿಕೊಟ್ಟವರು ಎರಡೂ ಪ್ರಶ್ನೆಗೆ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಯಾರು ಅಂತ ಹೇಳಿದ್ರೆ, ಮಾಲಾ ಅವರು ಮಾಚೋಹಳ್ಳಿ ಇಲ್ಲಿಂದ, ಕಿರಣ್ ದೇವರಚಿಕ್ಕನಹಳ್ಳಿಯಿಂದ, ಹಾಗೆ ಎಸ್ ಎಂ ಶೋಭಾ ಅವರು ಹಾಸನದಿಂದ, ವಿಜಯಕುಮಾರ್ ಮುಳೆ ಅವರು ಶಿರಾಳಕೊಪ್ಪದಿಂದ, ನಾಗರಭಾವಿ ಚಿತ್ರ ಅವರು ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ, ಈರಣ್ಣ ಮುದ್ನೂರಿಂದ, ಹಾಗೆ ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ, ರಾಘವೇಂದ್ರ ಕುಂದಾಪುರದಿಂದ, ಡಾಕ್ಟರ್ ಅಂಬುಜಾ ಅವರ ಉತ್ತರ ಸರಿಯಾಗಿದೆ. ಹಾಗೆ ವಾಸುಕಿ ಅವರು ಸಾಗರದಿಂದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಇವರ ನಂತರ ಬಸವರಾಜ್ ಅವರು ಕೊಳಕ್ಕಿ ಅವರು ಸಹ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಇವರ ನಂತರ ಗುಣವತಿ ಭೀಮಪ್ಪ ಅವರು ದಾವಣಗೆರೆಯಿಂದ, ಜಿಪಿ ಅಲ್ಲ ಇದೆಲ್ಲ ಸರಿ ಉತ್ತರ ಅಲ್ಲ, ಇದು ಪರವಾಗಿಲ್ಲ, ಆದರೂ ಸಹ ಶ್ವೇತಾ ಅವರ ಪ್ರಯತ್ನಕ್ಕೆ ಧನ್ಯವಾದಗಳನ್ನು ತಿಳಿಸೋಣ. ಶ್ವೇತಾ ಎಸ್ರಾವ್ ಅವರು ಸುಳಿಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಅನಂತರಾಜ್ ಅವರು ಗೋರ್ಲಡ್ಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಉತ್ತರವನ್ನು ಕಳಿಸಿದರೆ, ಸೋಮಶೇಖರ್ ಅವರು ಹಂಪಸಾಗರದಿಂದ, ಹಾಗೆ ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್ ಅವರು, ಗಣೇಶ್ ರಶ್ಮಿ ಅವರ ಉತ್ತರ ಬಂದಿದೆ. ಹಾಗೆ ಮತ್ಯಾರು ಅಂತ ಹೇಳಿದ್ರೆ, ಚಂದ್ರಕುಮಾರ್ ಅವರು ವಿಜಯಪುರ ಇಲ್ಲಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಧಾರವಾಡದಿಂದ ಮಂಜುಶ್ರೀ ಅವರ ಉತ್ತರ, ಹಾಗೆ ಮತ್ಯಾರು ಅಂತ ಹೇಳಿದ್ರೆ, ಅಶೋಕ್ ಕುಮಾರ್ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಲೀಲಾ ಬೇಗೂರ್ನಿಂದ, ನೇತ್ರ ಕೆಂಗೇರಿಯಿಂದ, ಕೆನರಾ ಬ್ಯಾಂಕ್ ಬಡಾವಣೆ ಸಹಕಾರ ನಗರದಿಂದ ಶರತ್ ಕುಮಾರ್ ಅವರು, ಇವರು ವಿಜೇತರು ಕೂಡ. ಇವರ ನಂತರ ಅನುಪಮಾ ಅವರು ಕುಮಾರ ಪಾರ್ಕ್ನಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಪದ್ಮಶ್ರೀ ಅವರು ರಾಮಚಂದ್ರಪುರಂನಿಂದ, ಉಮೇಶ್ ಅವರು ಉಮೇಶ್ ನಾರಾಯಣ ಸ್ವಾಮಿ ಅವರು ದೊಮ್ಲೂರಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಅನಂತ ಕುಮಾರ್ ಅವರು ಅರಸು ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಬಸವೇಶ್ವರ ನಗರದಿಂದ ಅಶ್ವಿನಿ ಕುಮಾರ್ ಅವರ ಉತ್ತರ ಬಂದಿದೆ. ಹನುಮಂತಪ್ಪ ಮಡಿವಾಳ ಅವರು ಜಗಳೂರಿನಿಂದ, ಕಲಾ ಅರುಣ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ನಡಿನ ಧೀರಜ್ ಅವರು ಹಲಸೂರು ಬೆಂಗಳೂರಿನಿಂದ, ರೇಖಾ ಅವರು ಯಲಹಂಕದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ರಾಜಶೇಖರ್ ಅವರು ಬ್ಯಾಂಕ್ ಕಾಲೋನಿಯಿಂದ, ಹಾಗೆ ನಂಬರ್ ಎಂಡಿಂಗ್ ವಿತ್ 40265 ಇವರ ಜೊತೆಗೆ ಶಾಂತಿನಿ ಅವರು ಹಾಸನದಿಂದ, ಮಾದನ ಹಿಪ್ಪರಾಗಿಂದ ಶಿವಲಿಂಗಪ್ಪ ಬದ್ರೆ ಕುಟುಂಬದವರು, ಪೂರ್ಣಿಮಾ ಅವರು ನಾರಾಯಣಪುರದಿಂದ, ಹಲಸೂರಿನ ರಾಜೇಶ್ ಅವರು, ಹರೀಶ್ ಅವರು ಮಲ್ಲೇಶ್ವರ

ಲತಾ ಶಶಿಧರ್ ಅವರು ಉತ್ತರ ಸರಿಯಾಗಿದೆ. ಗಜಾನನ ಭಟ್ ಅವರು ಬೋಳನಮಕ್ಕಿ ಹೊನ್ನಾವರದಿಂದ, ಹಾಗೆ ಕೆಎಚ್ಪಿ ಕಾಲೋನಿ ಹರಿಹರದಿಂದ ಉತ್ತರ ಕೂಡ ಸರಿಯಾಗಿ ಕಳಿಸ್ಕೊಟ್ಟಿದ್ದಾರೆ. ಕಾತರಕ್ಕೆ ಅವರ ಉತ್ತರ ಬಂದಿದೆ. ಇನ್ನೂ ಬಹಳಷ್ಟು ಸಂದೇಶಗಳಿವೆ. ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ. ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್. ಬಹುಶಃ ನಮ್ಮ ಕೇಳುಗರ ಹೆಸರುಗಳನ್ನು ಹೇಳ್ತಾ ಇದ್ರೆ ಒಂದು 10 ನಿಮಿಷ ಆದರೂ ಸಾಕಾಗೋದಿಲ್ಲ. ಆದರೂ ಉತ್ತರವನ್ನು ಹೇಳಿಬಿಡ್ತೀನಿ. ಮೊದಲ ಪ್ರಶ್ನೆಗೆ ಆನಂದ್ ಕಂದ ಅಂತ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಈ ಒಂದು ಮಾತನ್ನು ಹೇಳಿದರು. ಏನಿತು ಇನಿದು ಅನ್ನುವಂಥ ನಮ್ಮ ಕನ್ನಡ ನುಡಿಯು ಅನ್ನುವಂಥ ಮಾತನ್ನು. ಇನ್ನು ಭೂಕೈಲಾಸ ಚಿತ್ರದಲ್ಲಿ ನಾರದನ ಪಾತ್ರವನ್ನ ಮಾಡಿದವರು ದಿವಂಗತ ಕಲ್ಯಾಣ್ ಕುಮಾರ್ ಅವರು. ಈ ಎರಡೂ ಪ್ರಶ್ನೆಗಳಿಗೆ, ಹಾಗೆ ಮೊದಲು ಕೇಳಿದಂತಹ ಮತ್ತೆರಡು ಪ್ರಶ್ನೆಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಂತಹ, ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನ ಪಟ್ಟಂತಹ ಎಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಧನ್ಯವಾದಗಳು. ಆತ್ಮೀಯರೇ, ಇಂದಿನ ಸೆನಿ ಕ್ವಿಜ್ ರಸಪ್ರಶ್ನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಹಾಡನ್ನ ಪ್ರಸಾರ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಸಮಯದ ಅಭಾವದಿಂದ ಮತ್ತೊಂದು ಗೀತೆಯನ್ನ ಪ್ರಸಾರ ಮಾಡ್ತಾ ಇಲ್ಲ. ಯಾರು ಕೂಡ ಬೇಸರ ಮಾಡ್ಕೊಳ್ಬೇಡಿ, ಮತ್ತೆ ನಾಳೆ ಇದೇ ಸಮಯಕ್ಕೆ ಕಾಯ್ತಾ ಇರಿ, ಕೇಳ್ತಾ ಇರಿ. ಸ್ಟೇ ಟ್ಯೂನ್ 102.9 FM. ಇದು ನಿಮ್ಮದೇ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಗಿದೆ ಸರಿಯಾಗಿ 2:15:30 ಆತ್ಮೀಯರೇ, ಇನ್ನೀಗ ಕಾರ್ಯಕ್ರಮ ಸ್ಪಂದನ. ಇಂದಿನ ಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಾಂಧವರಿಗೆಲ್ಲ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪಾ.

ವಿವಿಧ ಭಾರತೀಯ ಬಳಗಕ್ಕೂ ಕೇಳುಗರಿಗೂ ಇರುವಂತಹ ಬಂಧನವೇ ಈ ಸ್ಪಂದನ. ಇಂದಿನ ಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರ ಕೆಲವು ಮಾತುಗಳ ಜೊತೆಗೆ, ಅವರ ಮಿಂಚಂಚೆಗಳ ಜೊತೆ ಜೊತೆಗೆ, ಅವರ ಪತ್ರಗಳ ಜೊತೆ ಜೊತೆಗೆ ಮಾತಾಡೋಣ ಸ್ಪಂದನ ಕಾರ್ಯಕ್ರಮದಲ್ಲಿ. ನಮ್ಮ ವಿವಿಧ ಭಾರತಿಗೆ ಒಂದು ಮಿಂಚಂಚೆಯನ್ನು ಕಳಿಸ್ಕೊಟ್ಟಿದ್ದಾರೆ ಕೆಂಪಣ್ಣ ಅವರು ಚಿಕ್ಕೋಡಿ ಇಲ್ಲಿಂದ. ಇವ್ರು ಹೇಳ್ತಾ ಇದ್ದಾರೆ, ಮೇಡಮ್ ಪ್ರತಿದಿನವೂ ಸಹ 2:40 ಪ್ರಸಾರವಾಗುವಂತಹ ಚಿತ್ರತಾಣ ಈ ಒಂದು ಕಾರ್ಯಕ್ರಮವನ್ನು ನಾವು ಕೇಳ್ತಾ ಇರ್ತೀವಿ. ಬಹಳ ಖುಷಿಯಾಗುತ್ತೆ ಒಂದೇ ಚಿತ್ರದ ಗೀತೆಗಳನ್ನು ಕೇಳೋದಕ್ಕೆ. ತುಂಬ ಕಾರ್ಯಕ್ರಮಗಳನ್ನು ಕೇಳಿದ್ದೀವಿ, ಎಷ್ಟೋ ಬಾರಿ ಒಂದು ಹಾಡನ್ನು ಕೇಳಬೇಕು ಅಂತ ಆಸೆ ಪಟ್ಟಿರ್ತೀವಿ ಒಂದು ಸಿನಿಮಾದ ಹಾಡನ್ನು. ಆದರೆ ನಾವು ಇಷ್ಟಪಟ್ಟಂಥ ಹಾಡು ಅದಾಗಿರೋದಿಲ್ಲ, ಆದರೆ ಬೇರೆ ಯಾವುದೋ ಒಂದು ಹಾಡು ಪ್ರಸಾರವಾಗಿರುತ್ತೆ ಆ ಒಂದು ಸಿನಿಮಾದಿಂದ. ಆದರೆ ನಮಗೆ ಬೇಕಾದಂಥ ಹಾಡು ಸಿಕ್ಕಿರೋದಿಲ್ಲ. ಆ ಹಾಡು ಪ್ರಸಾರವಾದಾಗ ನಮಗೆ ಅನಿಸುತ್ತೆ, ಅಯ್ಯೋ ಈ ಹಾಡು ಕೇಳ್ಬೋದಾಗಿತ್ತಲ್ವ, ಇವ್ರು ಯಾಕೆ ಇದನ್ನು ಪ್ರಸಾರ ಮಾಡಿದ್ರು ಅಂತ. ಆದರೆ ಈ ಚಿತ್ರತಾನ ಕಾರ್ಯಕ್ರಮದಲ್ಲಿ ಹಾಗಾಗೋದಿಲ್ಲ ನೋಡಿ. ಒಂದೇ ಚಿತ್ರದ ಗೀತೆಗಳು ಪ್ರಸಾರವಾಗುತ್ತೆ, ಬೇಕೋ ಬೇಡವೋ ನಮಗೆ ಎಲ್ಲ ಹಾಡುಗಳ ಹೂರಣ ಸಿಕ್ಕಿಬಿಡುತ್ತೆ ಅಂತ. ಹೌದಲ್ವಾ, ಕೆಂಪಣ್ಣ ಅವರ ಮಾತು ಎಷ್ಟು ಸತ್ಯ ನೋಡಿ. ಈ ಚಿತ್ರತಾನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇನೆ ಅದೇ ಕಾರಣಕ್ಕೆ, ಒಂದೇ ಚಿತ್ರದ ಗೀತೆಗಳನ್ನು ಒಟ್ಟಾಗಿ ಕೇಳಿಸ್ಬೇಕು ನಮ್ಮ ಶ್ರೋತೃ ಬಾಂಧವರಿಗೆಲ್ಲ ಅಂತ. ಒಂದು ತಾಯಿಯ ಮಕ್ಕಳು ಹೇಗೆ ಒಂದೇ ರೀತಿ ಇರೋದಿಲ್ವೋ, ಒಬ್ರು ಉದ್ದ ಇರ್ತಾರೆ ಗಿಡ್ಡ ಇರ್ತಾರೆ, ಒಂದೊಬ್ಬರು ಬುದ್ಧಿವಂತರಿರ್ತಾರೆ, ಒಬ್ರು ಸ್ವಲ್ಪ ಸಪ್ಪೆ ಇರ್ತಾರೆ, ಅದೇ ರೀತಿ ಒಂದು ಸಿನಿಮಾದ ಹಾಡುಗಳು ಅಂತ ಹೇಳಿದ್ರೆ ಅದರಲ್ಲಿ ಒಂದಷ್ಟು ಪ್ಯಾಥೋ ಇರುತ್ತೆ, ಖುಷಿ ಇರುತ್ತೆ, ನಗು ಇರುತ್ತೆ, ಅಳು ಇರುತ್ತೆ, ಕೋಪ ಇರುತ್ತೆ, ರೌದ್ರ ಇರುತ್ತೆ, ಎಲ್ಲವೂ ಸಹ ಸೇರ್ಕೊಂಡಿರುತ್ತೆ. ಇಂತಹ ಎಲ್ಲ ನವರಸಗಳ ಮಿಡಿತ ಆಗಿರುತ್ತೆ ಈ ಚಿತ್ರತಾನ ಕಾರ್ಯಕ್ರಮ ಅನ್ನೋದು. ಇಂತಹ ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳನ್ನು, ಒಂದು ಸಿನಿಮಾದ ಎಲ್ಲ ಹಾಡುಗಳನ್ನು ಕೇಳೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಒಬ್ಬರು ಸಂಗೀತ ನಿರ್ದೇಶಕರು ಇರ್ಬೋದು, ಗೀತ ರಚನೆಕಾರರಿರ್ಬೋದು, ಆ ಒಬ್ಬರೇ ಒಬ್ಬರು ಗೀತ ರಚನೆಕಾರರು, ಒಬ್ಬರೇ ಒಬ್ಬರು ಸಂಗೀತವನ್ನು ನಿರ್ದೇಶನ ಮಾಡುವಂಥ ಸಂಗೀತ ನಿರ್ದೇಶಕರು ಎಷ್ಟೊಳ್ಳೆ ಹಾಡುಗಳನ್ನು ಯಾವ ಎಲ್ಲ ರಸಗಳಲ್ಲೂ ಬರೀಬಹುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಕಾರ್ಯಕ್ರಮ ಈ ಚಿತ್ರತಾನ. ಇದರ ಜೊತೆಗೆ ಇವರು ಒಂದು ಮಾತನ್ನು ಹೇಳ್ತಾರೆ ಕೆಂಪಣ್ಣ ಅವರು, ಈ ಒಂದು ಚಿತ್ರತಾನ ಕಾರ್ಯಕ್ರಮದಲ್ಲಿ ಯಾಕೆ ಕನ್ನಡ ಚಿತ್ರಗೀತೆಗಳನ್ನೇ ಪ್ರಸಾರ ಮಾಡ್ತೀರಾ, ಹಿಂದಿ ಚಿತ್ರಗೀತೆಗಳನ್ನು ಸಹ ನೀವು ಪ್ರಸಾರ ಮಾಡ್ಬೋದಲ್ವಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ತೊಂದರೆ ಇಲ್ಲ, ಹೇ ಮಾಡ್ಬೋದು, ಆದರೆ ಯೋಚನೆ ಮಾಡಿ, 2:40 ನಾವು ಚಿತ್ರತಾನ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತೀವಿ, 3 ಗಂಟೆವರೆಗೂ ಆ ಒಂದೇ ಚಿತ್ರದ ಸುಮಧುರ ಗೀತೆಗಳನ್ನು ಕೇಳ್ತಾ ಇರ್ತೀರಿ, 3 ಗಂಟೆಗೆ ಸರಿಯಾಗಿ ಹಿಂದಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅದದೇ ಕಾರ್ಯಕ್ರಮ, ಅದದೇ ಹಾಡುಗಳು ಬೇಸರ ತರಿಸುತ್ತಲ್ವಾ. ಹಾಗಾಗಿ ನಮ್ಮ ಅನ್ನದ ಭಾಷೆ, ಮಾತೃಭಾಷೆ ಕನ್ನಡದ ಸುಮಧುರ ಗೀತೆಗಳನ್ನು ಚಿತ್ರತಾನ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಇನ್ನು ಮತ್ತಷ್ಟು ಸಂದೇಶಗಳು ಇವೆ ಮಿಂಚಂಚೆಯಲ್ಲಿ, ಹಾಗೆ ವಾಟ್ಸಪ್ ಮುಖಾಂತರ ಕೂಡ ಸಂದೇಶಗಳು ಬರ್ತಾ ಇವೆ, ಅದರ ಜೊತೆಗೆ ಪತ್ರಗಳು ಸಹ ಇವೆ. ಎಲ್ಲವನ್ನ ನೋಡೋಣ. ಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದಂತಹ ಗೀತೆ, ಈ ಹಾಡಿನ ನಂತರ ಈ ಹಾಡನ್ನ ಯಾಕೆ ಪ್ರಸಾರ ಮಾಡಿದೆ ಅಂತ ಕೂಡ ಹೇಳ್ತೀನಿ. ಕೇಳ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ಸ್ಟೇಟ್ಯೂ 102.9 FM, ಇದು ನಿಮ್ಮದೇ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದು ನಮ್ಮ ನಿಮ್ಮ ಗೆಳೆತನದ ಕಾರ್ಯಕ್ರಮ ಸ್ಪಂದನ.

ಅಂದು ಮೇಕ ಸಂದೇಶ, ಇಂದು ರಾಗ ಸಂದೇಶ, ಈ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ. ಮಾಡಿದ ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ, ಖಂಡಿತ ಹೇಳ್ಬಿಡ್ತೀನಿ. ಸ್ಪಂದನ ಕಾರ್ಯಕ್ರಮದಲ್ಲಿ ಈ ದಿನ ಈ ಹಾಡನ್ನು ಪ್ರಸಾರ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಕೇಳುಗರಾದಂಥ ಪ್ರಕಾಶ್ ಟಿ ಪಿ ಎಸ್ ಅವರು ಕಳಿಸ್ಕೊಟ್ಟಂಥ ಒಂದು ಸಂದೇಶ. ಇವ್ರು ಹೇಳ್ತಾ ಇದ್ದಾರೆ, ಮೇಡಮ್ ಪತ್ರಗಳಿಗೆ ಮೊದಲು ಆದ್ಯತೆಯನ್ನು ಕೊಡಿ, ನೀವು ಕೇವಲ ಮಿಂಚಂಚೆಯನ್ನು ಮಾತ್ರ ನೋಡ್ತಾ ಇದ್ದೀರಾ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಇಲ್ಲ, ನಿಮ್ಮ ಮಾತನ್ನು ನಾನಂತೂ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾವು ಪತ್ರಗಳಿಗೂ ಸಹ ಆದ್ಯತೆಯನ್ನು ಕೊಡ್ತಾನೇ ಬಂದಿದ್ದೀವಿ, ಪತ್ರಗಳನ್ನು ಸಹ ನೋಡ್ತೀವಿ. ಹಾಗೆ ಸ್ವಲ್ಪ ಬದಲಾವಣೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಆಗ ಇದ್ದಂತಹ ಮೇಘ ಸಂದೇಶ, ಪತ್ರ ಸಂದೇಶ ಎಲ್ಲದಕ್ಕೂ ಹೆಚ್ಚಾಗಿ ಈಗ ರಾಗ ಸಂದೇಶ ಹೇಗೆ ಶುರು ಆಗಿದೆಯೋ ಅದೇ ರೀತಿ ಮಿಂಚಂಚೆ ಮುಖಾಂತರ ಪತ್ರಗಳನ್ನು ಅಥವಾ ಸಂದೇಶಗಳನ್ನು ಕಳಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಮಿಂಚಂಚೆ ಸಂದೇಶಗಳನ್ನು ನಾವು ಹೆಚ್ಚಾಗಿ ತೆಗೆದುಕೊಳ್ಳಬಹುದಾದಂಥ ಸಂದರ್ಭ ಬರ್ತಾ ಇದೆ ಅಂತ ಹೇಳಬಹುದು. ಆದರೆ ಪತ್ರವನ್ನು ಮರೆಯೋದಿಕ್ಕಾಗುತ್ತಾ? ನಮ್ಮ ವಿವಿಧ ಭಾರತಿಗೂ ಕೇಳುಗರಿಗೂ ಇರುವಂತಹ ಒಂದು ಬಾಂಧವ್ಯ, ಬಹಳ ಹಿಂದಿನಿಂದ ನಡೆದುಕೊಂಡಂತಹ ಸಂಬಂಧ ಇರೋದು ಪತ್ರದ ಜೊತೆ ಜೊತೆಗೇನೆ. ಹಾಗಾಗಿ ಪತ್ರದೊಟ್ಟಿಗೆ ಈ ಮಿಂಚಂಚೆಗಳನ್ನ, ಇಮೇಲ್ ಸಂದೇಶಗಳನ್ನ ಕೂಡ ನಾವು ತೆಗೆದುಕೊಂಡು ಅದಕ್ಕೂ ಸಹ ನಾವು ಉತ್ತರವನ್ನ, ಸ್ಪಂದನೆಯನ್ನ ನೀಡ್ತಾ ಇದ್ದೀವಿ ಇಂದಿನ ಸ್ಪಂದನಾ ಕಾರ್ಯಕ್ರಮದಲ್ಲಿ ಅಂತಾನೆ ಹೇಳ್ಬೋದು. ಇನ್ನು ಮತ್ತೊಬ್ರು ನಮ್ಮ ಕೇಳುಗರು ಶ್ಯಾಮಲಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ, ಬಹಳ ಸುಂದರವಾದಂತಹ ಸಂದೇಶ ಇವ್ರದ್ದು. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೇಡಮ್ ವಿವಿಧ ಭಾರತಿಯನ್ನ ತುಂಬಾ ವರ್ಷಗಳಿಂದ ಕೇಳ್ತಾ ಇದ್ದೀವಿ, ಆದ್ರೆ ನಾನು ಒಂದು ಮಾತನ್ನ ಹೇಳಬೇಕು ಅಂತ ಇಟ್ಕೊಂಡಿದ್ದೆ, ಅದನ್ನ ಹೇಳೋದಿಕ್ಕೆ ಸಮಯ ಸಿಕ್ಕಿರ್ಲಿಲ್ಲ. ಇವತ್ತು ಆ ಒಂದು ಸಮಯ ಕೂಡಿ ಬಂದಿದೆ. ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಸಾರಿ ಕೇವಲ ಬೆಂಗಳೂರಿಂದ ಮಾತ್ರ ಅಲ್ಲ, ರಾಯಚೂರು ಇರ್ಬೋದು, ಗುಲ್ಬರ್ಗಾ ಇರ್ಬೋದು, ಬಿಜಾಪುರ್ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಬಹಳ ಕಡೆಗಳಿಂದ ಎಲ್ಲ ಶ್ರೋತೃಗಳು ಸಹ ಕರೆ ಮಾಡ್ತಾರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸ್ಕೊಡ್ತಾರೆ, ಸಂದೇಶ ನಮಗೆ, ಸಂಗೀತ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ. ಅದರ ಜೊತೆಗೆ ಪತ್ರಗಳನ್ನ ಕೂಡ ಬರೀತಾರೆ, ಶ್ರೋತೃಗಳ ಸಂಘವನ್ನ ಕೂಡ ಮಾಡ್ಕೊಂಡಿದ್ದಾರೆ ಎಲ್ಲಾ ಕರ್ನಾಟಕದ ಎಲ್ಲಾ ಭಾಗಗಳಿಂದ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ, ಇವರ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ವಿವಿಧ ಭಾರತೀಯ ಅರ್ಥವೇ ಅದು, ಎಲ್ಲ ಜನರ ಒಂದು ವಿವಿಧತೆಯನ್ನು ಏಕತೆಯಲ್ಲಿ ತೋರಿಸುವಂತಹ ಒಂದು ಮಾಧ್ಯಮ ಇದು ನಮ್ಮ ವಿವಿಧ ಭಾರತಿ. ನಮ್ಮ ವಿವಿಧ ಭಾರತಿಯಲ್ಲಿ ಎಲ್ಲರ ನಾಡಿ ಮಿಡಿತವು ಸಹ ಸದಾ ಕಾಲ ಮಿಡಿತಾ ಇರುತ್ತೆ ಅಂತ ಹೇಳ್ತಾ, ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಂದು ಸುಂದರ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಇಂದಿನ ಸ್ಪಂದನ ಕಾರ್ಯಕ್ರಮದಲ್ಲಿ. ಎಲ್ಲೂ ಹೋಗ್ಬೇಡಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್, 102.9 FM.

ಮಾತುಗಳಿಗೆ ನಿಮ್ಮ ಸ್ಪಂದನೆಗೆ ಇರುವಂತಹ ನಿಮ್ಮದೇ ಕಾರ್ಯಕ್ರಮ ಸ್ಪಂದನ. ಆತ್ಮೀಯರು, ನೀವು ಸಹ ಸ್ಪಂದನ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆಯಬಹುದು, ಜೊತೆಗೆ ಮಿಂಚಂಚೆಯನ್ನ ಸಹ ಕಳಿಸಿ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿ. ಚುನಾವಣಾ ಆಯೋಗದ ನಿಯಮಗಳ ವಿರುದ್ಧವೇ ಕಾಂಗ್ರೆಸ್ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸೌಜನ್ಯ ಪ್ರಕರಣ, ಸಿಬಿಐ ಸಿಐಡಿಗೆ ಸಾಕ್ಷ್ಯ ದಾಖಲೆ ನೀಡುವಂತೆ ವಿಶೇಷ ತನಿಖಾ ತಂಡ ಪತ್ರ. ಹಾಗೂ ಮೈಸೂರಿನಲ್ಲಿ ಚಿತ್ರಸಂತೆಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಹಾತ್ಮ ಗಾಂಧೀಜಿ ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರಬಾ ಅವರೊಂದಿಗೆ 1915 ಮೇ 8 ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924 ಬೆಳಗಾವಿಯಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನಕ್ಕೆ 100 ಪೂರೈಸಿದ ನೆನಪಿಗಾಗಿ ಗಾಂಧಿ ಭಾರತ ಅಭಿಯಾನದಡಿಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈ ಸ್ಮಾರಕ ಸ್ತಂಭಗಳನ್ನು ನಿರ್ಮಿಸುತ್ತಿದೆ. ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಈ ಸ್ಮಾರಕದ ಆಕರ್ಷಕ ಕಲಾಕೃತಿಯನ್ನು ಸಿದ್ದಪಡಿಸಿದ್ದು, ಸ್ಮಾರಕವು 10 ಎತ್ತರ ಹಾಗೂ 3 ಅಡಿ ಅಗಲದ ಏಕಶಿಲಾ ಗ್ರಾನೈಟ್ ಕಲಾಕೃತಿ ಹೊಂದಿದೆ. 2047 ವೇಳೆಗೆ ದೇಶವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವುದು ಪ್ರಮುಖ ಧ್ಯೇಯವಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನೂ ನಿರಂತರ ಪರಿಶ್ರಮ ವಹಿಸಬೇಕಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ. ರೋಗ ರುಜಿನಗಳನ್ನು ತಡೆಗಟ್ಟಲು ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಕಡ್ಡಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಮಹಾತ್ಮ ಗಾಂಧಿಯವರು ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಟ್ಟಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಜಕಾರಣದಲ್ಲಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಿದ್ದಾರೆ. ಇವತ್ತಿನಿಂದ 31 ತಾರೀಕಿನವರೆಗೆ ಸ್ವಚ್ಛತೆ ನಡೀತಾ ಇರ್ತದೆ. ಈ ಸೇವಾ ಸಂಕಲ್ಪ ಅಭಿಯಾನದಲ್ಲಿ 2047 ಈ ದೇಶ ವಿಕಸಿತ ಭಾರತ ಆಗುತ್ತೆ. ಆ ಡೆವಲಪ್ಡ್ ಕಂಟ್ರಿಯಲ್ಲಿ ನಮ್ಮ ಸಾಮಾನ್ಯ ಜನ ಕೆಲಸ ಸದಾಕಾಲಕ್ಕೂ ಮಾಡ್ತಿರಬೇಕು. ಮತ್ತು ದೇಶದ ಜನರ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ.

0: ಆಗಬೇಕು, ಬದುಕು ಅತ್ಯಂತ ಸರಳವಾಗಬೇಕು, ಅದರ ಜೊತೆಗೆ ಭಾರತ ಬಲಿಷ್ಠ ಆಗಬೇಕು.
1: ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವ ಮೂಲ ಮಂತ್ರವನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ವದೇಶಿ ಪರಿಕಲ್ಪನೆಯನ್ನು ಬಲಪಡಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ನೀಡಿರುವ ಹಕ್ಕನ್ನೇ ಬಳಸಿಕೊಂಡು ಫಾರಂ 7 ನೀಡುತ್ತಿರುವ ಬಿಜೆಪಿ ಕಾರ್ಯಕರ್ತರ ವಿರುದ್ದ ಪ್ರಕರಣ ದಾಖಲಿಸುವಂತೆ ಆಯೋಗದ ಮೇಲೆ ಒತ್ತಡ ಹೇರುತ್ತಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಸಚಿವರ ನಡೆ ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ ಎಂಬುದನ್ನು ಮರೆತು ಮುಖ್ಯಮಂತ್ರಿ ಹಾಗೂ ಸಚಿವರು ಆಯೋಗದ ಕಚೇರಿಯಲ್ಲೇ ಪ್ರತಿಭಟನೆ ನಡೆಸಿದ್ದಾರೆ. ಎರಡು ಕಡೆ ಮತ ಇರುವ ಮತ್ತು ಮೃತಪಟ್ಟ ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈಬಿಡಲು ಫಾರಂ 7 ನೀಡಲು ಆಯೋಗವೇ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಕಾಂಗ್ರೆಸ್ ಆಯೋಗದ ನಿಯಮಗಳ ವಿರುದ್ದ ನಡೆದು ಗೊಂದಲ ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಮರು ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡ ತನಿಖೆ ಆರಂಭಿಸಿದೆ. ಈ ಹಿಂದೆ ತನಿಖೆ ನಡೆಸಿದ ಸಿಬಿಐ ಮತ್ತು ಸಿಐಡಿಯಿಂದ ದಾಖಲೆಗಳನ್ನು ಹಾಗೂ ಸಾಕ್ಷಿಗಳನ್ನು ಒದಗಿಸುವಂತೆ ಆಯಾ ಸಂಸ್ಥೆಗಳಿಗೆ ಪತ್ರ ಬರೆದಿದೆ. ಎಸ್ಐಟಿ ಮುಖ್ಯಸ್ಥ ಐಜಿಪಿ ಎನ್ ಶಶಿಕುಮಾರ್ ಹಾಗೂ ತಂಡದ ಸದಸ್ಯರಾದ ಗುಪ್ತಚರ ವಿಭಾಗದ ಎಸ್ಪಿ ನಿಶಾ ಜೇಮ್ಸ್ ಮತ್ತು ಸಿಐಡಿ ಎಸ್ಪಿ ಲೋಕೇಶ್ ಜಗರ್ಸಾರ್ ಮಂಗಳೂರಿಗೆ ಆಗಮಿಸಿ ಪೊಲೀಸ್ ಆಯುಕ್ತ ಸಿಎಚ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಹಿಂದೆ ಸಿಬಿಐ ಮತ್ತು ಸಿಐಡಿ ಸೌಜನ್ಯ ಪ್ರಕರಣದ ತನಿಖೆ ನಡೆಸಿತ್ತು. ಮೈಸೂರಿನಲ್ಲಿ ಚಿತ್ರಸಂತೆಗೆ ನಗರಾಭಿವೃದ್ದಿ ಹಾಗೂ ಮೈಸೂರು ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಿತ್ರ ಬಿಡಿಸುವ ಮೂಲಕ ಚಾಲನೆ ನೀಡಿದರು. ವಿವಿಧ ಕಲಾವಿದರಿಗಾಗಿ ತೆರೆಯಲಾಗಿದ್ದ 88 ಮಳಿಗೆಯಲ್ಲಿ ಕಲಾಕುಂಜಗಳನ್ನು ಸಚಿವರು, ಶಾಸಕರು ಹಾಗೂ ಗಣ್ಯರು ವೀಕ್ಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಮೈಸೂರು ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆ, ಶಿಲ್ಪಕಲೆ ಸೇರಿದಂತೆ ಎಲ್ಲಾ ಪ್ರಕಾರದ ಕಲೆಗಳಿಗೆ ತವರು ಮನೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಪೌರ ಕಾರ್ಮಿಕರನ್ನು ಗೌರವಿಸಿ ಸನ್ಮಾನಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ, ಗಾಂಧಿ ಡಿಜಿಟಲ್ ಮ್ಯೂಸಿಯಂ ಮತ್ತು ಗಾಂಧಿ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ವೇಳೆ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಾಡೋಜ ಡಾಕ್ಟರ್ ಉಡೆಪಿ ಕೃಷ್ಣ ಅವರಿಗೆ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಜ್ಯದ ವಿವಿಧೆಡೆ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಿಸಲಾಯಿತು. ಮೈಸೂರಿನಲ್ಲಿ ಗಾಂಧಿ ಜಯಂತಿ ಆಚರಣೆಯಲ್ಲಿ ಭಾಗವಹಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಸರ್ವಧರ್ಮ ಸಮಭಾವದ ತತ್ವಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆ ನೆಲೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ ಮಾತನಾಡಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿ ಅವರ ಕೊಡುಗೆ ಅಪಾರವಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಯಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಚಿಕ್ಕಮಗಳೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ಜಿಲ್ಲಾಡಳಿತದ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮ ನಡೆಯಿತು. ವಿಜಯಪುರದಲ್ಲಿ ಭಾವೈಕ್ಯತೆಯ ಸಂಕೇತವಾಗಿ ಸರ್ವಧರ್ಮ ಪ್ರಾರ್ಥನೆ ನಡೆಯಿತು. ಗಾಂಧೀಜಿಯವರು ಬಳ್ಳಾರಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ರಾತ್ರಿ 8 ಗಂಟೆ ಕಾಲ ವಿಶ್ರಾಂತಿ ಪಡೆದಿದ್ದರು. ಈ ಸ್ಥಳದಲ್ಲಿ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಹಾಗೂ ಬಳ್ಳಾರಿ ರೈಲ್ವೆ ನಿಲ್ದಾಣದ ಸಿಬ್ಬಂದಿ ಗಾಂಧಿ ಜಯಂತಿಯನ್ನು ಸ್ವಚ್ಛತಾ ಕಾರ್ಯ ಕೈಗೊಳ್ಳುವ ಮೂಲಕ ಆಚರಿಸಿದರು. ಬಾಗಲಕೋಟೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ಒಂದು ನೋಟ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕ್ಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರ ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿದ್ದ ಕೆಟ್ಟ ಸಾಲದ ಪ್ರಮಾಣ ಶೇಕಡ 15 ಬೆಳಕಿಗೆ ಬಂದಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿ. ಚುನಾವಣಾ ಆಯೋಗದ ನಿಯಮಗಳ ವಿರುದ್ಧವೇ ಕಾಂಗ್ರೆಸ್ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸೌಜನ್ಯ ಪ್ರಕರಣ, ಸಿಬಿಐ ಸಿಐಡಿಗೆ ಸಾಕ್ಷ್ಯ ದಾಖಲೆ ನೀಡುವಂತೆ ವಿಶೇಷ ತನಿಖಾ ತಂಡ ಪತ್ರ. ಹಾಗೂ ಮೈಸೂರಿನಲ್ಲಿ ಚಿತ್ರಸಂತೆಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 2:40:30 ಇನ್ನೀಗ ಕಾರ್ಯಕ್ರಮ ಚಿತ್ರತಾನ. ಇಂದಿನ ಚಿತ್ರತಾನ ಕಾರ್ಯಕ್ರಮದ ಚಿತ್ರ ಜೀವನ ಚೈತ್ರ. ಜೀವನ ಚೈತ್ರ ಚಿತ್ರದ ಸುಂದರ ಗೀತೆಗಳು ನಿಮಗಾಗಿ.

ಆತ್ಮೀಯರೇ, ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಜೀವನ ಚೈತ್ರ ಚಿತ್ರದ ಗೀತೆಗಳನ್ನ ಕೇಳಿದ್ರಿ. ಇಂದಿನ ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಇನ್ನೇನು 3 ಗಂಟೆಯಾಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಮತ್ತೆ ನಮ್ಮ ನಿಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ. ಎಲ್ಲೂ ಹೋಗ್ಬೇಡಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್ 102.9 FM. ಇದು ನಿಮ್ಮದೇ ಮೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಹಲೋ ಸರ್, ಹೇಳಿ.
1: ಹಲೋ,
0: ನಮಸ್ತೆ
1: ದೀದಿ. ಜಿಲ್ಲಾ ಸಾಗರ್ ಎಂಪಿ ಮಧ್ಯಪ್ರದೇಶ ಗಿರಾಮ ಕನೇರಾ ನಿಖರ್ ಸೆ ಸುಲೋಚನಾ ಕುರ್ಮಿ ಬಾತ್ ಕರ್ ರಹೀ ಹೂ ದೀದಿ.
0: ಸುಲೋಚನಾ ಜೀ.
1: ಜೀ ದೀದಿ, ಪಹಿಲಿ ಬಾರ್ ಕಾಲ್ ಲಗಾ ತೋ ದೀದಿ, ಬಹುತ್ ಖುಷಿ ಹೋ ರಹಾ ಹೈ ದೀದಿ. ಹಮಾರೆ ಯಹಾಂ ಸೆ ಬಹುತ್ ಸಿ ಸಖಿಯಾ ಕಾಲ್ ಕರ್ತೀ ಹೈ ದೀದಿ.
0: ಹ್ಮ್, ಜಿತ್ನಿ ಖುಷಿ ಆಪ್ಕೋ ಹೈ ಉತ್ನಿ ಖುಷಿ ಹಮೇ ಭೀ ಹೈ. ತೋ ಬತಾಯಿಯೇ ಸುಲೋಚನಾ ಜೀ, ಆಪ್ ಕ್ಯಾ ಕರ್ತೀ ಹೈ?
1: ದೀದಿ ಘರ್ ಪೆ ರಹತೇ ಹೈ ದೀದಿ, ಘರ್ ಕಾ ಕಾಮ ಕರ್ತೇ ಹೈ ದೀದಿ. ಮಮ್ಮಿ ಪಾಪಾ ಹೈ ಹಮಾರೆ, ತೋ ವೋ ದೀದಿ ಖೇತಿ ಕಿಸಾನಿ ಕರ್ತೇ ಹೈ. ಹಮ್ ತೋ ದೀದಿ ಘರ್ ಮೇ ಕಾಮ ಕರ್ತೇ ಹೈ, ಜಿತ್ನಾ ಭೀ ಬನ್ತಾ ಹೈ ಅಪ್ನೇ ಮಮ್ಮಿ ಪಾಪಾ ಕಾ ಸಾಥ್ ದೇತೇ ಹೈ. ದೀದಿ ಪಢಾಯಿ ತೋ ಹಮ್ನೇ ನಹೀ ಕರ್ ಪಾಯಿ ದೀದಿ ಜ್ಯಾದಾ.
0: ಹ್ಮ್.
1: ದೀದಿ ದಸವೀಂ ತಕ ಹಮ್ನೆ ಪಢಾಯಿ ಕಿ, ಉಸ್ಕೆ ಬಾದ ಕ್ಯಾ ಹುವಾ ದೀದಿ, ಹಮಾರೆ ಸಾಥ್ ಏಕ ಮತಲಬ ಯಹಾಂ ಪಂಡಾಪುರ ಮೇ ಪಡ್ತೀ ಥೀ ದೀದಿ, ಹಮ ಸಾಗರ್ ಮೇ
0: ಜೀ.
1: ತೋ ದೀದಿ ಹಮಾರಿ ಏಕ ಸಾಲ ಜೋ ತಬಿಯತ್ ಡಾಊನ್ ಹುಈ ಥೀ, ತೋ ಫಿರ್ ದೀದಿ ಹಮಾರ ಪಾಪಾ ಮಮ್ಮಿ ನೇ ಫಿರ್ ಭೇಜಾಯಿ ನಹೀ ದೀದಿ ಸ್ಕೂಲ್.
0: ಹ್ಮ್. ತೋ ಇಸ್ಕೆ ಅಲಾವಾ ಅಗರ್ ಆಪ್ ಚಾಹತೀ ಹೈ ತೋ ಘರ್ ಪರ್ ರಹ ಕರ್ ಭೀ ಪತ್ರಾಚಾರ ಮಾಧ್ಯಮ ಸೇ ಆಪ್ ಅಪ್ನಿ ಪರೀಕ್ಷಾಯೇ ದೇ ಸಕ್ತೀ ಹೈ ಔರ್ ಅಪ್ನಿ ಶಿಕ್ಷಾ ಪೂರಿ ಕರ್ ಸಕ್ತೀ ಹೈ. ಅಭೀ ತೋ ಐಸೆ ಬಹುತ್ ಸಾರೆ ಮಾಧ್ಯಮ ಹೈ ಜಿಸ್ಮೇ ಸ್ಕೂಲ್ ಔರ್ ಕಾಲೇಜ್ ಜಾಯೇ ಬಿನಾ ಆಪ್ ಶಿಕ್ಷಾ ಅಪ್ನಿ ಪೂರಿ ಕರ್ ಸಕ್ತೀ ಹೈ.
1: ಜೀ ದೀದಿ ಕರೆಂಗೇ ದೀದಿ, ಅಗರ್ ಬನೇಗಾ ಪ್ರಯಾಸ ತೋ ಪ್ರಯಾಸ ತೋ ಕರೆಂಗೇ ದೀದಿ ಹಮ್.
0: ಜೀ. ಔರ್ ಆಪ್ಕೆ ಕ್ಯಾ ಕ್ಯಾ ಶೌಕ್ ಹೈ ಸುಲೋಚನಾ?
1: ದೀದಿ ಜೀ, ಹಮೇ ರೇಡಿಯೋ ಸುನ್ನೆ ಕಾ ಬಹುತ್ ಶೌಕ್ ಹೈ ದೀದಿ. ಬಚಪನ್ ಮೇ ಹಮಾರೆ ಮಮ್ಮಿ ಪಾಪಾ ಸುನ್ತೇ ಥೇ.
0: ಹ್ಮ್.
1: ಜಬ್ ಆಪ್ಕೆ ಜೋ ಯಹಾಂ ಸೇ ವೋ ಕಾರ್ಯಕ್ರಮ ಆತಾ ಥಾ ದೀದಿ, ಏಕ ವೋ ಸುನ್ತೀ ಥೀ ಬಹುತ್ SMS ಕಿ ವಾಹನೆ ಭೀ ಥೀ, ಇಸ್ಕೆ ತರಹ ನಿಬಾರಾ ಬಜ ಆತಾ ವೋ.
0: ಹಾಂ.
1: ತೋ ದೀದಿ ವೋ ಸುನ್ತೀ ಥೀ, ವೋ ದೀದಿ ಸಖಿ ಸಹೇಲಿ ತೋ ಹಮಾರಿ ಹಮಾರೆ ಗಾಂವ್ ಪೆ ಹಮಾರಿ ಮಮ್ಮಿ ಔರ್ ಬಹುತ್ ಸಿ ಸಖಿಯಾ ಮತಲಬ್ ಸಾಥ್ ಮೇ ಬೈಠ್ ಕೇ ಸುನ್ತೀ ಹೈ ದೀದಿ.
0: ಅಚ್ಛಾ, ತೋ ಸುಲೋಚನಾ ಜೀ, ಆಪ್ಕೋ ಗಾನೋ ಕೆ ಕಾರ್ಯಕ್ರಮ ಜ್ಯಾದಾ ಪಸಂದ್ ಆತೇ ಹೈ ಯಾ ಕಿಸಿ ಔರ್ ತರಹ ಕೆ ಪ್ರೋಗ್ರಾಮ್ ಸುನ್ತೀ ಹೈ?
1: ದೀದಿ ಹಮೇ ತೋ ಸಖಿಯೋ ಕಿ ಬಾತೇ ಅಚ್ಛಿ ಲಗ್ತೀ ಹೈ, ಗಾನಾ ತೋ ಲಗ್ತೀ ಹೈ ದೀದಿ. ಜೈಸೆ ಹಲೋ ಸಹೇಲಿ ಹೈ,
0: ಹ್ಮ್,
1: ಸಖಿ ಸಹೇಲಿ ಮೇ ಜೋ ಆಪ್ ಲೋಗ್ ದೋ ದೀದಿ ಆತೀ ಹೈ, ಅಚ್ಛಿ ಅಚ್ಛಿ ಬಾತೇ ಬತಾತೀ ಹೈ ಪಕವಾನ್ ಕಿ ಬಾರೇ ಮೇ, ಕಿ ಕೈಸೆ ಬನಾ ಕುಛ ಭೀ ಮತಲಬ್ ಯೇ ಜಾನ್ಕಾರಿ ದೇತೀ ಹೋ ಆಪ್ ಲೋಗ್.
0: ಆಪ್ ಸಿರ್ಫ ಸುನ್ತೀ ಹೈ ಯಾ ಕುಛ ಬನಾತೀ ಭೀ ಹೈ ಉನ್ ಪಕವಾನೋ ಮೇ ಸೇ?
1: ದೀದಿ ಬನಾತೀ ಭೀ ಹೈ ದೀದಿ, ಹಮ್ ಬನಾ ಲೇತೇ ಹೈ.
0: ಜೀ. ಅಚ್ಛಾ, ಅಬ್ ಬತಾಯಿಯೇ ಕಿ ಆಜ ಗಾನಾ ಕೌನ್ ಸಾ ಸುನ್ವಾ ದೇ ಆಪ್ಕೋ?
1: ದೀದಿ ಮೂವಿ ಕಾ ನಾಮ ಹೈ ವೀರಜಾರಾ.
0: ಜೀ.
1: ಔರ್ ಗಾನೆ ಕೆ ಬೋಲ್ ಹೈ ಐಸಾ ದೇಶ್ ಹೈ ಮೇರಾ.
0: ಜೀ. ಆಪ್ಕೋ ಸುನ್ವಾತೇ ಹೈ ವೀರಜಾರಾ ಫಿಲ್ಮ್ ಕಾ ಆಪ್ಕಿ ಪಸಂದ್ ಕಾ ಗೀತ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ.
0: ಸಮಯ ಸರಿಯಾಗಿ 4:35 ಇನ್ನೀಗ ಕಾರ್ಯಕ್ರಮ ಪರಿಮಳ. ಈ ಸಂಜೆಯ ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ. ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆ. ಸಂದರ್ಶಕರು ಆಶಾ.
2: ಕೇಳುಗರೆ ನಮಸ್ಕಾರ. ಸ್ವಚ್ಛತೆ ಎಂದ್ರೆ ಕೇವಲ ನಮ್ಮ ಸುತ್ತಮುತ್ತಲಿನ ಕಸವನ್ನು ತೆಗೆಯೋದಷ್ಟೇ ಅಲ್ಲ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಹಸಿರು, ನಮ್ಮ ಸಾರ್ವಜನಿಕ ಸ್ಥಳಗಳು ಎಲ್ಲವನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ. ಸ್ವಚ್ಛತಾ ಹೀ ಸೇವಾ ಎಂಬ ಆಶಯವು ಇದೇ ಸಂದೇಶವನ್ನ ಸಾರುತ್ತೆ. ಸ್ವಚ್ಛತೆ ಒಂದು ದಿನದ ಅಭಿಯಾನ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ನಿರಂತರ ಹೊಣೆಗಾರಿಕೆನೂ ಹೌದು. ಬೆಂಗಳೂರಿನ ಕಸದ ನಿರ್ವಹಣೆಯಿಂದ ಹಿಡಿದು ಕೆರೆಗಳ ಸಂರಕ್ಷಣೆ, ಹಸಿರು ಪ್ರದೇಶಗಳ ರಕ್ಷಣೆ, ಸ್ಥಳೀಯ ಜಾಗಗಳಲ್ಲಿ ಸಸಿ ನೆಡುವುದು, ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ, ಹೀಗೆ ಸಮಾಜದ ಮತ್ತು ಪರಿಸರದ ಒಳಿತಿಗಾಗಿ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿರುವವರು ಚೈತನ್ಯ ಸುಬ್ರಹ್ಮಣ್ಯ ಅವರು. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ. ನಮಸ್ತೆ ಚೈತನ್ಯ ಅವರೇ.
3: ನಮಸ್ತೆ.
2: ಮೊದಲನೆಯ ಪ್ರಶ್ನೆ ಏನು ಅಂದ್ರೆ, ಈಗ ನೀವು 12 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಪರಿಸರ ಸಂರಕ್ಷಣೆ, ಜಾಗೃತಿ ಮೂಡಿಸುವಲ್ಲಿ ಅಂತ ನಿಮ್ಮ ಬಯೋಡೇಟಾ ಹೇಳುತ್ತೆ. ಬಯೋಡೇಟಾಗಿಂತ ಜಾಸ್ತಿ ನೀವು ವೈಯಕ್ತಿಕವಾಗಿನೂ ಅದರಲ್ಲಿ ಸಾಕಷ್ಟು ಕಾರ್ಯಗಳಲ್ಲೇ ತೊಡಗಿಸಿಕೊಂಡಿದ್ದೀರಾ. ನಿಮ್ಮನ್ನ ಪರಿಸರ ಮತ್ತು ಸಮಾಜಮುಖಿ ಕಾರ್ಯಗಳತ್ತ ಸೆಳೆದ ಮೂಲ ಪ್ರೇರಣೆ ಏನು ಅಂತ ಕೇಳಬಹುದಾ ಚೈತನ್ಯ ಅವರೇ?
3: ನಾವು ಬೆಂಗಳೂರಿಗೆ ಬಂದು ಕೆಲವೊಂದು ರಸ್ತೆಗಳಲ್ಲಿ ಕಸದ ಗುಡ್ಡೆಗಳು ಬಿದ್ದಿರುವಾಗ ಅದು ತುಂಬಾ ಮನಸ್ಸಿಗೆ ನೋವಾಗ್ತಾ ಇತ್ತು. ಯಾಕೆ ಹೀಗಾಗ್ತಾ ಇದೆ, ಏನ್ ಮಾಡ್ಬೋದು ಅನ್ನೋ ಯೋಚನೆ ಬಂತು. ಆ ಯೋಚನೆಯಲ್ಲಿ ಇದ್ದಾಗಲೇ ಪ್ರಧಾನಿ ಮೋದಿ ಅವರು ಸ್ವಚ್ಛ ಭಾರತದ ಕರೆಯನ್ನು ಕೊಟ್ರು. ಆಗ ನಮಗೆ ಒಂದು ದಾರಿ ಕಂಡಾಗ ಆಯ್ತು. ಹಾಗಾಗಿ ನಾವು ಅದನ್ನ ಆ ದಾರಿ ಹಿಡ್ಕೊಂಡು ಆಗಿನಿಂದ ಶುರು ಮಾಡಿದ್ದು. ನಮ್ಮ ಸಂಸಾರ ಸಮೇತ ನಾವು 4 ಜನ ಸೇರಿ ನಾವು ಶುರು ಮಾಡಿದ್ವಿ. ನಮ್ಮಷ್ಟಕ್ಕೆ ನಾವು ಮಾಡ್ತಾ ಇದ್ವಿ. ಪ್ರತಿ ಭಾನುವಾರ 2 ಗಂಟೆ ಕಾಲ ಮಾಡ್ತಾ ಇದ್ವಿ ಸುತ್ತಮುತ್ತ ಕಾಡಲ್ಲಿ. ಅಲ್ಲಿ ತುರಹಳ್ಳಿ ಫಾರೆಸ್ಟ್ ನಮ್ಮ ಪಕ್ಕದಲ್ಲೇ ಇದ್ದಿದ್ರೆ ಮೊದಲು ಅಲ್ಲಿಗೆ ಶುರು ಮಾಡಿದ್ವಿ.
2: ಓಕೆ.
3: ಆದ್ರೆ ಅಲ್ಲಿ ತುಂಬಾ ಗಾಜಿನ ಚೂರುಗಳು ಇತ್ತು, ಹಾಗಾಗಿ ಮಕ್ಕಳಿಗೆ ಅದು ತುಂಬಾ ಅಪಾಯಕಾರಿ ಅಂತ ಹೇಳಿ ನಮ್ಮ ಸುತ್ತಮುತ್ತ ಇರೋ ಜಾಗಗಳನ್ನೇ ಪ್ರತಿ ಭಾನುವಾರ ಮಾಡ್ತಾ ಇದ್ವಿ. ಕೆಲವರೆಲ್ಲ ನೋಡಿ ಬಂದು ಸೇರ್ಕೊಂಡ್ರು, ಕೆಲವರು ಹಾಗೆ ನೋಡ್ಕೊಂಡು ಹೋದ್ರು. ನಮಗೆ ಹೇಗೂ ನಮ್ಮಷ್ಟಕ್ಕೆ ನಾವು ಮಾಡೋದು ಅಂತ ಹೇಳಿ ನಾವು ಮಾಡ್ತಾ ಇದ್ವಿ. ಶುರುವಾದದ್ದು ಹಾಗೆ.
2: ಶುರುವಾದದ್ದು ಒಬ್ಬರಿಂದ, ನಿಮ್ಮ ಒಬ್ಬರಿಂದ ಅಲ್ವಾ?
3: ಅಂದ್ರೆ ನಮ್ಮ
2: ಫ್ಯಾಮಿಲಿ.
3: ನಮ್ಮ ಫ್ಯಾಮಿಲಿ, ಹೌದು.
2: ಸೊ ಆಮೇಲೆ ಈಗ ಎಷ್ಟು ಜನ ಸೇರ್ಕೊಂಡಿದ್ದಾರೆ ನಿಮ್ಮ ಸಂಸ್ಥೆಗೆ?
3: ಓ, ಸಂಸ್ಥೆ ಅನ್ನೋದಕ್ಕಿಂತ ನಮ್ದೊಂದು ಸಂಘ ಅಂತ ಹೇಳ್ಬಹುದು. ಯಾಕೆಂದ್ರೆ ನಮ್ದು ತುಂಬಾ ಜನ ಇದ್ದಾರೆ. ಅಂದ್ರೆ ಎಲ್ರು ಅಷ್ಟೇ ಎಲ್ಲಾ ದಿನ ಬರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರು ಅವರಿಗೆ ಪುರ್ಸೋತ್ ಆದಾಗ ಬರ್ತಾರೆ, ಕೆಲವರು ನಿರಂತರವಾಗಿ ಬರೋರು ಇರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ನಾವು ಕೇಳೋದಿಲ್ಲ ಯಾಕೆ ಬಂದ್ರಿ, ಯಾಕೆ ಬಂದಿಲ್ಲ ಅಂತ ನಾವು ಕೇಳೋದು. ಅವ್ರಿಗೆ ಹೇಳ್ತೇವೆ, ನೀವು ಯಾವಾಗ ಆಗುತ್ತೆ ಬನ್ನಿ, ಯಾಕೆಂದ್ರೆ ಅದು ಅವ್ರ ಪರಿಸರಕ್ಕಾಗಿ ಮಾಡ್ತಿರೋ ಸೇವೆ. ನಾವು ಅಲ್ಲಿ ಅಟೆಂಡೆನ್ಸ್ ತಗೊಳ್ಳೋರು ಅಲ್ಲ. ಹಾಗಾಗಿ ಅವ್ರು ಬರ್ತಾರೆ, ಅವ್ರು ಬಂದಾಗ ಅವ್ರು ಸೇವೆ ಮಾಡ್ತಾರೆ, ಹೋಗ್ತಾರೆ. ಹಾಗಾಗಿ 5 ಜನದಿಂದ ಹಿಡಿದು 50-60 ಜನ ವರೆಗೂ ಆದದ್ದು ಇದೆ. ಕೆಲವೊಮ್ಮೆ ತುಂಬಾ ದೊಡ್ಡ ನಾವು ಚಳುವಳಿಗಳು ಮಾಡಿದಾಗ ತುಂಬಾ ಜನಗಳು ಸೇರಿದ್ದು ಇದೆ.
2: ಸೊ ಹೀಗೆ ನೀವು ಒಂದು ಪ್ಲೇಸ್ ಇಂದ ಶುರು ಮಾಡಿದ ಆಂದೋಲನ, ಇವಾಗ ಬೆಂಗಳೂರಲ್ಲಿ ನೀವು ಎಷ್ಟು ಪ್ಲೇಸಸ್ ನ ಕವರ್ ಮಾಡಿದ್ದೀರಾ? ಒಂದು ಕಸದ ರಾಶಿ ಇರ್ಬೋದು ಅಥವಾ ಒಂದು ದೊಡ್ಡ ಜಾಗನೇ ಇರ್ಬೋದು. ಸೊ ಈ ತರ ಬೆಂಗಳೂರಲ್ಲಿ ಸುಮಾರು ಜಾಗಗಳನ್ನ ನೀವು ಈ ಕಸ ಮುಕ್ತ

0: ಬೆಂಗಳೂರು ಮಾಡೋದಿಕ್ಕೆ ಎಷ್ಟು ಜಾಗಗಳನ್ನ ಕವರ್ ಮಾಡಿರ್ಬೋದು ಚೈತನ್ಯ ಅವರೇ?
1: ಹಾಗೆ ನೋಡಿದ್ರೆ ನಾವು ಬೆಂಗಳೂರಿನ ಸುತ್ತಮುತ್ತ ಎಲ್ಲಾ ಕಡೆ ಅಂತ ಹೋಗ್ಲಿಲ್ಲ, ಸ್ವಲ್ಪ ಸೀಮಿತವಾಗಿ ನಮ್ಮ ವಾರ್ಡ್ ಮತ್ತೆ ಸುತ್ತಮುತ್ತಲಿನ ವಾರ್ಡ್ ಅನ್ನ ಅಷ್ಟು ನೋಡ್ಕೊಳ್ತಾ ಇದ್ದೇವೆ. ಅಂದ್ರೆ ಬೇರೆ ಕಡೆ ಇದ್ದಾಗ ಹೋಗಿದ್ದೇವೆ, ಆದ್ರೆ ನಮ್ದೇ ಇನಿಷಿಯೇಟಿವ್ ಅಂತ ಹೋಗಿ ನಾವು ಹೊರಗಡೆ ಮಾಡಿದ್ದು ಕಡಿಮೆ, ಸುತ್ತಮುತ್ತದಲ್ಲಿ ಜಾಸ್ತಿ ಮಾಡ್ತಾ ಇದ್ದೇವೆ. ನಮ್ಮ ತಲಗಟ್ಟುಪುರ, ಆರ್ ಆರ್ ನಗರ ಆ ಕಡೆ ತುಂಬಾ ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ ಕೂಡ. ಯಾಕೆಂದ್ರೆ ಒಂದು ಅಂತ ಹೇಳಿದ್ರೆ ನಮಗೆ ಅಲ್ಲಿಯ ಅಧಿಕಾರಿಗಳು BBMP ಅವರು ನಮಗೆ ಪರಿಚಯ ಇದ್ದಾರೆ, ಹಾಗಾಗಿ ನಮಗೆ ಅವರ ಸಂಪರ್ಕ ಇರೋದ್ರಿಂದ ಅವರಿಗೆ ನಾವು ಏನ್ ಮಾಡ್ತಿದ್ದೇವೆ ಅಂತ ಗೊತ್ತು. ನಾವು ಮಾಡಿದ್ಮೇಲೆ ಅವ್ರಿಗೆ ಏನ್ ಮಾಡ್ಬೇಕು, ಆ ಕಸನ ತೆಗಿಬೇಕು ಅನ್ನೋದು, ಇಲ್ಲ ಅಂದ್ರೆ ಬರೀ ಇದು ಸ್ವಚ್ಛತೆ ಮಾಡಿದ್ರೆ ಸಾಲದಲ್ವಾ, ಅದನ್ನ ತಗೊಂಡು ಹೋಗ್ಬೇಕು ಮತ್ತೆ ಅಲ್ಲೇ ಬಿಟ್ರೆ ಪ್ರಯೋಜನ ಇಲ್ಲ. ನೀವು ಬಿಫೋರ್ ಆಫ್ಟರ್ ಅಂತ ನಾನು ಹೇಳಿದಾಗ, ನೀವು ಹೇಳಿದಾಗ ಅದರಲ್ಲಿ ಅಲ್ಲಿ ಕಸ ಇರಬಾರ್ದು, ಮಾಡಿದ್ಮೇಲೆ ಆ ಕಸ ಇರಬಾರ್ದು. ಹಾಗಾಗಿ ಅದಕ್ಕೋಸ್ಕರ ನಾವು ಅಲ್ಲಿ ಆ ಜಾಗಕ್ಕೆ ಸ್ವಲ್ಪ ಸೀಮಿತವಾಗಿ ಇಟ್ಕೊಂಡಿದ್ದೇವೆ, ಪೂರ್ತಿ ಬೆಂಗಳೂರು ಅಂತ ನಾವು ಹೋಗ್ಲಿಲ್ಲ.
0: ಸೊ ಹೇಗೆ ಚೈತನ್ಯ ಅವರೇ, ವಾರದಲ್ಲಿ 7 ದಿನ ಸಿಗತ್ತೆ, ನಿಮ್ದು ಮನೆ ಕೆಲಸಗಳಿರ್ತವೆ, ನೀವು ವರ್ಕಿಂಗ್ ವುಮೆನ್ ಆದ್ರೆ ಅಲ್ಲಿ ಕೆಲಸನ ನೋಡ್ಕೋಬೇಕು, ಸೊ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ?
1: ನಾನು ಆಯ್ಕೆ ಮಾಡ್ಕೊಂಡದ್ದು, ನಾನು ಗೃಹಿಣಿಯ, ಐ ಆಮ್ ಹೋಮ್ ಮೇಕರ್ ಬೈ ಚಾಯ್ಸ್. ಹಾಗಾಗಿ ನಾನು ಮನೆಯನ್ನು ನೋಡ್ಕೊಳ್ತಿದ್ದೆ, ಆದ್ರೆ ಮನೆ ಜೊತೆ ನನಗೆ ಸಮಾಜಕ್ಕೂ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಇತ್ತು. ಹಾಗಾಗಿ ಅದು ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ ನೋಡಿ. ಹಾಗಾಗಿ ನಾನು ಈಗ ಮಕ್ಕಳು ಶಾಲೆಗೆ ಹೋಗೋದಿದ್ರೆ ಅವರಿಗೆಲ್ಲ ತಯಾರು ಮಾಡಿನೆ ಬೆಳಿಗ್ಗೆ 7 ಗಂಟೆ ಅಲ್ಲಿ ಹೋಗ್ತಾ ಇದ್ದಿದ್ದು. ಅದು ಈಗ ಅದೊಂಥರ ಅಭ್ಯಾಸ ಆಗೋಗಿ ಹೋಗಿದೆ. ಸೊ ಹಾಗಾಗಿ ಎರಡನ್ನೂ ಸುಧಾರಣೆ ಮಾಡಿಕೊಂಡು ಹೋಗೋದು ಈಗ ಅಭ್ಯಾಸ ಆಗೋಗಿದೆ, ಆಗದು ಅಂತ ಯಾವುದೂ ಇಲ್ಲ.
0: ಚೈತನ್ಯ ಅವರೇ, ಇವಾಗ ಸ್ವಚ್ಛತೆ ಅಂದ್ರೆ ಬರೀ ಕಸ ತೆಗೆಯೋದು, ಕಸವನ್ನ ಖಾಲಿ ಮಾಡೋದು ಅನ್ನೋದಲ್ಲ, ಕಸ ಹಾಕಬಾರ್ದು ಅನ್ನೋದಲ್ಲ, ಅದರ ಜೊತೆ ಪರಿಸರ ಸಂರಕ್ಷಣೆ ಇರಬಹುದು, ಕೆರೆಗಳ ಕ್ಲೀನ್ಲಿನೆಸ್ ಇರ್ಬೋದು, ಗಿಡ ನೆಡೋದಿರ್ಬೋದು. ಸೊ ನೀವು ಇದ್ರ ಬಗ್ಗೆನೂ ಫೋಕಸ್ ಮಾಡ್ತಿದ್ದೀರಾ. ಸಮಾಜವನ್ನೇ ನಿಮ್ಮ ಕೇಂದ್ರೀಕರಣಗೊಳಿಸ್ಕೊಂಡು ಮಾಡ್ತಾ ಇರೋ ಈ ಕೆಲಸಗಳಲ್ಲಿ ಇಷ್ಟೆಲ್ಲ ವಿಭಿನ್ನ ವಿಷಯಗಳಿದಾವಲ್ವಾ, ಅದರಲ್ಲಿ ನಿಮ್ಮ ಮುಖ್ಯ ಉದ್ದೇಶ ಯಾವುದು, ಮೇಜರ್ ಕನ್ಸರ್ನ್ ಯಾವುದು?
1: ಹಾಗೆ ನೋಡಿದ್ರೆ ಪರಿಸರ ಅಂತಾನೆ ಹೇಳ್ಬೇಕು.
0: ಓಕೆ,
1: ಒಟ್ಟು ನಮ್ಮ ಪಂಚಭೂತಗಳಲ್ಲಿ ಈಗ ಭೂಮಿ, ಆಕಾಶ, ವಾಯು, ಜಲ, ಇದು ಎಲ್ಲವೂ ನಮ್ಮ ಪರಿಸರಕ್ಕೆ ತುಂಬಾ ಹತ್ತಿರವಾದದ್ದು. ಎಲ್ಲ ಸಮತೋಲನವಾಗಿದ್ರೇನೆ ಪರಿಸರ ಸರಿಯಾಗಿ ಇರೋದು. ಹಾಗಾಗಿ ನಮ್ಮ ಪರಿಸರನ ಉಳಿಸೋದು, ನಾನು ಉಳಿಸೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪರಿಸರ ಸೇವೆ ಮೊದಲ ಆದ್ಯತೆ ಅಂತ ಹೇಳ್ತೇನೆ. ಅಂದ್ರೆ ನಾನು ಸಮಾಜ ಅಂತ ಹೇಳಿದ್ರು ಕೂಡ ನಾನು ಬರೋದು ಪರಿಸರಕ್ಕೆ, ಯಾಕೆಂದ್ರೆ ಜನರಿಗಾಗಿ ಮಾಡೋ ಬದಲು ಪರಿಸರಕ್ಕಾಗಿ ಮಾಡಿದ್ರೆ ಅದು ಜನರಿಗೆ ತಲುಪುತ್ತೆ.
0: ಹೌದು, ಈಗ ಸಮಾಜಕ್ಕಾಗಿ ಕೆಲಸ ಮಾಡೋದಿಕ್ಕೆ ಆರಂಭದ ದಿನಗಳ ಯಾವ್ದಾದ್ರು ಅನುಭವ ನಿಮ್ಗೆ ನೆನಪಾಗತ್ತಾ?
1: ಆರಂಭದ ದಿನಗಳು, ಅದು ನಾವು ಮಾಡ್ಬೇಕು ಅಂತ ಹೇಳಿದಾಗ ನಮಗಿಂತ ಮಕ್ಕಳು ತುಂಬಾ ಉತ್ಸಾಹಿಗಳಾಗಿದ್ರು, ಹಾಗಾಗಿ ಅವ್ರು ಬಂದು ಸೇರ್ಕೊಂಡ್ರು. ಹಾಗಾಗಿ ನಮ್ದೇನಾಯ್ತು, ನಮ್ಮ ಕುಟುಂಬವೇ ಸೇರ್ಕೊಂಡಿದ್ದಿದ್ರಿಂದ ಎಲ್ರು ಬರೋ ಒಂದು ಉತ್ಸಾಹ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಅಡೆತಡೆಗಳು ಕಮ್ಮಿ ಆಯ್ತು ಅಂತ ಹೇಳ್ಬಹುದು. ಎಲ್ರಿಗೂ ಉತ್ಸಾಹ ಇರೋದ್ರಿಂದ ನಾವು ಕೆಲವೊಮ್ಮೆ, ಆಮೇಲೆ ಅದು ಸ್ವಚ್ಛತಾ ಮಾಡ್ತಿರುವಾಗ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದು ಸ್ವಚ್ಛತೆ, ಇದು ವಿಂಗಡೀಕರಣದ ಬಗ್ಗೆ, ಕಸ ವಿಂಗ್ರಹಣೆ ಬಗ್ಗೆ ಹೇಳಿದ್ರು, ತುಂಬಾ ತೊಂದರೆ ಆಗ್ತಾ ಇದೆ, ಬಂದು ಅದಕ್ಕೆ ಸಹಕರಿಸಿ ಅಂತ. ಹಾಗಾಗಿ ಅದಕ್ಕೆ ಹೋಗ್ತಿರುವಾಗ ಬ್ರೈನ್ ಸ್ಟಾಮಿಂಗ್ ಅಂತ ಹೇಳಿ ವಿಚಾರ ವಿನಿಮಯ ಮಾಡ್ಕೊಳ್ಲಿಕ್ಕೆ ಹೋಗಿ ಬರುವಾಗೆಲ್ಲ ತುಂಬಾ ತಡ ಆಗ್ತಿತ್ತು. ಆಗ ಮಕ್ಳು ಇನ್ನೂ ತುಂಬಾ ಚಿಕ್ಕವರಿದ್ರು, ಆದ್ರೂ ಏನೋ ಮಾಡ್ಕೊಂಡು ತಿನ್ಕೊಂಡು ಅವರವರೇ ಓದಿಸ್ಕೊಂಡು ಇದ್ರು. ಹಾಗಾಗಿ ಅವರ ಸಹಕಾರ ಕೂಡ ತುಂಬಾ ಮುಖ್ಯ. ನಾನು ಅದೇ ಹೇಳಿದ್ದು, ಅವರ ಎಲ್ಲ ಒಟ್ಟಿಗೆ ಸೇರಿದ್ರಿಂದ ಈಗ್ಲೂ ಕೂಡ ಅವ್ರಿಗೆ ಅರ್ಥ ಆಗುತ್ತೆ ಏನು ಅಂತ, ಯಾಕೆಂದ್ರೆ ಇಲ್ಲಾಂದ್ರೆ ಅವರಿಗೆ ಅರ್ಥ ಆಗ್ಲಿಕ್ಕಿಲ್ಲ.
0: ಸೊ ನಿಮ್ಮ ಅನಿಸಿಕೆ ಏನು, ಈಗಿನ ಮಕ್ಕಳಲ್ಲಿ ಆ ಪರಿಸರದ ಕಾಳಜಿ ಮನೆಯಿಂದಲೇ ಆರಂಭ ಆದ್ರೆ ಉತ್ತಮ ಅಂತ?
1: ಖಂಡಿತ, ಯಾಕೆಂದ್ರೆ ನಮ್ಮ ಸಂಸ್ಕೃತಿ, ಸಂಸ್ಕಾರ ಏನಿದ್ರು ಮನೆಯಿಂದಾನೇ ಶುರು ಆಗ್ಬೇಕು.
0: ನಿಮ್ಮ ಮಕ್ಕಳ ಉದಾಹರಣೆಯನ್ನು ಕೊಡಬಹುದಾ? ನಿಮ್ಮ ಉದಾಹರಣೆಯನ್ನು ಇಟ್ಕೊಂಡು ನಿಮ್ಮ ಮಕ್ಕಳಲ್ಲಿ ಯಾವ ಬದಲಾವಣೆಯನ್ನ ಗಮನಿಸಿದ್ದೀರಾ ನೀವು?
1: ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈಗ ಒಂದು 50 ವಾರಗಳ ಆದ್ಮೇಲೆ, ಒಂದು ನಾನು ಹೇಳಿದ್ನಲ್ಲ BBMP ಜೊತೆ ನಾವು ಇದು ಕಾರ್ಯಕ್ರಮ ಮಾಡ್ತಿದ್ವಿ, 50 ವಾರಗಳಾಯ್ತು. ಆಗ ಪೇಪರ್ ಅವ್ರ ಹತ್ರ ಒಂದು ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ಹೇಳಿದ, ನನ್ನ ಮಗಳ ಹತ್ರ ಕೇಳಿದೆ, ಇಷ್ಟು ವರ್ಷದಿಂದ ಮಾಡ್ತಿದ್ಯಲ್ಲ, ಏನ್ ಅನ್ಸುತ್ತೆ ಈಗ ನೀನು ಇದು ಕೊಡ್ಬೇಕಂದ್ರೆ ಏನ್ ಅನ್ಸುತ್ತೆ ಅಂತ. ಏನು ಅನ್ಸೋದಿಲ್ಲ, ಇಷ್ಟು ವರ್ಷದಿಂದ ಮಾಡ್ತಾ ಇದೀವಿ, ಹಾಗಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಅದೊಂದು
0: ಮನೆ ಅಂತ.
1: ಹೌದು, ಅದೊಂದು ಜವಾಬ್ದಾರಿ, ಅಂದ್ರೆ ದಿನ ಮಾಡ್ತಿರೋದ್ರೆ ಅದು ಒಂದು ಕೆಲಸ ಅಂತ ಆಗ್ಬಿಟ್ಟಿದೆ. ಹಾಗಾಗಿ ಅವರಿಗೆ ಅದೊಂದು ಬೇರೆ ಒಂದು ಯೋಚನೆ ಮಾಡಿ ಮಾಡ್ಬೇಕು ಅನ್ನೋಂಥದ್ದು ಅವರಿಗೆ
0: ಸಪರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸಲ್ಲ,
1: ಪಾರ್ಟ್ ಆಫ್ ದಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಥವಾ ಪಾರ್ಟ್ ಆಫ್ ದಿ ಡೈಲಿ ಲೈಫ್.

0: ಇತ್ತಲ್ಲ ಅದು ವಾರಕ್ಕೊಂದಿನ ಮಾಡ್ತಾ ಇದ್ವಿ, ಆದ್ರೂ ಕೂಡ ಬರ್ತಾ ಇದ್ರು. ಕೆಲವೊಮ್ಮೆ ಅನಿಸ್ತಾ ಇತ್ತು ಏನು ಪ್ರಯೋಜನ ಮಾಡಿ ಅಂತ. ಆಮೇಲೆ ಈಗ ಮತ್ತೆ ಅವರಿಗೆ ಬರ್ತಾ ಇದೆ, ಹಾ ಮಾಡ್ಬೇಕು, ತಿಳುವಳಿಕೆ ತಿಳಿಸ್ಬೇಕು, ಬಿಟ್ರೆ ಇನ್ನೂ ಕಷ್ಟ ಆಗುತ್ತೆ ಅನ್ನೋದು. ಯಾಕಂದ್ರೆ ಮಧ್ಯದಲ್ಲಿ ಅವರಿಗೆ ಇದು ಬಂತು.
1: ಹಾಗ ನೋಡಕ್ ಹೋದ್ರೆ ಚೈತನ್ಯ ಅವರೇ, ನಾವು ಚಿಕ್ಕವರಿರುವಾಗ ಶಾಲೆಗಳಲ್ಲಿ, ನಮ್ಮ ಶಾಲೆಗಳಲ್ಲಿ ಶ್ರಮದಾನ ಅಂತ ಮಾಡಿಸ್ತಾ ಇದ್ರು. ವಾರಕ್ಕೊಂದ್ಸಲ ಶ್ರಮದಾನ ಇದ್ದೇ ಇರೋದು. ಎಲ್ಲಾ ಶಾಲೆಯ ಸುತ್ತಮುತ್ತಲಿನ ಪ್ರದೇಶಗಳನ್ನು ಶುಚಿ ಮಾಡೋದು, ಕಸ ವಿಂಗಡಣೆ ಮಾಡೋದು, ಸೊ ಅದೆಲ್ಲ ಪಾಠಗಳನ್ನ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು ನಮ್ಗೆ. ಸೊ ಬಹುಶಃ ಈಗಿನ ಜೀವನದ ಜಂಜಾಟದಲ್ಲಿ ಅದನ್ನೆಲ್ಲ ನಾವು ಮರ್ತೇ ಬಿಟ್ಟಿದೀವಿ. ಸ್ವಚ್ಛತೆ ಅಂದ್ರೆ ನಮ್ಮ ಮನೆಗೆ ಮಾತ್ರ ಸೀಮಿತ ಆಗಿದೆ ನಮ್ಮೆಲ್ಲರ ಜೀವನದಲ್ಲಿ. ನೀವು ಅದರ ಹೊರತಾಗಿ ನಿಮ್ಮ ಕೈಲಾದ ಸಹಾಯವನ್ನ ನಮ್ಮ ಪರಿಸರಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದೀರಾ ಚೈತನ್ಯ ಅವರೇ. ನಾವು ಸಾಮಾನ್ಯವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸ್ತೀವಿ ಆಫೀಸ್ ಹೋಗುವಾಗ ಬರುವಾಗ. ನಾನು ತುಂಬಾ ನನಗೆ ಕಾಡೋ ವಿಷಯ ಏನಂದ್ರೆ, ನಮ್ಮ ಪಕ್ಕದಲ್ಲಿ ಯಾರೋ ಕೂತಿರ್ತಾರೆ, ಏನೋ ತಿಂಡಿ ತಿಂತಾರೆ, ಅದ ರ್ಯಾಪರ್ ಅಥವಾ ಅದು ಕಡಲೆ ಬೀಜ ತಿಂತಿರ್ತಾರೆ, ಅದ್ರದ್ದು ಸಿಪ್ಪೆನೋ ತೆಗೆದು ಕಿಟಕಿಯಿಂದ ಹೊರಗಡೆ ಹಾಕ್ತಾರೆ, ಅಥವಾ ಟಿಕೆಟ್ ಹಳೆ ಟಿಕೆಟ್ಗಳನ್ನ ತೆಗೆದು ಕಿಟಕಿಯಿಂದ ಹೊರಗಡೆ ಹಾಕ್ತಾರೆ. ಹೇಳಬೇಕಾ ಇವರಿಗೆ? ಹೇಳಿದ್ರೆ ಮತ್ತೆ ಆ ಜಗಳಗಳಾಗತ್ತಲ್ವಾ? ಸೊ ಕೆಲವೊಂದ್ಸಲ ನಾವು ಬಾಯಿ ಮುಚ್ಕೊಂಡಿರೋ ಪರಿಸ್ಥಿತಿನೂ ನೋಡಿದೀವಿ.
0: ಒಂದು ನೋಡಿ, ತಿಳುವಳಿಕೆ ಇಲ್ಲದವರು ಅವರಿಗೆ ನೀವು ತಿಳಿ ಹೇಳ್ಬೇಕು. ಕೆಲವೊಮ್ಮೆ ಅವರಿಗೆ ತಪ್ಪು ಅಂತ ಅನ್ಸೋದಿಲ್ಲ, ನೀವು ಆಗ ತಿಳಿ ಹೇಳ್ಬೇಕು, ಇದ್ರೆ ಈ ತರ ಹಾಕಬಾರ್ದು, ನಿಮಗೆ ಏನ್ ಅನ್ಸುತ್ತೆ, ಎಲ್ರಿಗೂ ಗೊತ್ತಿದೆ ಅಂತ. ಅದು ಗೊತ್ತಿಲ್ಲದೆ ಇರೋರು ಇದ್ದಾರೆ ಇನ್ನು, ಆಯ್ತಾ? ಅಂತವರಿಗೆ ನೀವು ತಿಳಿ ಹೇಳಿದ್ರೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಹಾಗಂತ ಅನ್ಕೊಂಡೆ ನಾವು ಹೇಳ್ಬೇಕು. ಇನ್ನು ಕೆಲವರು ಇರ್ತಾರೆ ಈಗೋ, ಆಯ್ತಾ, ಅಹಮ್ಮಿಂದ ನಾನ್ ಮಾಡೋದಿಲ್ಲ ಅಂತ ಹೇಳುದು, ಅಷ್ಟಾದ್ರೂ ಅವರಿಗೆ ತಲೆ ಒಳಗೆ ಹೋಗಿರುತ್ತೆ. ಇನ್ನೊಂದು, ಎಷ್ಟು ಹೇಳಿದ್ರು ಮಾಡದವರು, ಅಂತವ್ರಿಗೆ ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ, ನೀವು ಹೇಳಲಿಲ್ಲ ಅಂದ್ರೆ, ಈಗ ನೀವು ಮಕ್ಕಳು ತಪ್ಪು ಮಾಡಿದಾಗ ನೀವು ಹೇಳಲಿಲ್ಲ ಅಂದ್ರೆ ಅವ್ರು ಮತ್ತೆ ತಪ್ಪು ಮಾಡ್ತಾರಲ್ಲ. ಹಾಗಾಗಿ ಹೇಳೋದು. ಇವತ್ತು ಕೂಡ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಲಡ್ಡು ಕೊಟ್ಟಿದ್ರು, ಅದರ ಪೇಪರ್ ಅನ್ನ ಕೆಳಗೆ ಬಿಸಾಕಿದ್ರು, ರೋಡಲ್ಲಿ ರಸ್ತೆಯಲ್ಲಿ ಬಿಸಾಕಿದ್ರು. ನಾನು ಹೇಳಿದೆ, ಅನ್ನ ಎತ್ತಿ ಅಂತ, ಎತ್ತಿ ಇದು ಜೇಬ್ನಲ್ಲಿ ಹಾಕೊಂಡ್ರು. ನೀವಾಗ್ಲೇ ಕೇಳಿದ್ರಿ, ಮಕ್ಳು ಇದ್ರ ಬಗ್ಗೆ ಕೇಳಿದಾಗ ನಾನೊಂದು ವಿಚಾರ ಹೇಳಲೇಬೇಕು. ಈಗ ಬೇರೆ ಯಾವುದೇ ಅಲ್ಲದಿದ್ರು ಕೂಡ ಮನೆಯಲ್ಲಿ ಕಸ ವಿಂಗಡಣೆ ಮಾಡುವಂತದ್ದನ್ನ ತಂದೆ ತಾಯಿಗಳು ಮಾಡಬೇಕು, ಅದನ್ನ ಮಕ್ಳಿಗೆ ಕಲಿಸ್ಬೇಕು. ಹೊರಗಡೆ ಸ್ವಚ್ಛತೆ ಇಟ್ಟುಕೊಳ್ಳೋದನ್ನು ಕೂಡ ಅವರಿಗೆ ತಿಳಿ ಹೇಳಬೇಕು. ಅದು ಅವರಲ್ಲಿ, ಯಾಕೆಂದ್ರೆ ಅದೊಂದು ಸಂಸ್ಕೃತಿಯಾಗಿ, ಸಂಸ್ಕಾರವಾಗಿ ಬರಬೇಕು.
1: ಚೈತನ್ಯ ಅವರೇ, ನೀವು 4 ವರ್ಷಗಳಿಂದ BBMP ಜೊತೆನೂ ಸ್ವಚ್ಛತಾ ಅಭಿಯಾನ ನಡೆಸ್ತಾ ಇದ್ದೀರಿ. ಸೊ ಈ ಅಭಿಯಾನದಲ್ಲಿ ನಿಮ್ಗೆ ಎದುರಾದ ಪ್ರಮುಖ ಸವಾಲುಗಳ ಬಗ್ಗೆ ನಮ್ ಜೊತೆ ಮಾತಾಡ್ಬೋದಾ?
0: ಈಗ ನೋಡಿ, ನಾವು ಬರೀ ಸ್ವಚ್ಛತೆ ಅಂತ ಮಾಡ್ತಿಲ್ಲ. ಒಂದು ಕಡೆ ಹೆಚ್ಚಾಗಿ ಹೋಗಿ ಬ್ಲ್ಯಾಕ್ ಸ್ಪಾಟ್ಸ್ ಅಂದ್ರೆ ಕಸದ ಗುಡ್ಡೆ ಹಾಕಿರ್ತಾರೆ, ಅದನ್ನು ತೆಗೆಯೋದು. ಅದು ಬಿದ್ದ ಕಡೆ ಮನೆಗಳು ಇದ್ರೆ ನಾವು ಹೋಗಿ ಅವರಿಗೆ ತಿಳಿ ಹೇಳ್ತೀವಿ. ಅವ್ರು ಹೇಳ್ತಾರೆ, ಆಟೋದವ್ರು ತೆಗೆಯೋದಿಲ್ಲ, ಆಟೋದವ್ರನ್ನು ಕರೆಸ್ತೇವೆ. ಯಾಕೆ ತೆಗೆಯೋದಿಲ್ಲ, ಅವರ ತೊಂದರೆಗಳೇನಿದೆ ಅದನ್ನ ನಿವಾರಿಸ್ಲಿಕ್ಕೆ, ಆಮೇಲೆ ಮೂಲದಲ್ಲೇ ಕಸ ವಿಂಗಡಣೆ ಮಾಡ್ಲಿಕ್ಕೆ ಹೇಳ್ತೇವೆ. ಆಯ್ತಾ, ಅದಾದ ನಂತರ ಅವರು ಅಲ್ಲಿ ಅಂತಹ ಕಡೆಗಳಲ್ಲಿ ಕಸಗಳು ಕಡಿಮೆ ಆಗಿದೆ. ತೊಂದರೆ ತುಂಬಾ ಆಗೋದು ಎಲ್ಲಿ, ಗಾಡಿಯಲ್ಲಿ ಇದು ಕಟ್ಟಿಕೊಂಡು ಬಂದು ಬಿಸಾಕಿ ಹೋಗ್ತಾರಲ್ಲ, ಅದು ತುಂಬಾ ತೊಂದರೆ ಆಗೋದು. ಯಾಕಂದ್ರೆ ಎಲ್ಲಿಂದ ಬರ್ತಾರೆ, ಅವ್ರನ್ನ ಎಲ್ಲಿ ಹಿಡಿದು ಹೇಳೋದು? ಹಾಗಂತ ಹೇಳಿ ಕೆಲವೊಮ್ಮೆ ನಾವು ರಾತ್ರಿ ಪ್ಯಾಟ್ರೋಲಿಂಗ್ ಕೂಡ ಮಾಡಿದ್ದೇವೆ. 12 ಗಂಟೆವರೆಗೂ ಅಡಗ್ಕೊಂಡಿದ್ದು, 4 ಜನ 4 ಕಡೆ ಕೂತು ಅವ್ರು ಬಂದಾಗ ಹಿಡಿದು ಅವರಿಗೆ ಪೆನಾಲ್ಟಿ ಹಾಕಿ ಅವರಿಗೆ ತಿಳಿ ಹೇಳಿದ್ದು ಇದೆ.
1: ಜನರಲ್ಲಿ ಮನಸ್ಸಿನಲ್ಲಿ ಬದಲಾವಣೆ ಆಗ್ಬೇಕು ಅಲ್ವಾ, ಬಿಹೇವಿಯರಲ್ ಚೇಂಜ್ ಅಂತ ಹೇಳ್ತಾರಲ್ಲ, ಅದ ಆಗ್ಬೇಕು ಫಸ್ಟ್. ಓ, ನಾನೊಬ್ಳೆ ಬಿಸಾಕ್ತಿದ್ದೀನಿ, ನಾನೊಬ್ನೇ ಬಿಸಾಕ್ತಿದ್ದೀನಿ, ನಮ್ ತರ 100 ಜನ ಆತರ ಯೋಚನೆ ಮಾಡಿದ್ರೆ ಎಷ್ಟು ಕಸ ಒಟ್ಟಾಗತ್ತೆ ಅಲ್ವಾ?
0: ಖಂಡಿತ.
1: ಅಂಡ್ ಮನೆಯಲ್ಲೂ ನಿಮ್ ಪ್ರಕಾರ, ಈಗ ನಾವು ಕಸ ವಿಂಗಡಣೆ ಮಾಡ್ಬೇಕು ಅಂತ ಹೇಳ್ತಾರಲ್ವಾ, ಲೈಕ್ ನಾವು ಪಾಲಿಸ್ತೀವಿ ಅದನ್ನ, ಸೊ ಮೋಸ್ಟ್ ಆಫ್ ದಿ ಪೀಪಲ್ ನೀವು ನೋಡಿದ ಪ್ರಕಾರ ಯಾವ ಮಿಸ್ಟೇಕ್ಸ್ ನ ಮಾಡ್ತಾರೆ ಕಸ ವಿಂಗಡಣೆಯಲ್ಲಿ?
0: ಮೊದಲನೇದಾಗಿ ಕಸ ವಿಂಗಡಣೆ ಮಾಡೋದೇ ಇಲ್ಲ, ಆಯ್ತಾ, ಉದಾಸೀನ. ಎಲ್ಲವನ್ನು ಒಟ್ಟಿಗೆ, ನನ್ನದೇ ಶಾಲೆಗಳಲ್ಲೆಲ್ಲ ಹೋದಾಗ ಹೇಳ್ತೇನೆ, ಎಲ್ಲ ಹಾಕಿ ಪ್ಲಾಸ್ಟಿಕ್ ಅಲ್ಲಿ ಗಿಫ್ಟ್ ರ್ಯಾಪ್ ತರ ಮಾಡಿ ಹೋಗಿ ಬಿಸಾಕೋದು ಅಂತ. ಅದ್ ಮೊದಲನೇದಾಗಿ 4 ಡಸ್ಟ್ಬಿನ್ ಇಡ್ಬೇಕು. ಈ ಮುಂಚೆ 3 ಇತ್ತು, ಈಗ 4 ಅಂತ ಇದೆ. ಹಸಿ ಕಸ, ಒಣ ಕಸ, ಸ್ಯಾನಿಟರಿ ಕಸ, ಇನ್ನೊಂದು ಈಗ ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಬಂದಿದೆ, ಆಯ್ತಾ. ಅದನ್ನು ಇಟ್ಟು ಎಲ್ಲರೂ ಅದನ್ನು ಪಾಲಿಸ್ಲೇಬೇಕು, ರೂಲ್ ಅಂತ ಫಾಲೋ ಮಾಡ್ಲೇಬೇಕು. ಅಲ್ಲೇ ಆ ಮೂಲದಲ್ಲಿ ನೀವು ಮಾಡ್ಲಿಲ್ಲ ಅಂದ್ರೆ ಹೊರಗೆ ಹೋದ್ರೆ ಆಗುತ್ತಾ? ಖಂಡಿತ ಆಗೋದಿಲ್ಲ. ಯಾಕೆಂದ್ರೆ ಹಸಿ ಕಸದಲ್ಲಿ ಗೊಬ್ಬರ ಮಾಡ್ಬೋದು, ಒಣ ಕಸವನ್ನ ಸ್ವಚ್ಛವಾಗಿ ಈಗ ಡಬ್ಬಗಳನ್ನೆಲ್ಲ ಅಂಗಡಿಯಿಂದ ತಂದ್ರೆ ಅಥವಾ ಹೋಟೆಲಿಂದ ತಂದ್ರೆ ತೊಳೆದು ಕೊಟ್ರೆ ಅದನ್ನ ರೀಸೈಕಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ.
1: ಈಗ ಹಸಿ ಕಸ, ಒಣ ಕಸ, ಆಯ್ತಾ, ಹಸಿ ಕಸದಲ್ಲಿ ನೀವು ಅಡುಗೆ ಮಾಡೋ ಪದಾರ್ಥಗಳು ಎಲ್ಲಾನು ಹಾಕ್ತೀವಿ, ಒಣ ಕಸದಲ್ಲಿ ಮತ್ತೆ ಇನ್ನೊಂದು ಸಮಸ್ಯೆ ಬರುತ್ತೆ, ಪ್ಲಾಸ್ಟಿಕ್ ಮತ್ತೆ ಪೇಪರ್. ಸೊ ಪ್ಲಾಸ್ಟಿಕ್ ಅನ್ನು ಸಪರೇಟ್ ಆಗಿ ಹಾಕ್ಬೇಕು?
0: ಇಲ್ಲ, ಪ್ಲಾಸ್ಟಿಕ್ ಪೇಪರ್ ಎಲ್ಲ ಹಾಕ್ಬೋದು, ಆದ್ರೆ ಒದ್ದೆ ಆಗಿರ್ಬಾರ್ದು ಅಥವಾ ಆಹಾರದ ಪದಾರ್ಥ ಇರಬಾರ್ದು. ಇನ್ನೊಂದು,

0: ಕಸಕ್ಕೆ ಪ್ಲಾಸ್ಟಿಕ್ ಅನ್ನು ಹಾಕ್ಬೇಡಿ, ಹಾಗೆ ಡಸ್ಟ್ಬಿನ್ ಅಲ್ಲೇ ಡೈರೆಕ್ಟ್ ಆಗಿ ಹಾಕಿ ಆಯ್ತಾ. ಒಣ ಕಸ ಎಲ್ಲ ಒಣವಾಗಿರ್ಲಿ ಅಂದ್ರೆ ಸ್ವಚ್ಛವಾಗಿರ್ಲಿ, ಯಾವುದೇ ಡಬ್ಬಿ ಅಥವಾ ಯಾವುದೇ ಪ್ಯಾಕೆಟ್ ಅಲ್ಲಿ ಏನಾದ್ರೂ ಇದ್ರೆ ಅದನ್ನ ತೊಳೆದು ಒಣಗಿಸಿ ಹಾಕಿ, ಅದು ಒಣ ಕಸ. ಅದನ್ನ ಅವರು ಡಿ ಡಬ್ಲ್ಯೂ ಸಿ ಸಿ ಡ್ರೈವೇ ಸೆಂಟರ್ ಗೆ ತಗೊಂಡು ಹೋಗಿ ಎಷ್ಟನ್ನ ಸಾಧ್ಯ ಆಗುತ್ತೆ ಅಷ್ಟನ್ನ ರೀಸೈಕ್ಲಿಂಗ್ ಮಾಡ್ತಾರೆ ಅಥವಾ ಬೇರೆ ಯಾವ್ದೋ ಪ್ರೊಸೆಸ್ ಯೂಸ್ ಮಾಡ್ತಾರೆ.
1: ಇನ್ನೊಂದು, ಅದ್ರ ಜೊತೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಂಡ್ ಮಕ್ಕಳಿಗೆ ಉಪಯೋಗಿಸುವಂತ ಪ್ಯಾಡ್ಸ್, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ?
0: ಹಾ, ಅದು ಮೂರನೇದು, ಅದು ಸ್ಯಾನಿಟರಿ ವೇಸ್ಟ್.
1: ಓಕೆ,
0: ರಿಜೆಕ್ಟ್ ವೇಸ್ಟ್ ಅಂತ ಮುಂಚೆ ಹೇಳ್ತಾ ಇದ್ರು, ಅದನ್ನ ಖಂಡಿತವಾಗ್ಲೂ ಬೇರೆ ಹಾಕ್ಬೇಕು. ಹೆಚ್ಚಾಗಿ ಹೇಳೋದು ವಿಂಗಡಣೆ ಮಾಡ್ತೀನಿ ಅಂದ್ರೆ ಹಸಿ ಕಸ ಒಣ ಕಸ ಮಾತ್ರ. ನಾನು ಅದೇ ಕೇಳ್ತೀನಿ, ಸ್ಯಾನಿಟರಿ ಕಸ ಎಲ್ಲೋಗುತ್ತೆ? ಗೊಬ್ಬರ ಆಗೋದಿಲ್ಲ, ರಿಸೈಕಲ್ ಆಗೋದಿಲ್ಲ. ಹಾಗೆ ನೋಡಿದ್ರೆ ಅದಕ್ಕೆ ಹಾಕಿದ್ರೆ ಕಂಟಾಮಿನೇಟ್ ಆಗುತ್ತೆ, ಯಾಕೆಂದ್ರೆ ನಮ್ಮ ಶರೀರದಿಂದ ಹೋಗುವಂತಹ ನೈರ್ಮಲ್ಯ ಅಲ್ವಾ. ಹಾಗಾಗಿ ಅದು ಮಾತ್ರ ಅಲ್ಲ, ನಾವು ಬ್ಯಾಂಡೇಜ್ ಆಗಿರ್ಲಿ ಮೆಡಿಕಲ್ ಇದು ಅದೆಲ್ಲವನ್ನು ನಾವು ಸಪರೇಟ್ ಆಗಿ ಹಾಕ್ಬೇಕು. ಗಾಜು ಒಡೆದೋಗಿದ್ರೆ ಎಲ್ಲಿ ಹಾಕ್ತೀರಾ?
1: ಕಸ ವಿಂಗಡಣೆ ಮಾಡುವಾಗ ಅಥವಾ ಕಸ ಹೆಕ್ಕುವವರಿಗೆ ವರ್ಕರ್ಸ್ ಇರ್ತಾರಲ್ಲ, ಅವರಿಗೆ ಈ ಗಾಜಿನ ತುಂಡು ಹಾಕ್ತಿವಿ, ಆಮೇಲೆ ನೀಡಲ್ಸ್ ಏನಾದ್ರೂ ಇದ್ರೆ ಶಾರ್ಪ್ ಇರೋ ಆಬ್ಜೆಕ್ಟ್ಸ್ ಹಾಕ್ತಿವಿ, ಅದನ್ನೊಂದು ಪೇಪರ್ ಅಲ್ಲಿ ಸುತ್ತಬಿಟ್ಟು ಹಾಕಿದ್ರೆ ಅವರಿಗೆ ಆಗೋ ಇಂಜುರಿಗಳನ್ನ ತಪ್ಪಿಸಬಹುದು.
0: ಖಂಡಿತ, ಖಂಡಿತವಾಗ್ಲೂ ಅದು ತುಂಬಾ ಮುಖ್ಯ. ಯಾಕೆಂದ್ರೆ ಇದನ್ನ ನಾವು ಒಂದು ಡ್ರೈವೇ ಸೆಂಟರ್ ಗೆ ಹೋದಾಗ ಒಬ್ರು ಅವರು ಹೆಬ್ಬೆರಳನ್ನೇ ಕಳ್ಕೊಂಡಿದ್ರು ಈ ಒಂದು ಅಪಘಾತದಿಂದಾಗಿ. ಹಾಗಾಗಿ ನಮಗೆ ಅನ್ಸುತ್ತೆ, ನೀವು ಹೇಳ್ದಾಗೆ ಅದ್ ನಾನು ಒಬ್ರು ತಾನೇ ಹಾಕೋದು, ಆದ್ರೆ ಒಬ್ಬೊಬ್ರು ಜವಾಬ್ದಾರಿನೂ ಅದನ್ನು ಸಂಗ್ರಹ ಇದು ವಿಂಗಡಣೆ ಮಾಡೋದು, ಅದನ್ನ ಸರಿಯಾಗಿ ಅವರು ಕೂಡ ಮನುಷ್ಯರಲ್ವಾ, ನಮ್ ಕಸ ಅವ್ರು ಮುಟ್ಬೇಕು, ಅವರು ವಿಂಗಡಣೆ ಮಾಡ್ಬೇಕು ಅಂದ್ರೆ ತಪ್ಪಲ್ವಾ? ಅದು ನಾವು ಅದಕ್ಕೆ ಹೇಳ್ತೀವಿ, ಯಾವಾಗ್ಲೂ ಮೂಲದಲ್ಲೇ ವಿಂಗಡಣೆ ಮಾಡ್ಲಿಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕು.
1: ಚೈತನ್ಯ ಅವರೇ, ಸ್ವಚ್ಛತೆಯ ಜೊತೆಗೆ ಕೆರೆಗಳ ಸಂರಕ್ಷಣೆಯಲ್ಲೂ ನೀವು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀರಾ. ನನ್ನ ಎರಡು ಪ್ರಶ್ನೆಗಳನ್ನ ನಾನು ಕೇಳ್ತೀನಿ ಇಲ್ಲಿ. ಒಂದು, ಕೆರೆಗಳ ಪರಿಸ್ಥಿತಿಯನ್ನ ನೋಡಿದಾಗ ನಿಮಗೆ ನಿಮ್ಮನ್ನ ಅತ್ಯಂತವಾಗಿ ಕಾಡಿದ ಪರಿಸ್ಥಿತಿ ಯಾವುದು, ಮತ್ತೆ ಕೆರೆಗಳನ್ನ ಉಳಿಸೋದ್ರಿಂದ ನಮ್ಮ ನಗರದ ಪರಿಸರ ವ್ಯವಸ್ಥೆಗೆ ಆಗುವ ಪ್ರಯೋಜನಗಳನ್ನ ನೀವು ನಮ್ಮ ಜನರಿಗೆ ಸಿಂಪಲ್ ಆಗಿ ಹೇಳಿ.
0: ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ಕೆರೆಗಳ ನಗರ ಆಗಿತ್ತು. ಮೊದಲನೇದಾಗಿ ಸೀವೇಜ್ ಕೊಚ್ಚೆ ನೀರೇನಿದೆ ಅದು ನೀರಿಗೆ ಬಿಡ್ತಿರೋದ್ರಿಂದ, ಕೆರೆಗೆ ಬಿಡ್ತಿರೋದ್ರಿಂದ ತುಂಬಾ ಹಾಳಾಗ್ತಾ ಇದೆ. ಅದಲ್ದೆ ಡೆಬ್ರಿ ತಂದು ಹಾಕ್ತಾರೆ, ಕಸ ಇದು ಬಿಲ್ಡಿಂಗ್ ವೇಸ್ಟ್ ಎಲ್ಲ ತಂದು ಹಾಕ್ತಾರೆ. ಕೆಲವೊಂದೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಕೆರೆಗಳೇ ಮುಚ್ಚಿ ಹೋಗಿದೆ. ಕೆರೆಗಳು ಕುಡಿಯೋ ನೀರಿನ ಪರಿಸ್ಥಿತಿ ಅಂತೂ ಯಾವ ಕೆರೆಯಲ್ಲೂ ಇಲ್ಲ. ನೋಡ್ಲಿಕ್ಕೆ ಚೆನ್ನಾಗಾದ್ರೂ ಇರ್ಬೇಕು ತಾನೆ, ಅದಕ್ಕೆ ಒಳ್ಳೆ ಶುದ್ಧ ನೀರು ಬರುವ ಹಾಗೆ ಇರ್ಬೇಕು. ನಮಗೆ ಒಳ್ಳೆ ನೀರು ಕೆರೆನಲ್ಲಿ ಇರ್ಬೇಕು, ಅದು ಇಂಗ್ಬೇಕು, ನಮಗೆ ಅದರಿಂದ ನೀರು ಸಿಗ್ಬೇಕು. ಬರೀ ಮಳೆಯ ನೀರು ಮಾತ್ರ ಕೆರೆಗೆ ಬಂದು ಆ ನೀರಿನಲ್ಲಿ ಇರುವ ಜಲಚರಗಳು, ವಿಶೇಷವಾದ ಕೆರೆಗಳನ್ನು ನೋಡೋದು ಕನಸು. ಹೇಗಿರ್ಬೇಕಂದ್ರೆ ನಮ್ಮ ನೀರನ್ನು ನಾವೇ ಸುಧಾರಣೆ ಮಾಡ್ಕೊಳ್ಳೋ ಹಾಗೆ ಇರ್ಬೇಕು. ಎಲ್ಲದಕ್ಕೂ ನಾವು ಕಾವೇರಿ ಅಥವಾ ಇನ್ನೊಂದು ನದಿಯನ್ನು ಅವಲಂಬಿತರಾಗಬೇಕಾಗಿಲ್ಲ, ಸಾಧ್ಯ ಇದೆ. ಅದಕ್ಕೆ ನಾವೆಲ್ಲ ಮನಸ್ಸು ಮಾಡಬೇಕು ಅಷ್ಟೇ. ತುಂಬಾ ಬೇಗ ಆಗ್ಲಿಕ್ಕಿಲ್ಲ, ಆದ್ರೂ ಈಗ ಶುರು ಮಾಡಿದ್ರೆ ಖಂಡಿತ ಮುಂದಕ್ಕೆ ಸಾಧ್ಯ. ಅದು ತುಂಬಾ ಮುಖ್ಯ ಕೂಡ.
1: ಬೆಂಗಳೂರು ಕಳೆದ 10 ವರ್ಷ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟು ಗ್ರೋತ್ ಆಗಿದೆ, ಬೆಂಗಳೂರು ನಗರ ಎಷ್ಟು ಬೆಳೆದಿದೆ ಅಂತ ನಾವು ನೀವೆಲ್ಲ ಕಣ್ಣಾರೆ ನೋಡಿದೀವಿ. ವೇಗವಾಗಿ ಬೆಳೀತಾ ಇರೋ ಬೆಂಗಳೂರು ನಗರ ಮುಂದಿನ ಪೀಳಿಗೆಗೂ ಹಸಿರಾಗಿನೇ ಕಾಣಬೇಕು ಅನ್ನೋದಾದ್ರೆ ನಾವು ಈಗಲೇ ಯಾವ ಕಾರ್ಯವನ್ನ ಮಾಡಬೇಕಾಗಿದೆ ಚೈತನ್ಯ ಅವರೇ?
0: ಮೊದಲನೇದಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಗಿಡ ಮರಗಳನ್ನ ನೆಡಿ ಆಯ್ತಾ. ಆದಷ್ಟು ಮರಗಳನ್ನ ಕಡಿಯೋದನ್ನ ತಡೆಯಿರಿ. ಯಾಕೆಂದ್ರೆ ಒಂದು ಮನೆ ಕಟ್ತಿದೀರಾ ಅಂದ್ರೆ ಆ ಮನೆಯಲ್ಲಿ ಮುಂದೆ ಇರೋ ಮರನ ಕಡಿಯೋದು, ಅಥವಾ ಒಂದು ಜಾಹೀರಾತಿದೆ ಅದಕ್ಕೆ ಅಡ್ಡ ಆಗ್ತಿದೆ ಅಂತ ಹೇಳಿ ಮರನ ಕಡಿಯೋದು. ನಾವು ರಕ್ಷಣೆ ಮಾಡುವುದು ಕೂಡ ತುಂಬಾ ಮುಖ್ಯ, ಮರಗಳನ್ನ ರಕ್ಷಣೆ. ಯಾಕೆಂದ್ರೆ ಇವತ್ತು ನೆಟ್ರೆ ನಮಗೆ 10 ವರ್ಷದ ಮೇಲೆ ಆ ಮರ ಬರೋದು, ಆ 10 ವರ್ಷದ ಮರನ ಸಂರಕ್ಷಣೆ ಮಾಡುವುದು ತುಂಬಾ ಮುಖ್ಯ. ಹಾಗೆಯೇ ನಮ್ಮ ಕಾಡುಗಳು ಏನಿದೆ ಅದನ್ನ ಸಂರಕ್ಷಿಸ್ಕೊಳ್ಬೇಕು.
1: ಇವತ್ತಿನ ಯೂತ್ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಕಿಸ್ಕೊಳ್ಬೇಕು ಅನ್ನೋದಾದ್ರೆ ಅವರಿಗೆ ನಿಮ್ಮ ಸಂದೇಶ ಏನು?
0: ಯಾವ್ದಕ್ಕೂ ಮನಸ್ಸಿದ್ರೆ ಮಾರ್ಗ. ಇನ್ನೊಂದು, ನಾವು ಬರೀ ನಮಗೋಸ್ಕರ ಮಾತ್ರ ಅಲ್ಲ, ನಮ್ಮ ಸಮಾಜಕ್ಕೋಸ್ಕರನೂ ನಾವು ಬಾಳ್ಬೇಕಾಗುತ್ತೆ. ಎಲ್ಲ ನಮಗೆ ನಂದು ಅಂತ ಹೇಳೋ ಬದಲು ಸಮಾಜವೂ ನಂದು, ಅದಕ್ಕೋಸ್ಕರ ಸ್ವಲ್ಪ ಕೊಡ್ಬೇಕು ಅಂತ ನಾವು ಖಂಡಿತವಾಗ್ಲೂ ಯೋಚನೆ ಮಾಡ್ಬೇಕಾಗುತ್ತೆ. ಆಮೇಲೆ ಸದೃಢ ಹಾಗೂ ಸಶಕ್ತ ಯುವಕರು ಆರೋಗ್ಯಕರವಾಗಿರ್ಬೇಕಾದ್ರೆ ನಮಗೆ ಆರೋಗ್ಯಕರವಾದ ಪರಿಸರನೂ ಮುಖ್ಯ. ಹಾಗಾಗಿ ಮುಂದಕ್ಕೆ ನಾವು ತಂದೆ ತಾಯಿಗಳು ಎಷ್ಟು ಬೇಕಾದ್ರೂ ದುಡ್ಡು ಮಾಡಿ ಕೊಡ್ಬೋದು, ಆಸ್ತಿ ಮಾಡಿ ಕೊಡ್ಬೋದು, ಅವರಿಗೆ ಗಾಳಿನ ಅಥವಾ ಒಳ್ಳೆಯ ನೀರನ್ನು ಒಳ್ಳೆಯ ನೆಲವನ್ನು ನಾವು ಸಂರಕ್ಷಿಸಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇದೆ ಆ ಜವಾಬ್ದಾರಿ ತಂದೆ ತಾಯಿಗೂ ಇದೆ, ಅದೇ ಆ ಯುವಕರಿಗೂ ಇದೆ. ಯಾಕೆಂದ್ರೆ ನಾವು ಆದಷ್ಟು

0: ಹಾಳು ಮಾಡಿದ್ದೀವಿ. ಅವರು ಬಿಟ್ರೆ ಅವ್ರಿಗೆ ಏನು ಉಳಿಯೋದಿಲ್ಲ, ಅವರು ಸಿಲಿಂಡರ್ ಓಡಾಡ್ಕೊಂಡೆ.
1: ಗಾಂಧೀಜಿಯವರೊಂದು ಮಾತು ಹೇಳ್ತಾರೆ, ದ ಅರ್ತ್ ಪ್ರೊವೈಡ್ಸ್ ಇನಫ್ ಟು ಸ್ಯಾಟಿಸ್ಫೈ ಎವ್ರಿ ಮ್ಯಾನ್ಸ್ ನೀಡ್ ಬಟ್ ನಾಟ್ ಎವ್ರಿ ಮ್ಯಾನ್ಸ್ ಗ್ರೀಡ್ ಅಂತ.
0: ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್.
1: ಸೊ ನಾವೆಲ್ಲವನ್ನು ಪಡ್ಕೊಳ್ತಿರೋದು ಈ ನೆಲ ಇರ್ಬೋದು, ಈ ಜಲ ಇರ್ಬೋದು, ಗಾಳಿ ಇರ್ಬೋದು, ಎಲ್ಲವನ್ನು ನಮ್ಗೆ ಪರಿಸರ ಕೊಟ್ಟಿದೆ. ಈಗ ನಾವೇನ್ ಅನ್ಕೋತೀವಿ, ಎಲ್ಲಾನು ಸರ್ಕಾರ ಮಾಡುತ್ತೆ ಅಂತ ಅನ್ಕೋತೀವಿ, ಆದ್ರೆ ನಾಗರಿಕರಾಗಿ ನಮ್ಮ ಕರ್ತವ್ಯಗಳು ತುಂಬಾ ಇದಾವೆ. ಸಿಂಪಲ್ ಥಿಂಗ್ಸ್ ಅಲ್ಲಿ ಲೈಕ್ ಕಸ ಹಾಕಬಾರ್ದು, ಕಸ ವಿಂಗಡಣೆ ಮಾಡಬೇಕು, ಆದಷ್ಟು ನಮ್ಮನೆ ಟೆರೆಸ್ ಮೇಲೇನೆ ಒಂದೆರಡು ಗಿಡ ನೆಡಿ. ಸೊ ಈ ತರ ಸಿಂಪಲ್ ಸಿಂಪಲ್ ಥಿಂಗ್ಸ್ ಅಲ್ಲಿ ನಮ್ದು ನಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ಸಹಾಯ ಮಾಡಬಹುದು. ಸೊ ನಿಮ್ ಪ್ರಕಾರ ಒಂದು ಹೌ ಅ ಸಿಟಿಸನ್ ಕ್ಯಾನ್ ಗಿವ್ ಬ್ಯಾಕ್ ಟು ನೇಚರ್ ಅಂತ.
0: ಕಸ ವಿಂಗಡಣೆ ನಾನು ಮೊದಲೇ ಹೇಳಿದ್ದೀನಿ ಆಯ್ತಾ. ಇನ್ನೊಂದು ಶೂನ್ಯ ಕಸದ ಕಾರ್ಯಕ್ರಮಗಳು, ಯಾವುದೇ ನೀವು ಕಾರ್ಯಕ್ರಮ ಮಾಡಿದ್ರು ಅದನ್ನ ಶೂನ್ಯ ಕಸವಾಗಿ ಮಾಡಿ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಸಾಧ್ಯ ಇದೆ. ಈಗ ನಿಮ್ಮ ತಟ್ಟೆ ಪೇಪರ್ ತಟ್ಟೆ ಬದಲು ಪೇಪರ್ ಲೋಟ ಬದಲು ಸ್ಟೀಲ್ ತಟ್ಟೆನೇ ಉಪಯೋಗಿಸಿ. ನಿಮ್ಮಲ್ಲಿ ಅಷ್ಟು ತಟ್ಟೆ ಇಲ್ಲ ಅಂದ್ರೆ ಸಿಗುತ್ತೆ. ನಮ್ಮ ಹಿರಿಯರು ಹೇಗೆ ಮಾಡಿದ್ರು ಹಾಗೆ ಮಾಡಿ, ಆಗ ನಮ್ಮ ಪರಿಸರನೂ ಉಳಿಯುತ್ತೆ, ನಮ್ಮ ದೇಶಕ್ಕೂ ಉಳಿತು ಅಂತ. ಇನ್ನೊಂದು ಮೂರನೇದು ನೀವು ಹೇಳ್ದಾಗೆ ಪರಿಸರ ಅನ್ನೋದು ನಮ್ ಎಲ್ಲರ ಕಾಳಜಿ. ಬೇರೆಯವ್ರು ಬಂದು ಮಾಡ್ಬೇಕು ಅಂತ ನಾವು ಇದು ಮಾಡಬಾರ್ದು. ಅದು ನೀರೇ ಇರಲಿ, ಕಾಡೇ ಇರಲಿ, ಅಥವಾ ಒಂದು ಅಡ್ವರ್ಟೈಸ್ಮೆಂಟಿಗೆ ಮೊಳೆ ಹೊಡೆಯೋದೇ ಇರಲಿ ಮರಕ್ಕೆ, ಪ್ರತಿಯೊಂದನ್ನು ಕೂಡ ನಾವು ಯೋಚನೆ ಮಾಡಿ ಮಾಡಬೇಕು. ಯಾವುದೇ ಕಸ ಎಲ್ಲಿ ಹೋಗುತ್ತೆ ಅಂತ ಯೋಚನೆ ಮಾಡಿ ನಾವು ಮಾಡಬೇಕು, ಜವಾಬ್ದಾರಿಯುತವಾಗಿ ನಾವು ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾವು ಮನಸ್ಫೂರ್ತಿಯಾಗಿ ಮಾಡಬೇಕು.
1: ಚೈತನ್ಯ ಅವರೇ, ಕೊನೆಯದಾಗಿ ನಮ್ಮ ಊರು ನಮ್ಮ ಜವಾಬ್ದಾರಿ ಈ ಸಂದೇಶವನ್ನ ನಮ್ಮ ಜನರಿಗೆ ಹೇಗೆ ತಿಳಿಸಲು ಬಯಸ್ತೀರಿ?
0: ನಮ್ಮ ಮನೆ ನಮ್ಮ ಜವಾಬ್ದಾರಿ ಆದ್ರೆ ನಮ್ಮ ಊರು ಕೂಡ ನಮ್ಮ ಜವಾಬ್ದಾರಿನೇ. ಅದರಲ್ಲಿ ಇರುವ ಪ್ರತಿಯೊಂದು ರಸ್ತೆ ಆಗ್ಲಿ, ಮರ ಆಗ್ಲಿ, ಗಿಡ ಆಗ್ಲಿ, ಕಸ ಆಗ್ಲಿ, ಕಸ ಕೂಡ ನಮ್ಮ ಜವಾಬ್ದಾರಿನೇ. ಹಾಗಾಗಿ ಎಲ್ಲವನ್ನೂ ಅಷ್ಟೇ, ನೆಲ ಜಲ ಎಲ್ಲವನ್ನೂ ಅಷ್ಟೇ, ನಾವು ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರೆ, ಅದನ್ನ ಕಾಳಜಿಯಿಂದ ನೋಡಿಕೊಂಡು, ಅದು ಸರಿಯಾದ ರೀತಿಯಲ್ಲಿ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಕೊಂಡು ಅಥವಾ ಕೈ ಜೋಡಿಸದೇ ಇದ್ದಾಗ ಅವರಿಗೆ ತಿಳುವಳಿಕೆ ಹೇಳೋದು, ಅಥವಾ ತಿಳುವಳಿಕೆ ಹೇಳ್ದಾಗ ಕೇಳದಿದ್ರೆ ಅಧಿಕಾರಿಗಳಿಗೆ ತಿಳಿಸೋದು ಅಂತ ಒಂದು ನಾವು ಪ್ರತಿಯೊಬ್ಬರು ಇಟ್ಟರೆ ಅವರಿಗೆ ಒಂದು ಯೋಚನೆ ಬರುತ್ತೆ, ಓ ಇಲ್ಲಿ ಹಾಕಿದ್ರೆ ಅವ್ರು ಬೈತಾರೆ ಅಂತ. ಹಾಗಾಗಿ ಪ್ರತಿ ರಸ್ತೆಯಲ್ಲೂ ಪ್ರತಿ ಕಡೆಯಲ್ಲೂ ಜವಾಬ್ದಾರಿಯುತ ಸಾಮಾಜಿಕ ಪರಿಸರ ಬಗ್ಗೆ ಅಥವಾ ನಮ್ಮ ಊರಿನ ಬಗ್ಗೆ ಒಂದು ಕಾಳಜಿ ಇದ್ದ ಸಾರ್ವಜನಿಕರು ಎಚ್ಚೆತ್ಕೊಂಡ್ರೆ ತಿಳಿವಳಿಕೆ ಇಲ್ಲದವರು ಕೂಡ ಎಚ್ಚೆತ್ಕೊಳ್ತಾರೆ.
1: ಕರೆಕ್ಟ್. ಚೈತನ್ಯ ಅವರೇ, ನಿಮ್ಮೊಂದಿಗೆ ನಡೆದ ಈ ಸಂವಾದದಲ್ಲಿ ಒಬ್ಬ ನಾಗರಿಕನ ಕಾಳಜಿ ಹೇಗೆ ಒಂದು ಅಭಿಯಾನವಾಗಿ ಒಂದು ಸಮುದಾಯದ ಚಳುವಳಿಯಾಗಿ ರೂಪುಗೊಳ್ಬಹುದು ಅನ್ನೋದನ್ನ ನಮ್ಮ ಕೇಳುಗರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಸ್ವಚ್ಛತಾ ಹಿ ಸೇವಾ ಈಗ ನಡೀತಾ ಇದೆ ಅಭಿಯಾನ, ಇದು ಕೇವಲ ಒಂದು ಅಭಿಯಾನ ಮಾತ್ರ ಅಲ್ಲ, ಅದು ನಮ್ಮ ಮನೆಯಿಂದಲೇ ಆರಂಭವಾಗಬೇಕಂತ ಒಂದು ಜವಾಬ್ದಾರಿ. ನಮ್ಮಿಂದ ಆರಂಭವಾಗುವ ಒಂದು ಸಣ್ಣ ಹೆಜ್ಜೆ ನಮ್ಮ ನಗರದ ನಮ್ಮ ದೇಶದ ಭವಿಷ್ಯವನ್ನೇ ಬದಲಾಯಿಸಬಹುದು. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ ಕ್ಲೀನ್ ಆಗಿ ಸ್ವಚ್ಛವಾಗಿಟ್ಕೊಳ್ಳೋಣ, ನಮ್ಮ ಕೆರೆಗಳನ್ನ, ಕಾಡುಗಳನ್ನ, ಹಸಿರನ್ನ ಉಳಿಸೋಣ. ಇಷ್ಟೊತ್ತು ನಿಮ್ಮ ಅನುಭವಗಳನ್ನ ಆಕಾಶವಾಣಿ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಕಾರ್ಯ ಜೊತೆ ಇನ್ನೂ ಜಾಸ್ತಿ ಜನ ಸೇರ್ಕೊಳ್ಳಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್.
0: ತುಂಬಾ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನನ್ನ ತಂಡವನ್ನು ಕೂಡ ನಾನು ಸ್ಮರಿಸಿಕೊಳ್ಳೇಬೇಕು, ಯಾಕಂದ್ರೆ ನಾನು ಹೇಳಿದ್ದಲ್ಲಿ ಎಲ್ಲವೂ ನನ್ನದು ಮಾತ್ರ ಅಲ್ಲ, ನನ್ನ ತಂಡವೂ ಕೂಡ ಇದೆ, ನಮ್ಮ ಮನೆಯ ಸದಸ್ಯರು ಇದ್ದಾರೆ. ಹಾಗಾಗಿ ಅವರೆಲ್ಲರನ್ನು ಸ್ಮರಿಸುತ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಹಾಗೂ ಎಲ್ಲರಲ್ಲೂ ಒಂದು ಬದಲಾವಣೆ ಬರಲಿ, ಒಂದು ಸುಸ್ಥಿರವಾದ ಒಂದು ಪಾಸಿಟಿವ್ ಚೇಂಜ್ ಬರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.
1: ಚೈತನ್ಯ ಅವರೇ, ನಿಮಗೂ ನಿಮ್ಮ ತಂಡಕ್ಕೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು.
2: ಆತ್ಮೀಯರಿ, ಇದುವರೆಗೂ ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ ಸ್ವಚ್ಛತೆಯೇ ಸೇವೆ ಅಭಿಯಾನ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಸಂದರ್ಶಿಸಿದವರು ಆಶಾ.

ನಮ್ಮ ಕಸ ನಮ್ಮ ಹೊಣೆ, ಹೌದಲ್ವಾ? ಪರಿಸರ ಅನ್ನೋದು ನಮ್ಮ ಹೊಣೆನೆ. ಪ್ರತಿಯೊಬ್ಬರೂ ಸಹ ಪರಿಸರವನ್ನು ಅರಿತು ನಡೆಯಬೇಕು, ಪರಿಸರವನ್ನು ನಮ್ಮದಾಗಿಸಿಕೊಳ್ಬೇಕು. ನಾವು ಸ್ವಚ್ಛತೆಯನ್ನು ಕಾಪಾಡಿದಾಗ ಪರಿಸರ ನಮ್ಮನ್ನು ಖಂಡಿತ ಕಾಪಾಡುತ್ತೆ.

ನೆಮ್ಮದಿಯಾದಂತಹ ಜೀವನವನ್ನು ನಾವು ನಡೆಸಬೇಕು, ನಮ್ಮ ಮುಂದಿನ ಪೀಳಿಗೆ ನಡೆಸಬೇಕು ಅಂತ ಹೇಳಿದ್ರೆ ಸ್ವಚ್ಛವಾದಂತಹ ಪರಿಸರವನ್ನು ನಾವು ನಿರ್ಮಾಣ ಮಾಡಿಕೊಡ್ಬೇಕು. ಎಲ್ಲಿ ಅಂತ ಹೇಳಿದ್ರೆ ಅಲ್ಲಲ್ಲಿ ಪ್ಲಾಸ್ಟಿಕ್ಕನ್ನು ಬಿಸಾಡೋದನ್ನು ನಿಲ್ಲಿಸಬೇಕು, ಪರಿಸರ ಸ್ನೇಹಿ ಬಟ್ಟೆಗಳನ್ನು ಕಾಗದದ ಚೀಲಗಳನ್ನು ಬಳಸಬೇಕು, ಮನೆಯಲ್ಲಿ ಹಸಿ ಕಸ ಒಣಕಸವನ್ನು ಬೇರ್ಪಡಿಸಿ ವಿಲೇವಾರಿ ಮಾಡಬೇಕು, ಎಲ್ಲವನ್ನ ಒಟ್ಟಿಗೆ ತುಂಬಿಸ್ಕೊಂಡು ಹೋಗಿ ಎಲ್ಲಂದರಲ್ಲಿ ಸುರಿಬಾರ್ದು, ಎಲ್ಲೋ ಒಂದು ಕಡೆ ಖಾಲಿ ಜಾಗ ಇದೆ ಅಲ್ಲಿ ಹೋಗಿ ಹಾಕ್ಬಿಡೋಣ ಅನ್ನುವಂತಹ ಒಂದು ವಿಚಾರವನ್ನು ನಾವು ಮಾಡಬಾರ್ದು, ಅದನ್ನು ನಮ್ಮ ಮಕ್ಕಳಿಗೂ ಸಹ ಕಲಿಸಬಾರ್ದು ಅಂತಲೇ ಹೇಳ್ಬೋದು. ಇನ್ನು ಹೆಚ್ಚಿನ ಸಂಖ್ಯೆಗಳಲ್ಲಿ ಸಸಿಗಳನ್ನು ನೆಟ್ಟು ಹಸಿರೀಕರಣವನ್ನು ಉತ್ತೇಜನ ಮಾಡಬೇಕು. ಒಂದು ಹುಟ್ಟುಹಬ್ಬ ಇರ್ಬೋದು, ಒಂದು ಮದುವೆ ವಾರ್ಷಿಕೋತ್ಸವ ಇರ್ಬೋದು, ಮತ್ತಾರದ್ದೋ ಕಾರ್ಯಕ್ರಮ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಮದುವೆ ಇರ್ಬೋದು, ಎಲ್ಲದಕ್ಕೂ ಸಹ ಸಾಧ್ಯವಾದರೆ ನಾವು ನಿಜವಾದಂತಹ ಗಿಡಗಳನ್ನು ಗಿಫ್ಟ್ ಆಗಿ ಕೊಡೋಣ ಅವರಿಗೆ. ಅದನ್ನು ಅವರು ಬೆಳೆಸಿದಾಗ, ಅದರಿಂದ ಬರುವಂಥ ಫಲವನ್ನು ಅವರು ನೋಡಿದಾಗ ಅದೆಷ್ಟು ಖುಷಿಯನ್ನು ಪಡ್ತಾರೆ, ಸದಾಕಾಲ ನಮ್ಮನ್ನು ನೆನಪಿಸ್ಕೊಳ್ತಾರೆ ಅಲ್ವಾ. ನಿರ್ಜೀವ ವಸ್ತುಗಳಿಗಿಂತ ಜೀವ ಇರುವಂತಹ ಆ ಸಸಿಗಳಲ್ಲಿ ನಾವು ನಮ್ಮ ಆತ್ಮೀಯತೆಯನ್ನು ತುಂಬಿಕೊಡಬಹುದು. ಇನ್ನು ನೀರಿನ ಮೂಲಗಳು ಕಲುಷಿತ ಆಗದ ಹಾಗೆ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸಿ ಪ್ರತಿಯೊಂದು ಮನೆಗಳಲ್ಲೂ ಸಹ ಮಳೆ ನೀರು ಕೊಯ್ಲು ಇರುವ ಹಾಗೆ ನೋಡ್ಕೊಳ್ಬೇಕು. ಸಣ್ಣ ಪುಟ್ಟ ವಿಚಾರಗಳನ್ನು, ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಮಾಡೋದ್ರಿಂದ ನಮ್ಮ ಸುತ್ತಲಿನ ಪರಿಸರವನ್ನು ಕಾಪಾಡಿಕೊಳ್ಬಹುದು, ಸ್ವಚ್ಛತೆಯ ರುವಾರಿಗಳು ನಾವಾಗಬಹುದು.

4:42:45 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದು ನಿಮ್ಮ ಇಷ್ಟದ ಕಾರ್ಯಕ್ರಮ ಪರಿಮಳ. ಸ್ವಚ್ಛತೆಯ ಕುರಿತಾಗಿ, ಪರಿಸರದ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ.

92.9 ಎಫ್ಎಂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪರಿಮಳ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಸ್ವಚ್ಛತೆಯ ಕುರಿತಾಗಿ ಮಾತಾಡ್ತಾ ಇದ್ವಿ. ಗಾಳಿ, ನೀರು, ಊಟ, ವಸತಿ ಹೇಗೆ ಮುಖ್ಯನೋ ಸ್ವಚ್ಛತೆ ಸಹ ನಮ್ಮೆಲ್ಲರ ಮೂಲಭೂತ ಅಗತ್ಯಗಳಲ್ಲಿ ಒಂದು ಅಂತಲೇ ನಾನು ಹೇಳ್ತೀನಿ. ನಮ್ಮ ಸುತ್ತ ಇರುವಂತಹ ಪರಿಸರವನ್ನು ಕೊಳಕಿಲ್ಲದ ಹಾಗೆ ಶುದ್ಧವಾಗಿಟ್ಟುಕೊಳ್ಳೋದೇ ಸ್ವಚ್ಛತೆ ಅನ್ನೋದು. ಸ್ವಚ್ಛತೆಗೆ ಜಗತ್ತಿನ ಎಲ್ಲ ಮುಂದುವರೆದಂತಹ ನಾಗರಿಕತೆಗಳು ಸಹ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಸ್ವಚ್ಛತೆ ಹಾಗೆ ಶಿಸ್ತುಬದ್ಧವಾದಂತಹ ಒಂದು ಜೀವನ ಕ್ರಮ ಇದೆಯಲ್ಲ, ಇದು ಒಂದು ನಾಗರಿಕತೆಯನ್ನು ಅಳೆಯುವಂತಹ ಮಾನದಂಡಗಳಲ್ಲಿ ಒಂದು. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು ಹೇಗೆ ಅನ್ನೋದನ್ನು, ನೀವು ಎಷ್ಟು ಸ್ವಚ್ಛವಾಗಿದ್ದೀರಿ ಅನ್ನೋದ್ರ ಮೂಲಕ ಜನರು ಅಳತೆ ಮಾಡ್ತಾರೆ. ಕ್ಲೆನ್ಲಿನೆಸ್ ಈಸ್ ನೆಕ್ಸ್ಟ್ ಟು ದ ಗಾಡ್ಲಿನೆಸ್ ಅಂತ ಹೇಳ್ತಾರಲ್ಲ, ಹಾಗೆ ಸ್ವಚ್ಛವಿರುವಂತಹ ಪರಿಸರದಲ್ಲಿ ಭಗವಂತ ನೆಲೆಸಿರ್ತಾನೆ. ಸೊ ಭಗವಂತ ನಮ್ಮೊಳಗಡೆ ನಮ್ಮ ಸುತ್ತಮುತ್ತ ಇರಬೇಕು ಅಂತ ಹೇಳಿದ್ರೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಸ್ವಚ್ಛತೆಯೇ ನಮ್ಮೆಲ್ಲರ ಮೂಲ ಮಂತ್ರವಾಗಬೇಕು. ಸ್ವಚ್ಛತೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಪಸರಿಸುವಂತಹ ವಿದ್ಯೆಯಾಗಬೇಕು ಅನ್ನೋದನ್ನು ಹೇಳ್ತಾ, ಸ್ವಚ್ಛತೆಯನ್ನು ಮರಿಬೇಡಿ, ಎಲ್ಲವೂ ಸಹ ನಮ್ಮ ಕೈನಲ್ಲೇ ಇದೆ, ನಾವು ಮನಸ್ಸು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ವಿಶೇಷ ಪರಿಮಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ಸುಂದರ ಗೀತೆಯೊಂದಿಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ಸ್ಟೇ ಟ್ಯೂನ್ 102.9 FM.

ರಸ್ತೆ ಬದಿ ಕಸ ಬಾಟಲ್ಗಳನ್ನ ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗ್ ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕಷ್ಟು ಗೊತ್ತಾಗಲ್ವಾ ನಾಗರಿಕರೇ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮತದಾರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು, ಒಟ್ಟು ಮತದಾರರ ಸಂಖ್ಯೆ 4,49,81,740ಕ್ಕೆ ತಲುಪಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಮತದಾರರ ಪಟ್ಟಿ ಮರುಪರಿಶೀಲನೆಗೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆ ನೀಡಿರುವುದು ಇಡೀ ದೇಶದ ಮತದಾರರ ಹಕ್ಕಿಗೆ ಸಂದ ಜಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಚುನಾವಣಾಧಿಕಾರಿಗಳ ಕಚೇರಿ ಮುಂಭಾಗ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದನ್ನು ಖಂಡಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹಾಗೂ ಬಿಜೆಪಿ ಮುಖಂಡರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಿ ಎಫ್ಐಆರ್ ದಾಖಲಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ನಾಳೆಯಿಂದ 4 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡವರನ್ನು ಭೇಟಿಯಾಗಿ ಅಹವಾಲು ಸ್ವೀಕರಿಸಿದರು. ಕತ್ರಾ ಬನಿಹಾಲ್ ಮಾರ್ಗದಲ್ಲಿ ವಂದೇ ಭಾರತ್ ರೈಲು ಚೆನಾಬ್ ಮತ್ತು ಅಂಜಿ ಸೇತುವೆಗಳನ್ನು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ದಾಟಿರುವುದು ರೈಲ್ವೆ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಬಹುತ್ವ ಭಾರತದ ನೆಲೆಯನ್ನು ಸದೃಢಗೊಳಿಸಲು ಗಾಂಧೀಜಿಯವರ ತತ್ವಚಿಂತನೆ ಇಂದು ಅತ್ಯಂತ ಪ್ರಸ್ತುತವಾಗಿದೆ ಎಂದು ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಮಹಾತ್ಮ ಗಾಂಧಿ ಅಧ್ಯಯನ ಕೇಂದ್ರದಲ್ಲಿ ಪ್ರಗತಿಪರ ಚಿಂತಕ ನಾಡೋಜ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಏಷ್ಯನ್ ಗೇಮ್ಸ್ನ ಬಾಕ್ಸಿಂಗ್ನಲ್ಲಿ ಮಹಿಳೆಯರ 65 ಕೆಜಿ ವಿಭಾಗದಲ್ಲಿ ಪರ್ವಿನ್ ಹುಡಾ ಚಿನ್ನದ ಪದಕ ಗೆದ್ದಿದ್ದಾರೆ. ಪುರುಷರ 65 ಕೆಜಿ ಫ್ರೀಸ್ಟೈಲ್ ಕುಸ್ತಿಯಲ್ಲಿ ಸುಜೀತ್ ಕಲ್ಕಲ್ ಸ್ವರ್ಣ ಗೆದ್ದಿದ್ದಾರೆ. ಪುರುಷರ 80 ಕೆಜಿ ವಿಭಾಗದ ಬಾಕ್ಸಿಂಗ್ನಲ್ಲಿ ಅಂಕುಶ್ ಪಂಗಾಲ್ ಚಿನ್ನಕ್ಕೆ ಕೊರಳೊಡ್ಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೇಗಿವೆ? ಇದೀಗ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು 6:02 ಸೇಫ್ ಡ್ರೈವ್ ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ, ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ 7:22, ಯುವ ಧ್ವನಿ 8:02, 9:15 ಹಿಂದಿ ಚಿತ್ರಗೀತೆಗಳು, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಇನ್ನು ನಮ್ಮ ನಿಲಯದಿಂದ ನಾಳೆ ಮೂಡಿಬರುವ ಕಾರ್ಯಕ್ರಮಗಳು ಹೇಗಿವೆ? ಎಂದಿನಂತೆ ಬೆಳಿಗ್ಗೆ 6:05

ಕಾರ್ಯಕ್ರಮಕ್ಕೆ ನಾದೋಪಾಸನೆ 7:15 ಶುಭೋದಯ ಕರ್ನಾಟಕ, 7:45 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, 8:02 ಶುಭೋದಯ ಕರ್ನಾಟಕ ಮುಂದುವರಿಯುವುದು. ಇಂದಿನ ವಿಶೇಷ 9:00, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, ಹೊಸ ಹಾಡು ಬ್ಯಾಕ್ ಟು ಬ್ಯಾಕ್ ಜನಪ್ರಿಯ ಗೀತೆಗಳು 11:02, 11:30 ಕಲಾಭಾರತಿ ಕರೆಗೊಂದು ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ 12:05. ಸಂದೇಶ ನಮಗೆ ಸಂ ಗೀತ ನಿಮಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ 1:20. ಚಿತ್ರತಾನ ಒಂದೇ ಚಿತ್ರದ ಹಾಡುಗಳು 2:40. ಪರಿಮಳ 4:00. ಸಂಜೆ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ 5:15. ಸೇಫ್ ಡ್ರೈವ್ ಗಾನ ಭಜಾನ 6:02. ಕಗ್ಗದ ಸಿರಿ 7:22. ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ರಾತ್ರಿ 8:02. ಕಾದಂಬರಿ ಚಿತ್ರದ ಧ್ವನಿವಾಹಿನಿಯನ್ನು ಆಲಿಸಬಹುದು. ಪ್ರೇಮ ನಿನಾದ 10:02. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು

ಪರೋಪಕಾರಿ ಚಿತ್ರಕ್ಕೆಂದು ಪಿವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಕೇಳಿದಿರಿ. ಅರುಣ್ ಜಯಗೋಪಾಲ್ ಅವರು ಬರೆದ ಗೀತೆ ಇದು. ರಾಗ ಸಂಯೋಜನೆ ಮಾಡಿದವರು ಉಪೇಂದ್ರ ಕುಮಾರ್.

ಸತ್ಯವೇ ಭಗವಂತ ಅಂದರು ಗಾಂಧೀಜಿ. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆ ಇದು. ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಹಾಗೆ ಮತ್ತೋರ್ವ ಹಿರಿಯ ನಾಯಕ ಮುತ್ಸದ್ದಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಇಂದು. ಇರುವರೆಗೂ ನಮಸ್ಕರಿಸುತ್ತಾ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು.

0: Spice, the voice of hope. You can connect with us at 951522709.
1: You can also email us at feedbackamc1@gmail.com.
0: That's 951522709.
1: You can also catch us on our Instagram handle, spice.lame.vanilla.
2: ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಆನಂದ ಭೈರವಿ ಚಿತ್ರಕ್ಕೆಂದು ಎಸ್ ಜಾನಕಿಯವರು ಹಾಡಿದ ಗೀತೆ ಕೇಳಿದಿರಿ. ಚಿ ಉದಯ ಶಂಕರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ರಮೇಶ್ ನಾಯ್ಡು. ಕೇಳ್ತಾ ಇದ್ರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. ಸಮಯ ಆಗಿದೆ 5:30. ಇವತ್ತು ಗಾಂಧಿ ಜಯಂತಿ, ಇವತ್ತು ಹಾಗೆ ಮತ್ತೊಬ್ಬ ಮುತ್ಸದ್ದಿ ಲಾಲ್ ಬಹದ್ದೂರ್ ಜಯಂತಿ ಅವರು ಕೂಡ. ಹೌದು, ಗಾಂಧೀಜಿಯವರಿಗೂ ಕರ್ನಾಟಕಕ್ಕೂ ಒಂದು ವಿಧವಾದ ನಂಟಿದೆ. ಮಹಾತ್ಮ ಗಾಂಧೀಜಿಯವರು ತಮ್ಮ ಇಡೀ ಜೀವನದಲ್ಲಿ ಕೇವಲ ಒಂದೇ ಒಂದು ಬಾರಿ ಮಾತ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಆ ಐತಿಹಾಸಿಕ ಘಟನೆ ನಡೆದಿದ್ದು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ.

ಪ್ರತಿಧ್ವನಿ ಚಿತ್ರಕ್ಕೆಂದು ಪಿವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಕೇಳಿದಿರಿ. ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಬರೆದವರು ಜಿ ಉದಯಶಂಕರ್. ಕೇಳ್ತಾ ಇದ್ರಿ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ವಾಗ್ದಾನ ಚಿತ್ರದ ಗೀತೆ ಕೇಳಿದಿರಿ. ಎಪಿ ಕೋಮಲ, ಬಿ ವಸಂತ, ಜಯದೇವ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ವಿಜಯನಾರಸಿಂಹ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ವೇಲೂರು ಕೃಷ್ಣಮೂರ್ತಿ. ಗಾಂಧೀಜಿಯವರು ಏಕೈಕ ಅಧ್ಯಕ್ಷತೆ ವಹಿಸಿದಂತಹ ಕಾಂಗ್ರೆಸ್ ಅಧಿವೇಶನ ನಡೆದದ್ದು ಬೆಳಗಾವಿಯಲ್ಲಿ ಅಂತ ಹೇಳಿದ್ವಲ್ಲ, ಕನ್ನಡದ ಧ್ವನಿ ಅಂತ ನಾವು ಹೇಳ್ತೀವಿ ಹುಯಿಲಗೋಳ ನಾರಾಯಣರಾಯರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಈ ಗೀತೆನ ಕೇಳದವರೇ ಇಲ್ಲ, ಕೇಳದ ಕನ್ನಡಿಗನೇ ಇಲ್ಲ ಅಂತ ಹೇಳಬಹುದು. ಈ ಗೀತೆ ಮೊದಲ ಬಾರಿ ಹಾಡಿದ್ದು ಅಥವಾ ಮೊದಲ ಬಾರಿ ಹಾಡಿನ ರೂಪದಲ್ಲಿ ಕೇಳಿಸಲ್ಪಟ್ಟಿದ್ದು ಈ ಅಧಿವೇಶನದಲ್ಲಿ. ಈ ಗೀತೆ ಕೇಳಿ ಗಾಂಧೀಜಿಯವರು ಕೂಡ ತಲೆದೂಗಿದ್ದರು ಅಂತ ಬರೀತಾರೆ ಹಿರಿಯರು. ವಿಜಯನಗರದ ಸಾಮ್ರಾಜ್ಯದ ನೆನಪಿನಲ್ಲಿ ಬೆಳಗಾವಿ ಅಧಿವೇಶನ ನಡೆದ ಆ ಇಡೀ ಜಾಗಕ್ಕೆ ವಿಜಯನಗರ ಅಂತಲೇ ಹೆಸರಿಡಲಾಗಿತ್ತು. ಅಲ್ಲಿ ಕಾಂಗ್ರೆಸ್ ಬಾವಿ

ಅಂತ ಒಂದಿದೆ, ಪ್ರತಿನಿಧಿಗಳಿಗೆ ನೀರು ಸಿಗಬೇಕು ಅನ್ನುವ ದೃಷ್ಟಿಯಲ್ಲಿ ಎಲ್ಲರಿಗೂ ಕುಡಿಯುವ ನೀರು ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರದು, ಮತ್ತು ಎಲ್ಲರಿಗೂ ಆ ಒಂದು ಸೌಕರ್ಯ ಇರಬೇಕು ಅಂತ ಆಗ ವಿಶೇಷವಾಗಿ ಅದಕ್ಕೆ ಅಂತಲೇ ಒಂದು ಬಾವಿಯನ್ನು ತೋಡಿದ್ದು, ಕಾಂಗ್ರೆಸ್ ಬಾವಿ ಅಂತಲೇ ಈಗಲೂ ಅದನ್ನು ಕರೀತಾರೆ.

ನಂದಿ ಚಿತ್ರದ ಹಾಡನ್ನು ಕೇಳಿದಿರಿ. ಪಿವಿ ಶ್ರೀನಿವಾಸ್, ಎಸ್ ಜಾನಕಿ, ಟಿಆರ್ ಜಯದೇವ್, ಬೆಂಗಳೂರು ಲತಾ ಅವರ ಧ್ವನಿಗಳಲ್ಲಿತ್ತು. ಅರುಣ್ ಜಯಗೋಪಾಲ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ಸತ್ಯ, ಅಹಿಂಸೆ, ಸತ್ಯಾಗ್ರಹ, ಸ್ವದೇಶಿ, ಸರ್ವೋದಯ, ಬ್ರಹ್ಮಚರ್ಯ, ಅಪರಿಗ್ರಹ, ಈ ಎಲ್ಲ ಪದಗಳು ನಮ್ಮ ಜೀವನದ ಅಂಗಗಳಾಗಬೇಕು ಅಂತ ಸಾರಿದರು ಮಹಾತ್ಮ ಗಾಂಧೀಜಿ.

ನಕ್ಕರದೇ ಸ್ವರ್ಗ ಚಿತ್ರದ ಗೀತೆ ಕೇಳಿದಿರಿ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಸಂಗೀತ ಎಂ ರಂಗರಾವ್.

0: ಇಬ್ಬರು ಮಹನೀಯರ ಜಯಂತಿ ಇವತ್ತು. ಮಹಾತ್ಮ ಗಾಂಧೀಜಿ ಮತ್ತು ಜೈ ಜವಾನ್ ಜೈ ಕಿಸಾನ್ ಅನ್ನುವ ಘೋಷಣೆ ಕೊಟ್ಟ ಶಾಸ್ತ್ರೀಜಿ ಇಬ್ಬರು ಹುಟ್ಟಿದ್ದು ಇದೇ ದಿನ. ಇಬ್ಬರು ಹೇಳಿದ್ದು ದೇಶಕ್ಕಾಗಿ ಕೆಲಸ ಮಾಡುವಂತ, ಸತ್ಯದ ಹಾದಿಯಲ್ಲಿ ನಡೆಯಂತ, ಸರಳವಾಗಿರು ಪ್ರಾಮಾಣಿಕವಾಗಿರು ಅಂತ. ನಮ್ಮ ನಡೆ ನುಡಿ ನಮ್ಮ ಮಾತು ನಮ್ಮ ವ್ಯಕ್ತಿತ್ವ ಇವರ ಪಡಿಯಚ್ಚೆ ಆಗಲಿ, ಇವರೇ ನಮಗೆ ಆದರ್ಶವಾಗಲಿ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 6 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಮೈಸೂರಿನಲ್ಲಿ ಚಿತ್ರಸಂತೆಗೆ ನಗರಾಭಿವೃದ್ದಿ ಹಾಗೂ ಮೈಸೂರು ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ ನೀಡಿದರು. ವಿವಿಧ ಕಲಾವಿದರಿಗಾಗಿ ತೆರೆಯಲಾಗಿದ್ದ 88 ಮಳಿಗೆಯಲ್ಲಿ ಕಲಾಕುಂಜರನ್ನು ಸಚಿವರು ಶಾಸಕರು ಸೇರಿದಂತೆ ಗಣ್ಯರು ವೀಕ್ಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ನಾಡಹಬ್ಬ ಮೈಸೂರು ದಸರಾ 2026 ಮಹೋತ್ಸವದ ಪ್ರಯುಕ್ತ ಮೈಸೂರು ರಾಜಮನೆತನದವರು ಪ್ರತಿ ವರ್ಷದಂತೆ ಮೈಸೂರು ಅರಮನೆಯಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಪ್ರವಾಸಿಗರಿಗೆ ಇದೇ 5 ಮತ್ತು 11 ಬೆಳಗ್ಗೆ ಮಧ್ಯಾಹ್ನ 2 ಗಂಟೆವರೆಗೆ ಹಾಗೂ ಇದೇ 20-21 ಅರಮನೆ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಹಾಸನಾಂಬ ದೇವಿಯ ದರ್ಶನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಸುಗಮ ದರ್ಶನಕ್ಕೆ ಹೆಚ್ಚಿನ ಗಮನಹರಿಸಿ ಸಿದ್ದತೆಗೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಸೂಚಿಸಿದ್ದಾರೆ. ಚಿತ್ರದುರ್ಗ ನಗರದಲ್ಲಿ ನಾಳೆ ನಡೆಯಲಿರುವ ಹಿಂದೂ ಮಹಾಗಣಪತಿ ವಿಸರ್ಜನಾ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ವ್ಯಾಪಕ ಭದ್ರತಾ ಸಿದ್ದತೆಗಳನ್ನು ಪೂರ್ಣಗೊಳಿಸಲಾಗಿದೆ. ಬಂದೋಬಸ್ತ್ಗಾಗಿ 4,000 ಹೆಚ್ಚು ಪೊಲೀಸ್ ಹಾಗೂ ಗೃಹರಕ್ಷಕ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ತಿಳಿಸಿದ್ದಾರೆ. 186,000 ರೂಪಾಯಿಗಳ ಹಸಿರು ಇಂಧನ ಕಾರಿಡಾರ್ ಹಂತ 3 ಭಾರತ ಅನುಮೋದನೆ ನೀಡಿರುವುದನ್ನು ವಿಶ್ವಸಂಸ್ಥೆ ಸ್ವಾಗತಿಸಿದೆ. ಈ ಗ್ರಿಡ್ ಬಲಪಡಿಸುವಿಕೆ ಮತ್ತು ಬ್ಯಾಟರಿ ಸಂಗ್ರಹಣಾ ಯೋಜನೆಯು ದೇಶದ ಜನರು ಮತ್ತು ಆರ್ಥಿಕತೆಗೆ ದೊಡ್ಡ ಮಟ್ಟದಲ್ಲಿ ಲಾಭವಾಗುವ ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ವಿಭಾಗದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಶ್ಲಾಘಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. ಬಿಲ್ಲುಗಾರಿಕೆಯಲ್ಲಿ ಭಾರತದ ಮಹಿಳಾ ರಿಕರ್ವ್ ತಂಡ ಏಷ್ಯನ್ ಗೇಮ್ಸ್ನಲ್ಲಿ ಚೊಚ್ಚಲ ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದೆ. ಅಂಕಿತಾ ಭಕತ್, ಕೀರ್ತಿ ಶರ್ಮಾ, ಕುಂಕುಮ್ ಅವರನ್ನೊಳಗೊಂಡ ತಂಡ ಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ತಂಡವನ್ನು 5-3 ಅಂತರದಿಂದ ಸೋಲಿಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಅಫ್ ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಬಹಳ ವಿಶಿಷ್ಟವಾದ ಗೀತೆಗಳನ್ನು ನಾವು ಇವತ್ತು ಕೇಳಿದ್ವಿ. ಇವತ್ತು ಗಾಂಧಿ ಜಯಂತಿ, ಹಾಗೆ ಸ್ವಲ್ಪ ಮಾಹಿತಿಗಳನ್ನು ಮಾತನ್ನು ಕೇಳಿ ಖುಷಿಯಾಯಿತು. ಶಾಸ್ತ್ರೀಜಿಯವರ ಬಗ್ಗೆ ಸಹ ಮಾತಾಡಿದಿರಿ. ಈ ಮಾತುಗಳನ್ನು ಕೇಳಿ ನಮ್ಮ ಮನಸ್ಸು ಪ್ರಫುಲ್ಲವಾಯಿತು. ಸಂಜೆಯ ಹೊತ್ತಲ್ಲಿ ರಜಾ ದಿನ ಈ ಗೀತೆಗಳನ್ನು ಕೇಳುತ್ತಾ ನಮಗೆ ಒಂದು ಆದರ್ಶದ ದಾರಿ

ಕಾಣಿಸಿತು ಅಂತ ಅನೇಕರು ಹೇಳಿದಿರಿ. ಶುಭ ಸಂಜೆ. ಮಾಧುರ್ಯಭರಿತ ಗೀತೆಗಳು, ಒಂದು ಗೀತೆಯನ್ನಂತೂ ನಾವು ಕೇಳೇ ಇರಲಿಲ್ಲ ನಾಂದಿ ಚಿತ್ರದ್ದು ಅಂತ ಹೇಳ್ತಾರೆ ಪ್ರಭಾಕರ್ ವಿ ಉತ್ತರಹಳ್ಳಿಯಿಂದ. ಸಾವಿತ್ರಿ ಉಮೇಶ್ ಅವರು ಹರೀಶ್ ಮಲ್ಲೇಶ್ವರದಿಂದ, ಹೌಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ತೀರ್ಥೇಶ್ ಚನ್ನಪಟ್ಟಣದಿಂದ. ಪುಣ್ಯಕೋಟಿ ಹಾಡು ಒಂದು ಕೇಳಿದ್ವಿ, ಇವತ್ತು ಇನ್ನೂ ಒಂದು ಪುಣ್ಯಕೋಟಿ ಹಾಡು ಕೇಳಿದ್ವಿ ಅಂತ ಹೇಳ್ತಾರೆ ಶೈಲಿನಿ ಮುರಳೀಧರ್ ಅವರು. ತಂಪಾದ ಹೊತ್ತಲ್ಲಿ ಇಂಪಾದ ಗೀತೆಗಳು, ನಾನು ಸಮೀಕ್ಷೆಗಾಗಿ ಕಾಯ್ತಾ ಇದ್ದೀನಿ ಅಂತಾರೆ ಕವಿತಾ ಶ್ರೀನಿವಾಸ್ ಧಾರವಾಡದಿಂದ. ಇಳಿ ಹೊತ್ತಿನಲ್ಲಿ ಪುಣ್ಯಕೋಟಿ ಗೀತೆ ಕೇಳಿ ಮನಸ್ಸು ತುಂಬ ಸಂತೋಷ ಪಡ್ತು ಅಂತಾರೆ ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು. ಮೂರನೇ ಕ್ಲಾಸಲ್ಲಿ ಓದಿದ್ದು, ಈ ಹಾಡನ್ನು ಎಷ್ಟು ಸಲ ಕೇಳಿದರೂ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ ಅಂತಾರೆ ಹೆಬ್ಬಾಳದ ರಮೇಶ್ ಅವರು ಹನುಮಂತಪ್ಪ ಹಲುಗಮ್ಮನವರ ಅಕ್ಷಯ ಪಾರ್ಕ್ ಹುಬ್ಬಳ್ಳಿಯಿಂದ. ನಂಬರ್ 456 ಗೋವಿಂದ ಮೆನನ್ ಕೋಲಾರದಿಂದ. ಅನಿತಾ ಮತ್ತು ಅನಂತರಾಜು ಗೊರಲಡ್ಕು ಹಿರಿಯೂರು ಚಿತ್ರದುರ್ಗ. ವೆಂಕಟೇಶ್ ಸುಂಕದಕಟ್ಟೆಯಿಂದ. ಚನ್ನಪ್ಪ ಜೆಪಿ ನಗರ. ಚೆನ್ನೈನಿಂದ ಮಹಂತೇಶ್ ವೀರ್ ಸುಹಾನ್. ಕೌಸಲ್ಯ ಬನಶಂಕರಿಯಿಂದ. ನಿರ್ಮಲಾ ಬೆಂಗಳೂರು. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು. ಯೋಗೀಶ್ ಮುಕ್ಕಡಹಳ್ಳಿ ಚಾಮರಾಜನಗರ ತಾಲೂಕು. ಶಕುಂತಲಾ ಶಂಕರ್ ಮಂಡ್ಯದಿಂದ. ಪರಿಮಳ ಮುಕ್ತ ಮಾತುಕತೆಯಲ್ಲಿ ಪ್ರಸಾರ ಆದ ಸ್ವಚ್ಛತಾ ಬಗ್ಗೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತಾರೆ ಸರ್ವೇಶ ಮಠ್ ಅವರು. ಸುಜಾತ ಆರ್ ಗಣೇಶ್ ರಾಜಾಜಿನಗರದಿಂದ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ. ಇನ್ನೂ ಸಾಕಷ್ಟು ಸಂದೇಶಗಳು ಬರ್ತಾನೆ ಇವೆ, ನಿಮ್ಮ ಸಂದೇಶಗಳನ್ನು ಇನ್ನೊಂದು ವಿಭಾಗದಲ್ಲಿ ನೋಡೋಣ. ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದಿರಿ. ಹಲಸೂರಿನ ರಾಜೇಶ್ ಅವರು ಕೇಳ್ತೀರಿ, ಇವತ್ತಿನ ಸಮೀಕ್ಷೆ ಏನು ಅಂತ. ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ನಾಂದಿ ಚಿತ್ರದ ಅಪರೂಪದ ಹಾಡನ್ನು ಕೇಳಿ ಖುಷಿಯಾಯಿತು ಅಂತೀರಿ. ಬನಶಂಕರಿಯ ಕೌಸಲ್ಯ ಅವರು ಕೂಡ ಕೇಳ್ತಾ ಇದ್ದೀರಿ, ಇವತ್ತಿನ ಸಮೀಕ್ಷೆ ಏನು, ಇವತ್ತಿನ ಸಮೀಕ್ಷೆ ಏನು. ಸಮೀಕ್ಷೆ ಮಾಡೋಣ ಈಗ. ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ ಗೀತೆ ಕೇಳೋಣ. ಸಮೀಕ್ಷೆಗಾಗಿ ಕಾಯ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಗೀತೆ ಕೇಳಿದಿರಿ. ಇಂದ್ರಧನುಷ್ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು. ಬರೆದು ಸಂಗೀತ ನೀಡಿದವರು ವಿ ಮನೋಹರ್. ಸೇಫ್ ಡ್ರೈವ್ ಗಾನಭಜನ ಕೇಳ್ತಾ ಇದ್ದೀರಿ. ಗಾನಭಜನ ವಿಭಾಗ ಇವತ್ತಿನ ಸಮೀಕ್ಷೆ ಏನು ಅಂತ ತುಂಬ ಜನ ಕೇಳಿದಿರಿ. ಇವತ್ತು ನಾವು ಈಗಾಗಲೇ ಮಾತಾಡಿದ ಹಾಗೆ ಬೆಳಗ್ಗೆಯಿಂದ ಅನೇಕ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮತ್ತು ನೀವು ಗಾಂಧಿ ಜಯಂತಿ ಮತ್ತು ಈ ದೇಶದ ಮಹಾನ್ ಮುತ್ಸದ್ದಿಗಳಾದ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಸಂದರ್ಭದ ಕಾರ್ಯಕ್ರಮವನ್ನು ಕೇಳಿದಿರಿ. ಸ್ವಚ್ಛತಾ ಹಿ ಸೇವಾ ಇದರ ವಿಶೇಷ ಕಾರ್ಯಕ್ರಮ ಕೂಡ ಪರಿಮಳದಲ್ಲಿ ಪ್ರಸಾರವಾಗಿದೆ. ಬೆಳಗ್ಗೆಯಿಂದ ಇದೇ ಹಾದಿಯಲ್ಲಿ ನಾವು ಸಾಗ್ತಾ ಇದ್ದೇವೆ. ಇವತ್ತು ಮತ್ತೊಬ್ಬ ಮಹಾನ್ ಪುತ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಕೂಡ ಹೌದು. ಗಾಂಧೀಜಿಯವರ ಸತ್ಯ, ಅಹಿಂಸೆ, ಸತ್ಯಾಗ್ರಹ ಈ ಪದಗಳು ಗಾಂಧೀಜಿಯವರ ವ್ಯಕ್ತಿತ್ವವನ್ನೇ ಮತ್ತೆ ಮತ್ತೆ ನಮಗೆ ನೆನಪು ಮಾಡುತ್ತವೆ. ಗಾಂಧೀಜಿಯವರು ಸ್ವದೇಶಿ ಬಗ್ಗೆ ಹೇಳಿದರು, ಆಗಲೇ ನಮ್ಮ ದೇಶದ ಉತ್ಪನ್ನಗಳನ್ನು ನಾವು ಕೊಂಡುಕೊಳ್ಳಬೇಕು ಅನ್ನುವಂತಹ ಸಂದೇಶನ ಕೊಟ್ಟರು. ಹಾಗೆ ಆರ್ಥಿಕ ಪ್ರಗತಿ ಬಗ್ಗೆ ಅವರು ಮಾತಾಡ್ತಾ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ನಮಗೆ ಅವರು ಕೊಟ್ಟರು. ಅದೇ ರೀತಿ ಶಿಕ್ಷಣದ ವಿಷಯಕ್ಕೆ ಬಂದರೆ ನೈ ತಾಲೀಮ್ ಶಿಕ್ಷಣದ ಕಲ್ಪನೆಯನ್ನು ಕೊಟ್ಟರು. ಅಂದರೆ ವೃತ್ತಿಪರ ಕೌಶಲ್ಯ ಆಧಾರಿತ ನೈತಿಕ ಶಿಕ್ಷಣ ನಮಗೆ ಮುಖ್ಯ, ಅಂಕ ಆಧಾರಿತ ಶಿಕ್ಷಣ ಅಲ್ಲ ಅನ್ನೋದನ್ನು ಕೂಡ ಅವರು ಅವತ್ತೇ ಹೇಳಿದರು. ಆದರೆ ನಾವು ಇವೆಲ್ಲವನ್ನ ಬೇರೆ ಬೇರೆ ಬೇರೆ ಬೇರೆ ದಿಕ್ಕಿಗೆ ಹೊರಳಿಸ್ತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ಸತ್ಯ. ಆರ್ಥಿಕ ಪ್ರಗತಿ ಬೇರೆ ದಿಕ್ಕಿಗೆ ಹೊರಡಿಕೊಂಡಿದೆ, ಹಾಗೆ ಅಂಕ ಆಧಾರಿತ ಪದ್ಧತಿಗೆ ನಾವು ಹೊರಡಿಕೊಂಡಿದ್ದೀವಿ. ನೈಮ್

ತಾಲೀಮ್ ಬೇರೆಯೇ ಅರ್ಥವನ್ನು ನಮಗೆ ಕೊಡ್ತಾ ಇದೆ. ಇದೆಲ್ಲದರ ಜೊತೆಗೆ ಗಾಂಧೀಜಿಯವರು ಕೊಟ್ಟ ಮತ್ತೊಂದು ಸೂತ್ರ, ಸರಳ ಜೀವನ, ಸಿಂಪಲ್ ಲಿವಿಂಗ್ ಅಂತ ಹೇಳಿದರು. ಆದರೆ ನಾವು ಕನ್ಸ್ಯೂಮರಿಸಂ ಕಡೆಗೆ ಹೊರಡ್ತಾ ಇದ್ದೀವಿ. ಗ್ರಾಹಕ ಸಂಸ್ಕೃತಿಯ ಜಗತ್ತಿನಲ್ಲಿ ಸರಳ ಜೀವನ ಪಾಲಿಸೋದಕ್ಕೆ ಸಾಧ್ಯ ಆಗದಷ್ಟು ಕಷ್ಟವೇ. ಇದೇ ನಮ್ಮ ಇವತ್ತಿನ ಸಮೀಕ್ಷೆಯ ವಿಷಯ. ಎಷ್ಟೊಂದು ಗಾಂಧೀಜಿಯ ತತ್ವಗಳು, ಗಾಂಧೀಜಿಯವರು ನಮಗೆ ಕೊಟ್ಟಂತಹ ಮಹತ್ವದ ಸಂದೇಶಗಳು, ಅವರ ಜೀವನ ಇವೆಲ್ಲವನ್ನು ನೋಡಿದಾಗ ಖಂಡಿತ ನಾವು ಹೇಳ್ತೀವಿ, ಇವತ್ತಿಗೂ ಗಾಂಧೀಜಿಯವರ ಮಾತುಗಳು ನಮಗೆ ಅತ್ಯಂತ ಪ್ರಸ್ತುತ. ನಮಗೆ ಇವತ್ತಿಗೂ ಆ ಮಾತುಗಳೆಲ್ಲವನ್ನು ನಾವು ಪಾಲಿಸಬೇಕು ಅಂತ ಹೇಳ್ತೀವಿ. ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಗಾಂಧೀಜಿಯವರ ಫೋಟೋಗೆ ಹಾರ ಹಾಕ್ತೀವಿ, ನಮಗೆ ನೀವೇ ಆದರ್ಶ ಅಂತ ಹೇಳ್ತೀವಿ. ಹೌದು, ಆದರೆ ನಾವು ಅದನ್ನು ಪಾಲಿಸ್ತಾ ಇದ್ದೀವಾ ಅಂತ ಪ್ರಶ್ನೆ ಸಹ ನಾವು ಮಾಡಿಕೊಳ್ಳಬೇಕಾಗತ್ತೆ. ಕೆಲವೆಲ್ಲ ನಮ್ಮ ಕೈಯಲ್ಲಿ ಇಲ್ಲದೇ ಇರೋದು ಅಂತ ಅಂದುಕೊಳ್ಳೋಣ, ಆದರೆ ನಮ್ಮ ಕೈಯಲ್ಲಿದೆ ಸರಳ ಜೀವನ. ನಾವು ಸರಳವಾಗಿ ಇರೋದಕ್ಕೆ ಸಾಧ್ಯನಾ? ಇವತ್ತಿನ ಗ್ರಾಹಕ ಸಂಸ್ಕೃತಿಯ ಜಗತ್ತಲ್ಲಿ ಆಫರ್ ಇದೆ ಅಂತಲೇ ವಸ್ತುಗಳನ್ನು ಕೊಳ್ಳೋದು, ಅಗತ್ಯ ಇಲ್ಲದಿದ್ದರೂ ಸಾಲ ಮಾಡೋದು, ಸಾಲ ಮಾಡಿ ತುಪ್ಪ ತಿನ್ನು ಅನ್ನುವ ಹಾಗೆ ವೈಭವದ ಜೀವನಕ್ಕೆ ನಾವು ಮರುಳಾಗ್ತಾ ಇದ್ದೀವಿ. ಈ ಎಲ್ಲವನ್ನು ನೋಡಿದಾಗ ಗಾಂಧೀಜಿಯವರು ಕೊಟ್ಟ ಸರಳ ಜೀವನ ತತ್ವಗಳನ್ನು ನಾವು ಇವತ್ತಿನ ಕಾಲಘಟ್ಟದಲ್ಲಿ ಪಾಲಿಸಲು ಸಾಧ್ಯ ಇದೆಯೇ? ಇಲ್ಲ, ಆಗೋದೇ ಇಲ್ಲ, ತುಂಬ ಕಷ್ಟ, ಹೀಗಿದ್ರೇ ಹೀಗಾಗತ್ತೆ ಅಂತ ಹೇಳುವವರ ಸಂಖ್ಯೆ ಇದೆ. ಮತ್ತು ಇರೋದಕ್ಕೆ ಇವತ್ತಿನ ಜೀವನದಲ್ಲೂ, ಇವತ್ತಿನ ಸಂದರ್ಭದಲ್ಲೂ ಖಂಡಿತ ಆಗತ್ತೆ ಅಂತ ಹೇಳೋರು ಇದ್ದಾರೆ. ಅಂದರೆ ಮಾನಸಿಕ ಒತ್ತಡ, ಸಾಲದ ಬಾಧೆ, ಹವಾಮಾನ ವೈಪರೀತ್ಯಗಳು ಇವೆಲ್ಲವಕ್ಕೂ ಈ ನಾವು ಸರಳ ಜೀವನವನ್ನು ಪಾಲಿಸದೇ ಇರೋದೇ ಕಾರಣ ಅಂತ ಕೆಲವರು ಹೇಳಿದ್ರೆ, ಇದು ನಮ್ಮ ಇವತ್ತಿನ ಗ್ರಾಹಕ ಸಂಸ್ಕೃತಿಯನ್ನು ನಾವು ಪೋಷಿಸದೇ ಇದ್ದರೆ ದೇಶ ದೇಶಗಳ ನಡುವೆ ಇರುವ ಸ್ಪರ್ಧೆ, ಮತ್ತು ನಾವು ಒಂದು ಹಂತಕ್ಕೆ ನಾವು ನಿಮ್ಮಷ್ಟೇ ಇದ್ದೀವಿ ಅಂತ ತೋರಿಸಿಕೊಳ್ಬೇಕಾದ್ರೆ ನಾವು ಈ ಒಂದು ಸಂಸ್ಕೃತಿಯನ್ನು ಕೂಡ ಗಮನಿಸಬೇಕಾಗತ್ತೆ ಅಂತ ಹೇಳೋದನ್ನು ನೋಡ್ತೀವಿ. ಇವತ್ತು ಸ್ಮಾರ್ಟ್ಫೋನ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಆಧುನಿಕ ವಾಹನಗಳಿರಬಹುದು, ಐಷಾರಾಮಿ ವಸ್ತುಗಳಿರಬಹುದು, ನಮ್ಮ ಬದುಕಿನ ಮತ್ತು ಉದ್ಯೋಗದ ಅನಿವಾರ್ಯತೆ, ಇದಿಲ್ಲದೆ ನಾವು ನಡ್ಕೊಂಡು ಹೋಗೋದಕ್ಕೆ ಸಾಧ್ಯನಾ? ಅಥವಾ ನಾವು ಹಾಗೆ ಇರೋದಕ್ಕೆ ಇವತ್ತಿನ ಜಗತ್ತಲ್ಲಿ ಈಗ ಪ್ರಸ್ತುತದಲ್ಲಿ ಸಾಧ್ಯ ಇದೆಯಾ? ಆಗಲ್ಲ ಅಂತ ಹೇಳೋರು ಇದ್ದಾರೆ. ನೀವು ಹೇಳಿ, ಸರಳ ಜೀವನ ಇವತ್ತಿನ ಜಗತ್ತಿನಲ್ಲಿ, ಅಂದರೆ ಗ್ರಾಹಕ ಸಂಸ್ಕೃತಿ ಒಂದು ಗರಿಷ್ಠ ಮಟ್ಟವನ್ನು ಮುಟ್ಟುತ್ತಾ ಇರುವ ಸಂದರ್ಭದಲ್ಲಿ ನಮಗೆ ಸರಳ ಜೀವನ ಪಾಲಿಸೋದಕ್ಕೆ ಸಾಧ್ಯ ಇದೆಯೇ? ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲವೆನ್ನಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091092 9483091029. ಈ ಸಂಖ್ಯೆಗೆ ನೀವು ಹೌದು ಅಥವಾ ಅಲ್ಲ ಅಂತ ಹೇಳಿ, ಜೊತೆಗೆ ಒಂದೇ ಒಂದು ವಾಕ್ಯದಲ್ಲಿ ನಿಮ್ಮ ಅನಿಸಿಕೆಯನ್ನು ಹೇಳಿ. 7:50 ವೇಳೆಗೆ ನೋಡೋಣ ಯಾರೆಲ್ಲ ಏನು ಹೇಳಿದರು, ಎಷ್ಟು ಜನ ಯಾವ ಮಾತನ್ನು ಹೇಳಿದರು, ಯಾವುದಕ್ಕೆ ಒಲಿದರು ಅಂತ ನೋಡೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಸೇಫ್ ಡ್ರೈವ್, ಗಾನ ಬಜಾನಾ.

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆ ಕೇಳಿದಿರಿ. ವಾಸುಕಿ ವೈಭವ್, ವಿಜಯಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಅವಿನಾಶ್ ಬಾಳೆಕಳ ಅವರ ರಚನೆಗೆ ಸಂಗೀತ ನೀಡಿದ್ದು ವಾಸುಕಿ ವೈಭವ್. ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಇವತ್ತಿನ ಸಮೀಕ್ಷೆ ಏನು? ಆಫರ್ ಇದೆ ಅಂತಾನೆ ವಸ್ತುಗಳನ್ನು ಕೊಂಡ್ಕೋತೀವಿ, ಹೌದಲ್ವಾ? ಅಗತ್ಯ ಹಿಲ್ಲದೆ ಇದ್ದರೂ ಕೆಲವು ಸಾರಿ ಸಾಲ ಮಾಡ್ತೀವಿ, ಹೌದಲ್ಲ? ಇವತ್ತಿನ ಕನ್ಸ್ಯೂಮರಿಸಮ್ ಅಥವಾ ಗ್ರಾಹಕ ಸಂಸ್ಕೃತಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಪ್ರಾಕ್ಟಿಕಲ್ ಪ್ರಪಂಚದಲ್ಲಿ ಸರಳವಾಗಿರೋದು ತುಂಬ ತುಂಬ ತುಂಬ ತುಂಬ ಕಷ್ಟ. ಇದು ಸ್ಪರ್ಧಾತ್ಮಕ ಪ್ರಪಂಚ. ಗ್ರಾಹಕ ಸಂಸ್ಕೃತಿ ಹೆಚ್ಚಿದರೆ ಮಾತ್ರ, ವಸ್ತುಗಳನ್ನು ನಾವು ಖರೀದಿ ಮಾಡಿದರೆ ಮಾತ್ರ ಫ್ಯಾಕ್ಟರಿಗಳು ನಡೆಯುತ್ತವೆ, ಉದ್ಯೋಗ ಸೃಷ್ಟಿಯಾಗುತ್ತೆ. ಹೀಗೆಲ್ಲ ಆಟೋಮೊಬೈಲ್ ಇಂಡಸ್ಟ್ರಿ ಇರಬಹುದು ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗಳು ನಡೆಯಬೇಕಾದರೆ ಗ್ರಾಹಕರು ಅನಿವಾರ್ಯ. ಹಾಗಾಗಿ ಗ್ರಾಹಕ ಪ್ರಪಂಚಕ್ಕೆ ನಾವು ತೆರೆದುಕೊಳ್ಳಬೇಕು. ಹೆಚ್ಚು ಹೆಚ್ಚು ನಾವು ಕೊಳ್ಳುವಾಕ ಸಂಸ್ಕೃತಿಯತ್ತ ಹೊರಳುತ್ತಾ ಇದ್ದೀವಿ, ಹೊರಳಬೇಕು ಅನ್ನೋದು ಒಂದು ತತ್ವ. ಆದರೆ ಇದನ್ನೆಲ್ಲ ಬಿಟ್ಟು ಮರಳಿ ಮಣ್ಣಿಗೆ ನಾವು ಹೋಗಬೇಕು. ನಾವು ಗಾಂಧೀಜಿಯವರು ಹೇಳಿದ ಹಾಗೆ ಸರಳ ಜೀವನ ಪಾಲಿಸಬೇಕು, ಸರಳತೆ ನಮ್ಮ ಸೂತ್ರ ಆಗಬೇಕು ಅನ್ನೋದು ಇನ್ನೊಂದು ವಾದ. ಇವು ಎರಡರ ನಡುವೆ ತಾಕಲಾಟದಲ್ಲಿ ನಾವು ಸ್ವಲ್ಪ ಹೀಗೆ ಸ್ವಲ್ಪ ಹಾಗೆ, ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಅಂತ ನಾವು ಇದ್ದೀವಿ. ನಿಮ್ಮ ಮಾತು ಏನು ಇವತ್ತಿನ ಈ ಸ್ಪರ್ಧಾತ್ಮಕ ಕನ್ಸ್ಯೂಮರಿಸಮ್ ಗ್ರಾಹಕ ಸಂಸ್ಕೃತಿಯ ಜಗತ್ತಲ್ಲಿ? ಗಾಂಧೀಜಿಯವರು ಹೇಳಿದ ಹಾಗೆ ಸರಳ ಜೀವನ ಪಾಲಿಸುವುದಕ್ಕೆ ಸಾಧ್ಯ ಇದೆಯಾ ಅನ್ನೋದು ನಮ್ಮ ಇವತ್ತಿನ ಸಮೀಕ್ಷೆಯ ವಿಷಯ. ಹೌದಾದರೆ ಹೌದೇನೆ, ಇಲ್ಲವಾದರೆ ಇಲ್ಲ, ಕಷ್ಟ ಅಂತ ಹೇಳಬಹುದು. ಆ ಮನಸ್ಸಿನ ಮಾತನ್ನು ಹೇಳಿ ಹೌದು ಪಾಲಿಸಬೇಕು ಆದರೆ ಆಗ್ತಾ ಇಲ್ಲ ಹೀಗೆ ಹೇಳುವ ಬದಲು ನಿಮ್ಮ ಮನದ ಮಾತನ್ನು ಹೇಳಿ, ಅದು ಬರೀ ಆದರ್ಶದ ಮಾತಾಗಿರದೆ ಪಾಲಿಸಲು ಸಾಧ್ಯ ಆಗತ್ತಾ ಅಥವಾ ಕಷ್ಟ ಅಂತ ಅನ್ಸತ್ತಾ? ಹೌದು ಅನ್ಸತ್ತೆ ಆದರೆ ಆಗಲ್ಲ ಅನ್ನೋದು ನಿಮ್ಮ ಉತ್ತರವೂ ಆಗಿರಬಹುದು. ನಿಮ್ಮ ಮನದ ಮಾತನ್ನು ಹೇಳಬಹುದು 9483091029. ಸರಳ ಜೀವನ ಪಾಲಿಸಲು ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮಗೆ ಸಾಧ್ಯ ಇದೆಯೇ?

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 6:33. ಇವತ್ತು ಗ್ರಾಹಕ ಸಂಸ್ಕೃತಿ ಜಗತ್ತನ್ನು ಆಳ್ತಾ ಇದೆ, ಸರಳ ಜೀವನ ಪಾಲಿಸೋದು ಕಷ್ಟ ಆಗ್ತಾ ಇದೆ, ಕನ್ಸೂಮರಿಸಂ ಇದ್ರೇನೆ ದೇಶದ GDP ಜಾಸ್ತಿ ಆಗತ್ತೆ ಅಂತ ನಾವು ಕೇಳ್ತಾ ಇರ್ತೀವಿ. ನಾವು ಮಹಾತ್ಮ ಗಾಂಧೀಜಿಯವರು ಹೇಳಿದ ಹಾಗೆ ಅಥವಾ ಶಾಸ್ತ್ರೀಜಿಯವರು ಹೇಳಿದ ಹಾಗೆ ಬದುಕಿದರೆ ತುಂಬ ಕಷ್ಟ. ಇವತ್ತಿನ ಜಗತ್ತಲ್ಲಿ ಅದೆಲ್ಲ ಕೇಳೋಕ್ಕೆ ಚೆನ್ನಾಗಿದೆ ಅಷ್ಟೇ ಹೊರತು ಅದನ್ನು ಆಚರಣೆಗೆ ತರೋದು ಸ್ವಲ್ಪ ಅಷ್ಟು ಸುಲಭ ಅಲ್ಲ ಅನ್ನುವಂತಹ ಮಾತುಗಳನ್ನು ನಾವು ಕೇಳ್ತೀವಿ. ಗಾಂಧೀಜಿಯವರ ಸರಳ ಜೀವನ ಮತ್ತು ಇವತ್ತಿನ ಗ್ರಾಹಕ ಸಂಸ್ಕೃತಿ. ಇವತ್ತು ಎಷ್ಟು ಬರೀ ಗ್ರಾಹಕ ಸಂಸ್ಕೃತಿಲಿ ನಾವು ವಸ್ತುವನ್ನು ಕೊಂಡುಕೊಳ್ತೀವಿ ಅಂತ ಅಷ್ಟೇ ಹೇಳಲು ಸಾಧ್ಯ ಇಲ್ಲ. ಕೆಲವು ಸಾರಿ ಅಂತೂ ಇದು ಕೊಳ್ಳುಬಾಕತನ ಅನ್ನುವಂತಹ ಒಂದು ವಿಶೇಷ ಪದಕ್ಕೆ ಕೂಡ ನಾಂದಿಯಾಗಿದೆ. ನಮಗೆ ಏನೋ ಒಂದಷ್ಟು ಆಫರ್ಗಳು ಬರ್ತಾ ಇದೆ ಅಂತಂದರೆ ನಮಗೆ ಬೇಕೋ ಬೇಡವೋ ಯೋಚನೆ ಮಾಡದೆ ನಾವು ಅದಕ್ಕೆ ಹೊರಳುತ್ತಾ ಇದ್ದೀವಿ ಅಂತ. ಆದರೆ ಗಾಂಧೀಜಿಯವರು ನಮಗೆ ಹೇಳಿದ್ರು, ಮಿನಿಮಲಿಸಂ, ಎಷ್ಟು ಬೇಕೋ ಅಷ್ಟು. ನಮ್ಮ ನೆಮ್ಮದಿಯ ಬದುಕಿಗೆ ಸರಳ ಜೀವನ ಇದ್ದರೆ ಅದು ಬಹಳ ಶಾಂತಿ ಕೊಡುತ್ತೆ, ಅದು ಏಕೈಕ ದಾರಿ ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಗ ಸ್ವಂತ ಕಾರ್ ಕೊಳ್ಳೋದಕ್ಕೆ ಒಂದು ಬ್ಯಾಂಕ್ ಲೋನ್ ಮಾಡಿದರು. ಅವರು ತೀರ್ಕೊಂಡಾಗಲೂ ಕೂಡ ಆ ಸಾಲ ಬಾಕಿ ಇತ್ತು. ಆಮೇಲೆ ಅವರ ಪತ್ನಿ ಅದನ್ನು ತೀರಿಸಿದರು ಅನ್ನುವಂತಹ ಒಂದು ಘಟನೆ ನಾವು ಅಲ್ಲಲ್ಲಿ ಓದ್ತೀವಿ. ಎಷ್ಟು ಹೇಗಿದ್ರಲ್ಲ ನಮ್ಮ ದೇಶದ ಪ್ರಧಾನಿಗಳು, ಒಂದು ಕಾರ್ ತಗೊಳ್ಳೋದಕ್ಕೆ ಸಾಲ ಮಾಡಿ

ಇದ್ರು ಅನ್ನುವಂತಹ ಒಂದು ಘಟನೆ ಈಗ ಇವತ್ತಿನ ಜಗತ್ತಲ್ಲಿ ನಾವು ಕೇಳಿದಾಗ ಅಬ್ಬಾ ಇದು ಹೀಗಿರೋದಕ್ಕೆ ಆಗತ್ತಾ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಗ್ರೇಟ್ ಅಂತ ಸುಲಭವಾಗಿ ನಾವು ಹೇಳ್ತೀವಿ, ಆದರೆ ನಮಗದಾಗತ್ತಾ ಅನ್ನೋದೇ ಪ್ರಶ್ನೆ. ವಿಚಾರಗಳು ಆದರ್ಶ ಅಂತ ಹೇಳಿ ನಾವು ಚಪ್ಪಾಳೆ ತಟ್ಟೋದು ಬೇರೆ, ಆದರೆ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದೇ ಬೇರೆ. ಈ ಎರಡನ್ನೂ ನಾವು ತಾಳೆ ಹಾಕ್ತಾ ನೋಡಿದಾಗ ಸರಳ ಜೀವನ ಮತ್ತು ಗ್ರಾಹಕ ಸಂಸ್ಕೃತಿ ಈ ಎರಡನ್ನೂ ನಾವು ನೋಡಿದಾಗ ಈಗ ನಮಗೆ ಇವತ್ತಿನ ಪ್ರಸ್ತುತದಲ್ಲಿ ಈ ಸರಳ ಜೀವನ ಎಷ್ಟರ ಮಟ್ಟಿಗೆ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ, ಆಗತ್ತಾ ಆಗಲ್ವಾ? ನಿಮ್ಮ ಮನದ ಮಾತಿಗಾಗಿ ನಾವು ಕಾಯ್ತಾ ಇದ್ದೇವೆ. ನಮ್ಮ ಸಂಖ್ಯೆ 9483091029. ಸೇಫ್ ಡ್ರೈವ್ ಗಾನ ಬಜಾನ ವಿಭಾಗ ಸಮೀಕ್ಷೆ.

0: ಈ ಪ್ರಪಂಚದಲ್ಲಿ ನಾವು ಯಾವ ಮಾರ್ತಾ ಇದ್ದೀವ, ಯಾವುದಕ್ಕೆ ಟಾರ್ಗೆಟ್ ಆಗ್ತಾ ಇದ್ದೀವಿ? ಸ್ಕ್ಯಾಮ್ 1770 ಚಿತ್ರದ ಗೀತೆಯನ್ನು ಕೇಳಿದಿರಿ. ಸತೀಶ್ ಆರ್ಯನ್ ಅವರ ಧ್ವನಿಯಲ್ಲಿ. ಸಮಯ 6:40. ಈಗ ಪ್ರದೇಶ ಸಮಾಚಾರ.
1: ರಾಜ್ಯದಲ್ಲಿ ಭೀಕರ ಬರಗಾಲ ಹಿನ್ನೆಲೆ ನಾಳೆಯಿಂದ 4 ದಿನಗಳ ಕಾಲ ಕೇಂದ್ರ ತಂಡದಿಂದ ಬರ ಅಧ್ಯಯನ. ನೋಟಿಸ್ ಪ್ರಕ್ರಿಯೆ ಬಳಿಕ ರಾಜ್ಯದ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ, ಚುನಾವಣಾ ಆಯೋಗ ಸ್ಪಷ್ಟನೆ. ಎಸ್ಐಆರ್ ಪಟ್ಟಿ ಮರು ಪರಿಶೀಲನೆ, ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಹಾಗೂ ಸಚಿವರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರು. ನೈಸ್ ಯೋಜನೆ ಸಂತ್ರಸ್ತರಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಹವಾಲು ಸ್ವೀಕಾರ. ರಾಜ್ಯದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ನಾಳೆಯಿಂದ 4 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸುತ್ತಿದ್ದು, ನಾಳೆಯಿಂದ ಇದೇ 6ರವರೆಗೆ ಪ್ರವಾಸ ಕೈಗೊಳ್ಳಲಿದೆ. ಮೊದಲನೇ ತಂಡ ತುಮಕೂರು, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ, ಎರಡನೇ ತಂಡ ಹಾಸನ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ವಸ್ತುಸ್ಥಿತಿ ಅಧ್ಯಯನ ಮಾಡಲಿದೆ. ಮೂರನೇ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಯಾದಗಿರಿ ಜಿಲ್ಲೆಯ ಪ್ರಸಕ್ತ ಸಾಲಿನ ಬರ ಪರಿಸ್ಥಿತಿಯ ಪರಿಶೀಲನೆಗಾಗಿ ನಾಳೆ ಕೇಂದ್ರ ತಂಡ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಬರ ವಿಶ್ಲೇಷಣಾ ಸಭೆ ನಡೆಸಲಿದೆ. ನಾಡಿದ್ದು ಬರ ಪೀಡಿತ ಶಹಾಪುರ ತಾಲೂಕಿನ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಬರದ ಪರಿಣಾಮಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಲಿದೆ ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು, ಒಟ್ಟು ಮತದಾರರ ಸಂಖ್ಯೆ 4,49,81,740ಕ್ಕೆ ತಲುಪಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಮತದಾರರ ಸಂಖ್ಯೆ ಪರಿಷ್ಕರಣೆ ಮತ್ತು ನೋಟಿಸ್ ಪ್ರಕ್ರಿಯೆ ಬಳಿಕ 1,37,660ರಷ್ಟು ಹೆಚ್ಚಾಗಿದೆ. ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ನೋಟಿಸ್ ಜಾರಿಯಾದವರಲ್ಲಿ ಶೇಕಡ 81.99% ಜನರ ವಿಚಾರಣೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಫಾರ್ಮ್ 7ರಡಿಯಲ್ಲಿ ಒಟ್ಟು 84,900 ಅರ್ಜಿಗಳು ಆಯೋಗಕ್ಕೆ ಸಲ್ಲಿಕೆಯಾಗಿವೆ. ಫಾರ್ಮ್ 7ರಡಿಯಲ್ಲಿ ಯಾರಾದರೂ ಸುಳ್ಳು ಅಥವಾ ತಪ್ಪು ದಾರಿಗೆಳೆಯುವ ಆಕ್ಷೇಪಣೆಗಳನ್ನು ಸಲ್ಲಿಸಿದರೆ ಅಂತಹವರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಯೋಗ ಎಚ್ಚರಿಸಿದೆ. ಮತದಾರರ ಪಟ್ಟಿ ಮರು ಪರಿಶೀಲನೆಗೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆ ನೀಡಿರುವುದು ಇಡೀ ದೇಶದ ಮತದಾರರ ಹಕ್ಕಿಗೆ ಸಂದ ಜಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಜನರ ಹೃದಯ ಗೆದ್ದು ಚುನಾವಣೆ ಎದುರಿಸಬೇಕಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಫಾರ್ಮ್ 6ರ ಮೂಲಕ ಮೊದಲ ಬಾರಿಗೆ ಮತದಾರರಾಗುವ ಯುವಕರ ಹೆಸರು ಸೇರ್ಪಡೆಗೆ ವಿಶೇಷ ಶಿಬಿರಗಳನ್ನು ಆಯೋಜಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸಮಾಜದ ದುರ್ಬಲ ವರ್ಗಗಳ ಮತಗಳನ್ನು ತೆಗೆದುಹಾಕಲು ಬಿಜೆಪಿ ಅರ್ಜಿ ಸಲ್ಲಿಸುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಕಾನೂನು ಪ್ರಕಾರ ತಾವು ತಪ್ಪು ಮಾಡಿದರೆ ಪ್ರಕರಣ ದಾಖಲಿಸಲಿ ಎಂದು ಬಿಜೆಪಿ ನಾಯಕರಿಗೆ ಸವಾಲು ಹಾಕಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಭಾಗವಾಗಿ ಆಕ್ಷೇಪಣಾ ಅರ್ಜಿಗಳನ್ನು ಬಿಜೆಪಿ ಕಾರ್ಯಕರ್ತರು ಸಲ್ಲಿಸುವ ಮೂಲಕ ಮುಸ್ಲಿಂ ಸಮುದಾಯದ ಮತದಾರರನ್ನು ಅಳಿಸಿ ಹಾಕುತ್ತಿದ್ದಾರೆ ಎಂಬ ಆರೋಪವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಳ್ಳಿಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಯಾವುದೇ ಮತದಾರರ ಹೆಸರು ಅಳಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಚುನಾವಣಾಧಿಕಾರಿಗಳ ಕಚೇರಿ ಮುಂಭಾಗ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದನ್ನು ಖಂಡಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹಾಗೂ ಬಿಜೆಪಿ ಮುಖಂಡರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಿ ಪ್ರಕರಣ ದಾಖಲಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ ಇದ್ದು ರೈತರ ಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸುವ ಬದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚುನಾವಣಾ ಆಯೋಗದ ವಿರುದ್ದ ಪ್ರತಿಭಟನೆ ನಡೆಸಿದ್ದಾರೆ ಎಂದು ದೂರಿದ್ದಾರೆ. ಕಾನೂನು ಪಾಲಿಸಬೇಕಾಗಿದ್ದ ಮುಖ್ಯಮಂತ್ರಿಯೇ ಕಾನೂನು ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಫಾರ್ಮ್ 7ಅನ್ನು ಯಾರು ಬೇಕಾದರೂ ಸಲ್ಲಿಸಬಹುದು, ಆದರೆ ಕಾಂಗ್ರೆಸ್ ನಾಯಕರು ಇದನ್ನೇ ತಪ್ಪು ಎಂದಿದ್ದಾರೆ. ತಪ್ಪಿದ್ದರೆ ಕಾಂಗ್ರೆಸ್ ನ್ಯಾಯಾಲಯದ ಮೊರೆ ಹೋಗಬಹುದೇ ಹೊರತು ಚುನಾವಣಾ ಅಧಿಕಾರಿಗಳ ಮೇಲೆ ಒತ್ತಡ ಹೇರುವಂತಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಇಂದು ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡವರನ್ನು ಭೇಟಿಯಾಗಿ ಅಹವಾಲು ಸ್ವೀಕರಿಸಿದರು. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿರುವ ಜನರ ಮನವಿ ಆಲಿಸಿ ಮಾತನಾಡಿ ಒಟ್ಟಾಗಿ ಹೋರಾಟ ಮಾಡುವಂತೆ ಕರೆ ನೀಡಿದ್ದಾರೆ. ನೈಸ್ ಅಕ್ರಮ 2G ಸ್ಪೆಕ್ಟ್ರಮ್ ಹಗರಣಕ್ಕಿಂತಲೂ ದೊಡ್ಡದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕುರಿತಂತೆ ದಾಖಲೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ಒಂದು ನೋಟ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಇದ್ದ ಕೆಟ್ಟ ಸಾಲದ ಪ್ರಮಾಣ 15%ಕ್ಕೇರಿರುವುದು ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ ಪರಿಹಾರ ಮರು ಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನು ಒಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಚಿತ್ರದುರ್ಗದ ಜೋಳಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಆಂದೋಲನದ ಭಾಗವಾಗಿ ಏಕ್ ದಿನ್ ಏಕ್ ಘಂಟಾ ಏಕ್ ಸಾಥ್ ಅಭಿಯಾನದಡಿ ಸ್ವಚ್ಛತಾ ಶ್ರಮದಾನ ನಡೆಯಿತು. ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದ ಶ್ರಮದಾನಿಗಳು ಪರಿಸರ ನೈರ್ಮಲ್ಯದ ಕುರಿತು ಜಾಗೃತಿ ಮೂಡಿಸಿದರು. ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ಈ ಬಾರಿ ವಿಶೇಷವಾಗಿ ಕಂಬಳ ಕ್ರೀಡೆ ಆಯೋಜಿಸಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಬಾರಿಯ ದಸರಾ ಉತ್ಸವಕ್ಕೆ ಹೊಸ ರೂಪ ಮತ್ತು ಸ್ಪರ್ಶ ನೀಡುವ ಉದ್ದೇಶದಿಂದ ಕರಾವಳಿಯ ಜನಪ್ರಿಯ ಜಾನಪದ ಕ್ರೀಡೆಯಾದ ಕಂಬಳವನ್ನು ಮೈಸೂರಿನಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ದೇಶೀಯ ಕ್ರೀಡೆಯನ್ನು ಉಳಿಸಿ ಬೆಳೆಸಲು ಸರ್ಕಾರ ಮತ್ತು ಜಿಲ್ಲಾಡಳಿತ ಬೆಂಬಲ ನೀಡಲಿದೆ. ದಸರಾ ವೀಕ್ಷಣೆಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುವುದರಿಂದ ಈ ಜಾನಪದ ಕ್ರೀಡೆಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಖ್ಯಾತಿ ಮತ್ತು ಪ್ರಚಾರ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ, ಕಂಬಳ ಸ್ಪರ್ಧೆಗಾಗಿ 145 ಮೀಟರ್ ಉದ್ದದ ಟ್ರ್ಯಾಕ್ ಸಿದ್ದಪಡಿಸಲಾಗುತ್ತಿದೆ. ಈ ಕೂಟದಲ್ಲಿ ಹಿಂದೆ ಉತ್ತಮ ದಾಖಲೆ ಬರೆದಿರುವ ಹಿರಿಯ ದರ್ಜೆಯ ಸುಮಾರು 150-160 ಜೋಡಿ ಕೋಣಗಳು ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಬೆಳಗಾವಿಯ ಐತಿಹಾಸಿಕ ವೀರಸೌಧದಲ್ಲಿ ಇಂದು ಆಚರಿಸಲಾದ ಮಹಾತ್ಮ ಗಾಂಧೀಜಿಯವರ 157ನೇ ಜಯಂತಿ ಉತ್ಸವವನ್ನು ಬೆಳಗಾವಿನ ಮಹಾನಗರ ಪಾಲಿಕೆ ಆಯುಕ್ತ ಎಂ ಕಾರ್ತಿಕ್ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಭೀಕರ ಬರಗಾಲ ಹಿನ್ನೆಲೆ ನಾಳೆಯಿಂದ 4 ದಿನಗಳ ಕಾಲ ಕೇಂದ್ರ ತಂಡದಿಂದ ಬರ ಅಧ್ಯಯನ. ನೋಟಿಸ್ ಪ್ರಕ್ರಿಯೆ ಬಳಿಕ ರಾಜ್ಯದ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ, ಚುನಾವಣಾ ಆಯೋಗ ಸ್ಪಷ್ಟನೆ. ಎಸ್ಐಆರ್ ಪಟ್ಟಿ ಮರು ಪರಿಶೀಲನೆ, ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಹಾಗೂ ಸಚಿವರ ವಿರುದ್ದ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರು. ಮತ್ತು ನೈಸ್ ಯೋಜನೆ ಸಂತ್ರಸ್ತರಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಹವಾಲು ಸ್ವೀಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಇವತ್ತಿನ ಸಮೀಕ್ಷೆಯ ವಿಷಯ, ಇವತ್ತಿನ ಪ್ರಾಕ್ಟಿಕಲ್ ಪ್ರಪಂಚದಲ್ಲಿ ಸರಳ

ವಾಗಿ ಇರುವುದು ಕಷ್ಟನ. ಗಾಂಧೀಜಿಯವರ ತತ್ವಗಳನ್ನು ನಾವು ಪಾಲಿಸ್ತಾ ಅವರು ಹೇಳಿದ ಸರಳ ಸೂತ್ರಗಳಿಗೆ ಬದ್ಧರಾಗೋದು ಕಷ್ಟನ. ಇವತ್ತಿನ ಗ್ರಾಹಕ ಸಂಸ್ಕೃತಿ ತುಂಬ ತುಂಬ ತುಂಬ ಹೆಚ್ಚುತ್ತಾ ಇದೆ. ಹಾಗಾಗಿ ಗ್ರಾಹಕ ಸಂಸ್ಕೃತಿಯಲ್ಲಿ ನಾವು ಎಲ್ಲವನ್ನ ಖರೀದಿಸ್ತಾ ಒಂದಷ್ಟು ನಮ್ಮ ವಿಶಿಷ್ಟತೆಯನ್ನು ಮೆರೆಯೋಕ್ಕೆ ನಾವು ಒಂದಷ್ಟು ಸಂಗತಿಗಳು ಬದುಕಿನ ಅನಿವಾರ್ಯತೆ ಆಗಿದೆಯಾ ಅನ್ನೋದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲ ಅನ್ನಿ. ನಮ್ಮ ಸಂಖ್ಯೆ ನಿಮಗೆ ತಿಳಿದಿದೆ, 9489091029. 7:50 ಸುಮಾರಿಗೆ ನೋಡೋಣ ಯಾರೆಲ್ಲ ಏನು ಹೇಳಿದರು, ನಿಮ್ಮ ಮಾತು ಏನು ಅಂತ. ನಿಮ್ಮ ಮನದ ಮಾತನ್ನು ನಮಗೆ ಕಳಿಸಿ, ಬರೀ ಆದರ್ಶದ ಮಾತಲ್ಲ.

0: ಅಕಿರ ಚಿತ್ರದ ಗೀತೆ ಕೇಳಿದಿರಿ. ಅಜನೇಶ್ ಲೋಕನಾಥ್ ಬಿ ಅವರು ಸಂಗೀತ ನೀಡಿ ಬಾಬಿ ಸಿಆರ್ ಅವರೊಂದಿಗೆ ಹಾಡಿದ್ದು ಬಹದ್ದೂರ್ ಚೇತನ್ ಅವರ ರಚನೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ ಆಗಿದೆ 6:55. 6:55 ಅಂದರೆ ಅದು ಕನ್ನಡ ರತ್ನ ಭಂಡಾರವನ್ನು ಕೇಳುವ ಸಮಯ. ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಪ್ರತಿದಿನ ಬೆಳಿಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಕನ್ನಡ ರತ್ನ ಭಂಡಾರ ಪ್ರಸಾರವಾಗುತ್ತೆ. ಕಾರ್ಯಕ್ರಮದ ಮರುಪ್ರಸಾರ ಪ್ರತಿದಿನ ಸಂಜೆ 6:55. ಈಗ ಕೇಳೋಣ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ ನಿಮಗೆ ಸ್ವಾಗತ. ಸಂತೋಷ್ ಕುಮಾರ್ ಗುಲ್ವಾಡಿ ಕನ್ನಡ ಪತ್ರಿಕೋದ್ಯಮದಲ್ಲಿ ದೊಡ್ಡ ಹೆಸರು. ಸಂಗೀತ ಸಾಹಿತ್ಯ ಸಂಸ್ಕೃತ ಅರಿತ ಕುಟುಂಬದಿಂದ ಬಂದವರು. ಉಡುಪಿಯವರು. ಬರಹ ಅಷ್ಟೇ ಅಲ್ಲದೆ ವ್ಯಂಗ್ಯಚಿತ್ರ ರಚನೆ ಸಹ ಮಾಡಿದರು. ಕನ್ನಡ ಸಾಹಿತ್ಯ ಕೂಟ, ಮನುಕುಲ ಪ್ರಕಾಶನ ಸಂಸ್ಥೆ, ಸಣ್ಣ ಪತ್ರಿಕೆಗಳು, ದೊಡ್ಡ ಪತ್ರಿಕೆಗಳು, ಹೀಗೆ ಬಹಳಷ್ಟು ಕಡೆ ಅವರು ಕೆಲಸ ಮಾಡಿದರು. ತರಂಗ ಪತ್ರಿಕೆಯನ್ನು ಕಟ್ಟಿ ರೂಪಿಸಿ ಬೆಳೆಸಿದರು. ಅಚ್ಚುಕಟ್ಟುತನ, ಶಿಸ್ತು ಅವರ ವ್ಯಕ್ತಿತ್ವ. ಸಂಗೀತ ಸಾಹಿತ್ಯ ಚಿತ್ರಕಲೆ ಅಧ್ಯಯನ ತಿರುಗಾಟ ಎಲ್ಲದರಲ್ಲೂ ಆಸಕ್ತಿ. ಪತ್ರಕರ್ತರಾಗಿ ಮಹಾತ್ಮ ಗಾಂಧೀಜಿಯವರು ಏನೆಲ್ಲ ಮಾಡಿದರು ಅನ್ನೋದನ್ನ ಹೇಳಿದ್ದಾರೆ. ಸಂತೋಷ್ ಕುಮಾರ್ ಗುಲ್ವಾಡಿಯವರು ಹುಟ್ಟಿದ್ದು ಕೂಡ 2 ಅಕ್ಟೋಬರ್. ಈಗ ಕೇಳೋಣ ರತ್ನ ಭಂಡಾರದ ಧ್ವನಿ ಸಂತೋಷ್ ಕುಮಾರ್ ಗುಲ್ವಾಡಿ ಅವರದು.
3: ರಾಷ್ಟ್ರಪಿತ ಮಹಾತ್ಮ ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ ಅವರನ್ನು ಯುಗಪ್ರವರ್ತಕ, ಮುತ್ಸದ್ದಿ, ಸಂತ, ಫಕೀರ, ವಕೀಲ, ಜಿಪುಣ, ಶಕಪುರುಷ, ತತ್ವಜ್ಞಾನಿ, ದಾರ್ಶನಿಕ, ವಿಕ್ಷಿಪ್ತ ವ್ಯಕ್ತಿ ಎಂದೇ ಮೊದಲಾಗಿ ಹಲವು ವಿಧಗಳಲ್ಲಿ ಜಗತ್ತಿನಲ್ಲಿ ಅನೇಕರು ಬಣ್ಣಿಸಿದ್ದಾರೆ, ಗುರುತಿಸಿ ಗೌರವಿಸಿದ್ದಾರೆ, ಟೀಕಿಸಿದ್ದಾರೆ. ಅವರ ಮೌಲ್ಯಗಳನ್ನು ಜಗತ್ತೇ ಮೆಚ್ಚಿಕೊಂಡಿದೆ. ಸತ್ಯ, ಅಹಿಂಸೆ, ತ್ಯಾಗಗಳ ಆಯುಧಗಳಿಂದ ಎಂದೂ ಮುಳುಗದ ಸೂರ್ಯನ ಬ್ರಿಟಿಷ್ ಸಾಮ್ರಾಜ್ಯವನ್ನು ಯುದ್ಧರಹಿತ ತಂತ್ರದಿಂದ ಅವರು ಗೆದ್ದರು. ಹೋರಾಟದಲ್ಲಿ ಪತ್ರಿಕೆಗಳನ್ನು ನಡೆಸಿದರು, ಪೂರಕ ಅಸ್ತ್ರಗಳನ್ನಾಗಿ ಬಳಸಿದರು. ಗಾಂಧೀಜಿಯವರು 79 ವರ್ಷಗಳ ತನ್ನ ಆಯುಷ್ಯದಲ್ಲಿ 53 ವರ್ಷ ಕಾಲ 8 ಪತ್ರಿಕೆಗಳನ್ನು 10 ಭಾಷೆಗಳಲ್ಲಿ ನಡೆಸಿದರು. ಸ್ವತಃ ಗುಜರಾತಿ, ಹಿಂದೂಸ್ತಾನಿ ಮತ್ತು ಇಂಗ್ಲೀಷುಗಳಲ್ಲಿ ಸವ್ಯಸಾಚಿಯಾಗಿ, ಅಂದರೆ ಎರಡೂ ಕೈಗಳಿಂದ ಅವರು ಬರೆದರು. ಗಾಂಧೀಜಿಯವರ ಒಟ್ಟು ಬರವಣಿಗೆ ಸುಮಾರು 45,000 ಮುದ್ರಿತ ಪುಟಗಳು. ಇಂಡಿಯನ್ ಒಪಿನಿಯನ್, ದಕ್ಷಿಣ ಆಫ್ರಿಕಾದಲ್ಲಿ ಅವರು ತನ್ನ ಮೊದಲನೇ ಹೋರಾಟ ಮಾಡಿದಾಗ ಆರಂಭಿಸಿದ ಇಂಗ್ಲಿಷ್ ಪತ್ರಿಕೆ, ಯಂಗ್ ಇಂಡಿಯಾ ಇಂಗ್ಲಿಷ್ ಪತ್ರಿಕೆ, ನವಜೀವನ ಗುಜರಾತಿ. ತನ್ನ ರಾಜಕೀಯ ಕಾರ್ಯಾಚರಣೆ, ವಿಚಾರ ವಿನಿಮಯ, ಸಾರ್ವಜನಿಕ ಭಾಷಣಗಳ ನಡುವೆಯೂ ಒಂದೇ ಒಂದು ನಿಮಿಷ ವ್ಯರ್ಥ ಮಾಡದೆ ಬರೆದೇ ಬರೆದರು. ಚಲಿಸುವ ರೈಲು ಹಡಗುಗಳಲ್ಲೂ ಬರೆದರು. ಜೈಲುಗಳಲ್ಲಿ ಸುಮಾರು 7 ವರ್ಷ, ಅಂದರೆ ಕರಾರುವಾಕ್ಕಾಗಿ 2,338 ದಿನ ಇದ್ದಾಗಲೂ ಅವರು ಬರೆದರು. ಮಹಾತ್ಮ ಗಾಂಧೀಜಿಯವರ ಜಗತ್ಪ್ರಸಿದ್ಧ ಆತ್ಮಚರಿತ್ರೆ ದಿ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್, ಇದು ಕೂಡ ಪ್ರಕಟವಾದುದು ಯಂಗ್ ಇಂಡಿಯಾದಲ್ಲಿ. ಭಾರತದಲ್ಲಿ ಬ್ರಿಟಿಷರ ಇಂಗ್ಲಿಷ್ ಮರ್ಜಿ ಹಾಗೂ ದೇಶಾಂತರದ ಮತಾಂತರ ಮಾಡಿಕೊಂಡ ಅಭಿಮಾನ ಶೂನ್ಯ ಭಾರತೀಯರ ಇಂಗ್ಲಿಷ್ ಮೋಹದ ವಿರುದ್ಧ, ಬ್ರಿಟಿಷ್ ಸಾರ್ವಭೌಮತೆಯ ದರ್ಪದ ವಿರುದ್ಧ ಭಾಷಾ ಪತ್ರಿಕೆಗಳನ್ನು ತನ್ನ ಸ್ವದೇಶಿ ತತ್ವಗಳಿಗೆ ಸರಿಹೊಂದಿಸಿ ಮುಖ್ಯ ರಾಷ್ಟ್ರವಾಹಿನಿಯಲ್ಲಿ ಗಟ್ಟಿಯಾಗಿ ತಂದು ನಿಲ್ಲಿಸಿದವರೇ ಗಾಂಧೀಜಿಯವರು. ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಅವರ ಪತ್ರಿಕಾ ಕ್ಷೇತ್ರದ ಮುಖ್ಯ ಗುರಿಗಳು. ಪ್ರಚಾರಕ್ಕಾಗಿ ಜಾಹೀರಾತು ಪ್ರಕಟಿಸಿ ಧನ ಸಂಪಾದಿಸಲು ಪತ್ರಿಕೆಗಳನ್ನು, ತನ್ನ ಬರವಣಿಗೆಯನ್ನು ಎಂದೂ ಅವರು ಉಪಯೋಗಿಸಲಿಲ್ಲ. ಅತ್ಯಂತ ಎಚ್ಚರಿಕೆಯಿಂದ ಗೌರವಯುತವಾದ ನಾಗರಿಕ ಭಾಷೆಯನ್ನೇ ಬಳಸಿದರು ಎಂಬುದು ಬಹಳ ಮುಖ್ಯವಾದುದು. ಓದುಗರ ಅಭಿರುಚಿಯನ್ನು ಕೆಡಿಸಲಿಲ್ಲ. ದೇಶಪ್ರೇಮ, ದೇಶಭಕ್ತಗಳನ್ನು ಬೆಳೆಸಿದರು. ಜನರು ಒಂದಾಗುವಂತೆ ಪ್ರೇರಣೆ ಕೊಟ್ಟರು. ಗಾಂಧೀಜಿ ಒಬ್ಬ ವಿಶಿಷ್ಟ ವ್ಯಕ್ತಿ. ಅವರು ಕೆಲವು ಮೌಲ್ಯಗಳನ್ನು ಅತ್ಯಂತ ಜತನದಿಂದ ಕಾಪಾಡಿಕೊಂಡು ಬಂದರು. ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಎಲ್ಲೆಲ್ಲೂ ಈ ಮೌಲ್ಯಗಳಿಂದ ಅವರು ರಾಜಿ ಮಾಡಿಕೊಳ್ಳಲಿಲ್ಲ. ಅವರು ಸನಾತನ ಧರ್ಮದ ಬೇರುಗಳನ್ನೇ ತಡಕಾಡಿದರು. ಜೊತೆಯಲ್ಲಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಬೆಳೆದ ಅನಿಷ್ಟಗಳನ್ನು, ಕೆಡುಕುಗಳನ್ನು ಖಂಡಿಸಿದರು, ರಿಪೇರಿ ಮಾಡಲು ಪ್ರಯತ್ನಿಸಿದರು. ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಆರಂಭಗೊಂಡ ಭಾರತೀಯ ಪತ್ರಿಕೋದ್ಯಮ ಪರಂಪರೆಯನ್ನು ಗಾಂಧೀಜಿ ಬಹು ಎತ್ತರಕ್ಕೆ ಮುಟ್ಟಿಸಿದರು. ನೂರಾರು ಮಂದಿಗೆ ಆದರ್ಶಪ್ರಾಯರಾದರು.
0: ರತ್ನಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ಪತ್ರಕರ್ತ ಸಂತೋಷ್ ಕುಮಾರ್ ಗುಲ್ವಾಡಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 7 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕ ಶಾಂತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸುತ್ತಿರುವ ಅವಿರತ ಪ್ರಯತ್ನ

ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ನಗರಾಭಿವೃದ್ದಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಂದು ದಸರಾ ಮಹೋತ್ಸವದ ಅಂಗವಾಗಿ ಕಂಬಳ ಆಯೋಜನೆಯ ಕುರಿತು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಎಸ್ಐಆರ್ ಪ್ರಕ್ರಿಯೆ ಭಾಗವಾಗಿ ಆಕ್ಷೇಪಣಾ ಅರ್ಜಿಗಳನ್ನು ಬಿಜೆಪಿ ಕಾರ್ಯಕರ್ತರು ಸಲ್ಲಿಸುವ ಮೂಲಕ ಮತದಾರರ ಹೆಸರು ತೆಗೆದುಹಾಕುತ್ತಿದ್ದಾರೆ ಎಂಬ ಆರೋಪವನ್ನು ಕೇಂದ್ರ ಆಹಾರ ಮತ್ತು ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಳ್ಳಿಹಾಕಿದ್ದಾರೆ. ಪಂಜಾಬ್ನಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಇಬ್ಬರು ಪಾಕಿಸ್ತಾನಿ ಒಳ ನುಸುಳುಕೋರರನ್ನು ಹೊಡೆದುರುಳಿಸಿದ ತರುಣ್ ತಾರನ್ ವಲಯದಲ್ಲಿ ಇವರು ಭಾರತ ಪಾಕಿಸ್ತಾನ ಗಡಿಯನ್ನು ಅಕ್ರಮವಾಗಿ ದಾಟಲು ಯತ್ನಿಸುತ್ತಿದ್ದರು. ನಿಲ್ಲುವಂತೆ ಭದ್ರತಾ ಸಿಬ್ಬಂದಿ ಎಚ್ಚರಿಕೆ ನೀಡಿದರೂ ಅದನ್ನು ಲೆಕ್ಕಿಸದೆ ಮುಂದೆ ಸಾಗಿದ್ದರಿಂದ ಕರ್ತವ್ಯದಲ್ಲಿ ಇದ್ದ ಸಿಬ್ಬಂದಿ ಗುಂಡಿನ ದಾಳಿ ನಡೆಸಿದ್ದಾರೆ ಎಂದು ಬಿಎಸ್ಎಫ್ ಮೂಲಗಳು ತಿಳಿಸಿವೆ. ಜಪಾನ್ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಮಿಶ್ರ ರಿಕರ್ವ್ ತಂಡ ಬೆಳ್ಳಿ ಪದಕ ಗೆದ್ದಿದೆ. ತೀವ್ರ ಪೈಪೋಟಿಯಿಂದ ಕೂಡಿದ್ದ ಫೈನಲ್ನಲ್ಲಿ ಕುಂಕುಂ ಮತ್ತು ಧೀರಜ್ ಬೊಮ್ಮದೇವರ ಅವರನ್ನು ಒಳಗೊಂಡ ಮಿಶ್ರ ತಂಡ ಚೀನಾ ವಿರುದ್ದ 3-5 ಅಂತರದಲ್ಲಿ ಸೋತು ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್

ನಮೋ ಭಾರತಿ ಚಿತ್ರದ ಗೀತೆ ಕೇಳಿದಿರಿ. ಚೇತನ್ ನಾಯಕ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ರವೀಶ್ ಏಟಿ. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸೇಫ್ ಡ್ರೈವ್, ಗಾನ ಭಜನ ವಿಭಾಗ, ಸಮೀಕ್ಷೆ, ಆನ್ಲೈನ್ ಶಾಪಿಂಗು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು, ಕೋಟ್ಯಾಂತರ ಡೆಲಿವರಿ ಬಾಯ್ಸ್, ಹಾಗೆ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಸಣ್ಣ ವ್ಯಾಪಾರಿಗಳು, ಇವರಿಗೆಲ್ಲ ಕೆಲಸ ಕೊಟ್ಟಿದೆ. ದೇಶದ ಆರ್ಥಿಕ ವ್ಯವಸ್ಥೆ ಕುಸಿದು ಬಿದ್ದರೆ ನಾವು ತುಂಬ ಸರಳವಾಗಿದ್ದು, ಗ್ರಾಹಕ ಸಂಸ್ಕೃತಿಯನ್ನು ನಾವು ಬಿಟ್ಟುಬಿಟ್ರೆ ಪ್ರಗತಿ ಆಗೋದರಲ್ಲಿ ಅಂದರೆ ಪ್ರಗತಿ ಕುಂಠಿತವಾಗುತ್ತೆ ಅಲ್ವಾ ಅನ್ನೋದು ಒಂದು ವಾದ. ಜೊತೆಗೆ ಕೊಳ್ಳೋ ಶಕ್ತಿ ಇರಲಿ, ಆದರೆ ಅದು ಕೊಳ್ಳು ಬಾಕತನ ಆಗದಿರಲಿ. ಕ್ರೆಡಿಟ್ ಕಾರ್ಡ್ ಬಳಸಿ EMI ಅನ್ನುವಂತಹ ಒಂದು ಜಾಲಕ್ಕೆ ನಾವೆಲ್ಲ ಸಿಕ್ಕಾಕೊಳ್ತಾ ಇದ್ದೀವಿ ಅಲ್ವಾ? ಇದು ಎಷ್ಟರ ಮಟ್ಟಿಗೆ ನಮಗೆ ಬೇಕು ಅಂತ ನಾವೇನಾದರೂ ಯೋಚನೆ ಮಾಡ್ತಾ ಇದ್ದೀವ? ಗಾಂಧೀಜಿಯವರು ಹೇಳಿದ್ದು, ವಸ್ತುಗಳನ್ನು ಬಳಸಬೇಡಿ ಅಂತ ಅಲ್ಲ, ವಸ್ತುಗಳಿಗೆ ಗುಲಾಮರಾಗಬೇಡಿ ಅಂತ. ಗುಲಾಮರಾಗೋದು ಬಿಡೋದು ಅದು ಒಂದು ಬೇರೆನೇ ವಿಚಾರ, ಅದು ವೈಯಕ್ತಿಕ ಶಿಸ್ತು. ಆದರೆ ನಾವು ಆಧುನಿಕ ತಂತ್ರಜ್ಞಾನ ಮತ್ತು ಆರ್ಥಿಕ ಪ್ರಗತಿಯನ್ನು ತಪ್ಪು ಅಂತ ಹೇಳಬೇಕಾಗತ್ತಾ? ತುಂಬ ಸರಳರಾದರೆ ಅದು ಆ ದಿಕ್ಕಿಗೆ ಹೋಗುತ್ತಲ್ವಾ? ನಮಗೆ ಹಳ್ಳಿಗಳು ಬೇಕು, ಅಟ್ ದ ಸೇಮ್ ಟೈಮ್ ಹೈಟೆಕ್ ಸಿಟಿಗಳು ಬೇಕು ಅಲ್ವಾ? ಹೀಗೆಲ್ಲ ವಾದ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಕೆಲವರು ಹೇಳ್ತಾರೆ, ವಸ್ತುಗಳಿಗೆ ಗುಲಾಮರಾಗಬೇಡಿ ಅನ್ನುವ ಗಾಂಧಿ ಮಂತ್ರ, ಇದನ್ನು ನಾವು ಸದಾ ಜಪ ಮಾಡಬೇಕು ಅಂತ. ಇನ್ನು ಕೆಲವರು ಹೇಳ್ತಾರೆ, ಪ್ರಗತಿಗೆ ಆರ್ಥಿಕ ಚಲಾವಣೆ ಬೇಕು, ಅದೇ ಪ್ರಾಕ್ಟಿಕಲ್, ಹಾಗಿದ್ರೇ ಇವತ್ತಿನ ಜಗತ್ತಲ್ಲಿ ನಾವು ಯಶಸ್ವಿಯಾಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳುವ ಮಾತು. ಈ ಎಲ್ಲ ಮಾತು ಯಾಕಪ್ಪ ಅಂದರೆ, ಇವತ್ತಿನ ನಮ್ಮ ಚರ್ಚೆ, ನಮ್ಮ ಚಿಂತನ ಮಂಥನ ಇದೇ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಇವತ್ತಿನ ಈ ಗ್ರಾಹಕ ಸಂಸ್ಕೃತಿ ನಮಗೆ ಸರಳ ಜೀವನವನ್ನು ಮರೆಸಿಬಿಟ್ಟಿದೆಯಾ? ಅಥವಾ ಗ್ರಾಹಕ ಸಂಸ್ಕೃತಿ ತುಂಬ ತುಂಬ ತುಂಬ ಮುಖ್ಯ, ಹಾಗಿದ್ರೇ ದೇಶದ ಪ್ರಗತಿ, ಸರಳ ಜೀವನ ಇವತ್ತಿನ ಈ ಫಾಸ್ಟ್ ಯುಗದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ? ಇದು ನಮ್ಮ ಇವತ್ತಿನ ಸಮೀಕ್ಷೆಯ ವಿಷಯ. ನೀವು ನಮಗೆ ನಿಮ್ಮ ಮನದ ಮಾತನ್ನು ಹೇಳಬಹುದು, ಮನದ ಮಾತು ಮಾತ್ರ. ಮನದ ಮಾತನ್ನು ಹೇಳಿ 9483091029, ಹೀಗಿದ್ರೆ ಚೆನ್ನ, ಹೀಗಿರಬೇಕು, ಇದು ಹೀಗೆ ಗಾಂಧೀಜಿ ಅವರು ಹೇಳಿದರು, ಹೀಗೆ ಲಾಲ್ ಬಹದ್ದೂರ್ ಜಿ ಅವರು ಹೇಳಿದರು ಅಂತ ಹೇಳೋದು ಬೇಡ. ನಮಗೆ ಏನು ಅನ್ನಿಸ್ತಾ ಇದೆ, ನಮಗೆ ಸಾಧ್ಯ ಆಗ್ತಾ ಇದೆಯಾ ಇಲ್ಲವಾ, ನನಗೆ ಎಲ್ಲೋ ಒಂದು ಕಡೆ ಆಗಲ್ಲ ನನಗಿದು ಅಂತ ಅನಿಸುತ್ತಾ, ಇಲ್ಲ ಇಲ್ಲ ನನಗಾಗತ್ತೆ, ನಾನು ಮಾಡ್ತೀನಿ, ನಾನು ಆಲ್ರೆಡಿ ಅದನ್ನು ಪಾಲಿಸ್ತಾ ಇದ್ದೀನಿ, ಹೀಗೆ ಹೇಳ್ತೀರಾ? ಇದು ನಮ್ಮ ಇವತ್ತಿನ ಪ್ರಶ್ನೆ. 9483091029 ಈ ಸಂಖ್ಯೆಗೆ ನಿಮ್ಮ ಮಾತನ್ನು ಕಳಿಸಿ ನೋಡೋಣ. 7:50 ಸುಮಾರಿಗೆ ಯಾರು ಏನು ಹೇಳಿದರು, ಎಷ್ಟು ಜನ ಹೀಗಂದರು, ಮತ್ತಷ್ಟು ಜನ ಹಾಗಂದರು, ಯಾರಿಗೆ ಸರಳತೆ ಆಗತ್ತೆ, ಯಾರಿಗೆ ಅದು ಜೀವನದ ಅನಿವಾರ್ಯ ಅಲ್ಲ, ನೋಡೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ, ಸಮಯ 7:15.

0: ಮುಕ್ತ ಮನಸ್ಸು ಚಿತ್ರದ ಗೀತೆ ಕೇಳಿದಿರಿ. ರಂಗಶೇಖರ್ ಅವರು ಬರೆದ ಗೀತೆ ಇದು. ವೈಶಾಖಿ ಶಶಿಧರನ್ ಅವರು ಸಂಗೀತ ನೀಡಿದ್ದು, ಜಾಯ್ಸ್ ವೈಶಾಖ್ ಅವರ ಧ್ವನಿಯಲ್ಲಿತ್ತು.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ

0: ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಪ್ರಾಣಿದಯೇ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಇದು ಜಗತ್ತಿನ ಸಕಲ ನೀತಿ ಸಂಹಿತೆಗಳ ಸಾರ. ಇತರರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ನೋವನ್ನು ಪರಿಹರಿಸುವುದು ದಯೆಯ ಒಂದು ಮುಖ. ತನ್ನಿಂದ ಅನ್ಯರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಇನ್ನೊಂದು ಮುಖ.
2: ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಎನ್ನುವುದು ಎಲ್ಲ ಧರ್ಮಗಳಿಗಿಂತಲೂ ಪರಮಶ್ರೇಷ್ಠವಾದ್ದು ಎಂದಿದೆ ಮಹಾಭಾರತ.

0: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ವೇಳೆ 7:22. ಕೇಳೋಣ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನವನವ ಪ್ರಶ್ನೆಗಳು, ನವನವ ಪರೀಕ್ಷೆಗಳು, ದಿವಸಾಬ್ದ ಯುಗಚಕ್ರ ತಿರುತಿರುಗಿದಂತೆ. ನವನವ ಪ್ರಶ್ನೆಗಳು, ನವನವ ಪರೀಕ್ಷೆಗಳು, ದಿವಸಾಬ್ದ ಯುಗಚಕ್ರ ತಿರುತಿರುಗಿದಂತೆ. ಪ್ರವಹಿಪ್ಪುದವರಂತೆ ಪೌರುಷ ಹಿತಪ್ರಜ್ಞೆ, ಅವಿರತದ ಚೈತನ್ಯ ಮಂಕುತಿಮ್ಮ. ಪ್ರವಹಿಪ್ಪುದವರಂತೆ ಪೌರುಷ ಹಿತಪ್ರಜ್ಞೆ, ಅವಿರತದ ಚೈತನ್ಯ ಮಂಕುತಿಮ್ಮ.

ನಂತರ ಮನುಷ್ಯನ ಪ್ರಯತ್ನ ಹೇಗಿರಬೇಕು, ಜೀವನದಲ್ಲಿ ಹೇಗಿರಬೇಕು ನಾವು ಅನ್ನೋದನ್ನ ತಿಳಿಸ್ತಾರೆ. ಬಹಳ ವಿಶೇಷ ಗುಂಡಪ್ಪನವರದು ಅಂತ ಹೇಳಿದ್ರೆ ಮಂಗೋತಿಮ್ಮನ ಕಗ್ಗ ಆಧ್ಯಾತ್ಮಿಕ ಚಿಂತನೆ ಅಂತ ನಾವು ಅನ್ಕೋತೀವಿ. ಹಾಗಲ್ಲ, ಬರೀ ಅಧ್ಯಾತ್ಮವನ್ನು ಕುರಿತು, ಆತ್ಮವನ್ನು ಕುರಿತು, ಮೋಕ್ಷವನ್ನು ಕುರಿತು ಗುಂಡಪ್ಪನವರು ಹೆಚ್ಚು ಮಾತಾಡೋದೇ ಇಲ್ಲ, ತಿಳಿಸ್ತಾರೆ ಇಲ್ಲ ಅಂತಲ್ಲ. ಅವ್ರಿಗೆ ಬಹಳ ಮೆಚ್ಚುಗೆ ಆಗಿರೋದು, ಇಷ್ಟವಾಗಿರೋದು ಅಂತ ಹೇಳಿದ್ರೆ ಇಂದಿನಿಂದಿನ ಬದುಕು, ಜಗತ್ತು, ನಾವೆಲ್ಲ ಇಲ್ಲಿ ಜೀವಿಸಿದ ಮೇಲೆ ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯಗಳ ಬಗ್ಗೆ ನಮ್ಮನ್ನು ಎಚ್ಚರಿಸ್ತಾರೆ. ಅದೇ ಗುಂಡಪ್ಪನವರ ವಿಶೇಷ. ಹಾಗಾಗಿ ಭಗವದ್ಗೀತೆಯನ್ನು ಕೂಡ ಅವರು ಮೋಕ್ಷಾರ್ಥ ಅಲ್ಲ, ಲೋಕ ಕಲ್ಯಾಣಾರ್ಥವಾಗಿರಬೇಕಾದದ್ದು ಅನ್ನೋ ಮಾತನ್ನು ಭಗವದ್ಗೀತಾ ತಾತ್ಪರ್ಯ ಜೀವನ ಧರ್ಮಯೋಗದಲ್ಲಿ ತಿಳಿಸಿದ್ದಾರೆ. ನೋಡಿ, ನವನವ ಪ್ರಶ್ನೆಗಳು, ನವನವ ಪರೀಕ್ಷೆಗಳು ಅನ್ನೋದನ್ನು ವಿಚಾರ ಮಾಡ್ತಾ ಹೇಳ್ತಾರೆ. ದಿವಸ, ವರ್ಷ, ಯುಗ ಅಂತ ಎಣಿಕೆ ಕಾಲಚಕ್ರ ತಿರುಗ್ತಾ ಹೋಗ್ತಾ ಇದೆ. ಆಯುರ್ನ ಶತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷೇಮ ಯೌವನಂ ಪ್ರತ್ಯಯ ಅಂತ ಗತಃ ನ ಪುನಃ ದಿವಸ ಕಾಲೋ ಜಗದ್ ಭಕ್ಷಃ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೊಸ ಹೊಸದಾಗಿರ್ತಕ್ಕಂತಹ ಪ್ರಶ್ನೆಗಳು ಮತ್ತು ಪರೀಕ್ಷೆಗಳು ನಮ್ಮ ಎದುರು ನಿಲ್ತಾ ಇದೆ. ನಾಗರಿಕತೆ, ತಂತ್ರಜ್ಞಾನ, ವಿಜ್ಞಾನ, ಕಲೆ ಮುಂತಾದೆಲ್ಲ ನಿರಂತರ ಬದಲಾವಣೆಗಳಿಂದ ಅನೇಕ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ. ಹಾಗೆ ಅನೇಕ ಪ್ರಶ್ನೆಗಳಿಗೆ ನಾವು

ಆಗ್ತೇವೆ. ಸಂಶೋಧನೆ ಬದಲಾವಣೆಗಳಿಗೆ ಅನುಗುಣವಾಗಿ ಅದರ ಹುಡುಕನ ಪ್ರಯತ್ನ ಮಾಡ್ತೇವೆ. ಪೌರುಷ ಸರ್ವರಿಗೂ ಒಳ್ಳಿತನಾಗ್ತಕ್ಕಂತಹ ಒಂದು ಪ್ರಜ್ಞೆ, ಕಾರ್ಯಕೌಶಲ, ಯಂತ್ರ ಸಾಧನೆ ಬೆಳೆದು ಬರ್ತಾ ಹೋಗುತ್ತೆ. ಅವಿರತವಾಗಿ ಬಿಡುವಿಲ್ಲದೆ ಪ್ರವಹಿಸ್ತಾ ಇರತಕ್ಕಂತಹ ಪೌರುಷ ಹಾಗೂ ಹಿತವಾದ ಪ್ರಜ್ಞೆ, ಇವು ನಿರಂತರವಾದ ಚೈತನ್ಯ ನದಿಯಾಗಿದೆ. ಸಹಸ್ರಾರು ವರ್ಷಗಳಿಂದ ಸೃಷ್ಟಿಯ ರಹಸ್ಯದ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದೆ. ಸಂಗೀತ, ಸಾಹಿತ್ಯ, ಕಲೆ, ವಿಜ್ಞಾನ, ಭೌತೋಮುಖ ಪ್ರತಿಭೆಗಳು ಹೊರಹೊಮ್ಮತಾ ಇದೆ. ಸಾಕು ಅನ್ನೋ ಹಾಗಿಲ್ಲ, ಸೋತರೆಂಬ ಹತಾಶೆ ಇಲ್ಲ. ಬುಸುಗುಡುತ್ತಿರುವ ಸಂಸ್ಕೃತಿ, ನಾಗರಿಕತೆಯ ಐಹಿಕ ಸುಖ, ಆಂತರಿಕ ನೆಮ್ಮದಿ, ಇವುಗಳನ್ನು ಅರಸುವ ಕರ್ಮಗಳು ನಡೀತಾನೆ ಇವೆ. ಕಾಲ ಸರಿದು ಹೋಗ್ತಾ ಇದೆ, ಕಾಲಚಕ್ರ ತಿರುಗ್ತಾ ಇದೆ. ಮೇಲು ಕೇಳು, ಮೇಲು ಕೆಳಗಾಗ್ತಾ ಇದೆ, ಕೆಳಗು ಮೇಲಾಗ್ತಾ ಇದೆ. ಅದರಂತೆ ಪೌರುಷ, ಹಿತಪ್ರಜ್ಞೆ, ಸರಿಯಾದ ಬುದ್ಧಿ ನಿರಂತರವಾಗಿ ಪ್ರವಹಿಸ್ತಾ ಇರತಕ್ಕಂತಹ ಚೈತನ್ಯಗಳಾಗಿವೆ.

ಸಾರ್ವಲೌಕಿಕ ಸೌಖ್ಯ ನೆಲೆಸುವನ್ನೆಗಂ ಇಳೆಯೊಳ್ ವರ್ವನುಂ ಸುಖಿಯಲ್ತು ದಿಟದಿ ಪೂರ್ಣದಲಿ. ಸಾರ್ವಲೌಕಿಕ ಸೌಖ್ಯ ನೆಲೆಸುವನ್ನೆಗಂ ಇಳೆಯೊಳ್ ವರ್ವನುಂ ಸುಖಿಯಲ್ತು ದಿಟದಿ ಪೂರ್ಣದಲಿ. ವರ್ವನು ಬಸದ ಬಿಸಿ ವಿಷವಾಯುವಾಗಿ ತಾನ್ ಉರ್ವರೆಯ ಮುಸುಕೀತು ಮಂಕುತಿಮ್ಮ. ವರ್ವನು ಬಸದ ಬಿಸಿ ವಿಷವಾಯುವಾಗಿ ತಾನ್ ಉರ್ವರೆಯ ಮುಸುಕೀತು ಮಂಕುತಿಮ್ಮ.

0: ಸಾರ್ವಲೌಕಿಕ ಸೌಖ್ಯ ನೆಲಸುವನ್ನಗಂ ಇಳೆಯೊಳ್ ಅಂತ ಪ್ರಾರಂಭವಾಗಿರ್ತಕ್ಕಂತಹದ್ದು. ಇದನ್ನು ತುಂಬಾ ಗಂಭೀರವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಲೋಕದ ಎಲ್ಲರಿಗೂ ಸೌಖ್ಯ, ಭೂಮಿಯಲ್ಲಿ ಸ್ಥಿರವಾಗಿರುವವರೆಗೆ ಒಬ್ಬನೂ ನಿಜವಾದ ಅರ್ಥದಲ್ಲಿ ಪೂರ್ಣ ಸುಖಿಯಾಗಿದ್ದಾನೆ ಅನ್ನೋ ಹಾಗಿಲ್ಲ. ಒಬ್ಬ ದುಃಖದಿಂದ ಬಿಡುವ ನಿಟ್ಟಿಸಿರಿದೆಯಲ್ಲ, ಅದು ವಿಷಯವಾಗಿ ಭೂಮಿಯನ್ನು ಮುಸುಕ್ತಾ ಇದೆ, ಎಚ್ಚರ ಇರಲಿ. ಸಮಾಜದಲ್ಲೆಲ್ಲರೂ ಒಂದಲ್ಲ ಒಂದು ಕಾರಣದಿಂದ ಗೊತ್ತಿದ್ದೋ ಗೊತ್ತಿಲ್ವೋ ಪರಸ್ಪರ ಸಂಬಂಧವನ್ನು ಹೊಂದಿರ್ತಾರೆ. ಕೊಡು ಕೊಡುವ ನಂಟು ಇದ್ದೇ ಇದೆ, ಗಿವ್ ಅಂಡ್ ಟೇಕ್ ಪಾಲಿಸಿ. ಒಂದು ಕಡೆ ಜನ ಯಾವಾಗಲೂ ಕಷ್ಟದಲ್ಲಿದ್ದರೆ ಮತ್ತೊಂದು ಕಡೆ ಜನರು ಪೂರ್ಣವಾಗಿ ಸುಖ ಅನುಭವಿಸೋಕೆ ಸಾಧ್ಯ ಇಲ್ಲ. ಪ್ರವಾಹ ಪೀಡಿತ ನೆರವು ನೀಡಬೇಕಾದ್ರೆ ನೀವು ಕೊಡುವ ತೆರಿಗೆ ಹಣ ಬೇಕು, ಅದರಿಂದ ನೀವು ಒಂದು ರೀತಿಯಲ್ಲಿ ಕಷ್ಟಪಡಬೇಕು. ಜಗತ್ತಿನ ಎಲ್ಲೆಡೆಯೂ ಎಲ್ಲ ಕಾಲಕ್ಕೂ ಕೂಡ ಸುಖವಾಗಿದ್ದರೆ ಮಾತ್ರ ನಾನು ಪೂರ್ಣ ಸುಖಿ ಅಂತ ಅರ್ಥ ಆಗತ್ತೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅನ್ನುವ ಪ್ರಾರ್ಥನೆಯೂ ಈ ಒಂದು ದೃಷ್ಟಿಯಿಂದನೇ ಕೂಡ. ಮಹಾಬೋಧಿ ಸೊಸೈಟಿನಲ್ಲಿ ಬುದ್ಧ ದೇವಸ್ಥಾನದಲ್ಲಿ ಒಳ್ಳೆಯ ಒಂದು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡುವಾಗ ಲೆಟ್ ಮೈ ಫಾದರ್ ಬಿ ಹ್ಯಾಪಿ, ಲೆಟ್ ಮೈ ಮದರ್ ಬಿ ಹ್ಯಾಪಿ, ಲೆಟ್ ಮೈ ಬ್ರದರ್ ಬಿ ಹ್ಯಾಪಿ, ಲೆಟ್ ಮೈ ಸಿಸ್ಟರ್ ಬಿ ಹ್ಯಾಪಿ, ಲೆಟ್ ಮೈ ನೇಬರ್ ಬಿ ಹ್ಯಾಪಿ, ಲೆಟ್ ಮೈ ಫ್ರೆಂಡ್ಸ್ ಬಿ ಹ್ಯಾಪಿ, ಸೊ ದಟ್ ಐ ಕ್ಯಾನ್ ಬಿ ಹ್ಯಾಪಿ ಅಂತ ಕೊನೆಗೆ ಹೇಳ್ತಾರೆ. ಅಂದರೆ ಇವರೆಲ್ಲರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ. ಅಂದರೆ ಮನೆ ಪಕ್ಕದಲ್ಲಿ ಯಾರೋ ಗಲಾಟೆ ಮಾಡ್ತಾ ಇದ್ರೆ, ಅಳ್ತಾ ಇದ್ರೆ, ನಾವು ಮನೇಲಿ ಕೂತ್ಕೊಂಡು ಸಂಗೀತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ನೆಮ್ಮದಿಯಾಗಿದ್ದು ಪಕ್ಕದ ಮಂದಿ ಇನ್ಯಾವುದೋ ಕೆಟ್ಟ ವಾಸನೆ ಬರ್ತಾ ಇದ್ರೆ ನಾವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಕ್ಕಪಕ್ಕದ ಮನೆಯವರು ಕೂಡ ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಹಾಗೆ ಅಕ್ಕಪಕ್ಕ ಅಂತ ಅಷ್ಟೇ ಅಲ್ಲ, ಸಮಾಜದ ಇತರ ವರ್ಗದ ಜನವೂ ಕೂಡ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ದೊಡ್ಡ ಮಾತನ್ನ ಗುಂಡಪ್ಪನವರು ತಿಳಿಸಿದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ರಂಗ ಸಮುದ್ರ ಚಿತ್ರದ ಗೀತೆ ಕೇಳಿದಿರಿ. ಸಮಯ 7:35, ಗಾನಭಜನ ಮುಂದುವರಿಯುತ್ತೆ. ಕೇಳ್ತಾ ಇರಿ ಈಗ ವಾರ್ತಾ ಪ್ರಸಾರ.
1: ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಭಾರತ ಸೇರಿ ವಿಶ್ವಾದ್ಯಂತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ. 186,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಸಿರು ಇಂಧನ ಕಾರಿಡಾರ್, ಹಂತ 3ಕ್ಕೆ ಭಾರತ ಅನುಮೋದನೆ, ವಿಶ್ವಸಂಸ್ಥೆ ಸ್ವಾಗತ. ಏಷ್ಯನ್ ಗೇಮ್ಸ್ ಇಂದು ಒಂದೇ ದಿನ ಭಾರತಕ್ಕೆ 6 ಸ್ವರ್ಣ, ಪದಕ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಏರಿಕೆ. ಏಷ್ಯನ್ ಕ್ರೀಡಾಕೂಟ ಹಾಕಿ ಸ್ಪರ್ಧೆಯ ಫೈನಲ್ನಲ್ಲಿ ಗೆದ್ದು 2028 ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಭಾರತ ಮಹಿಳಾ ತಂಡ. ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಿನ್ನೆಲೆ ರಾಜ್ಘಾಟ್ನಲ್ಲಿ ಇಂದು ಪ್ರಾರ್ಥನಾ ಸಭೆ ನಡೆಯಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ

0: ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ರಾಜ್ಘಾಟ್ನಲ್ಲಿ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ಅವರ ಇಡೀ ಜೀವನ ಸತ್ಯ, ಅಹಿಂಸೆ, ಕರುಣೆ ಮತ್ತು ಸೇವೆಗೆ ದಾರಿದೀಪವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯನ್ನು ದೇಶಾದ್ಯಂತ ಇಂದು ಆಚರಿಸಲಾಯಿತು. 1904 ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನಗರದಲ್ಲಿ ಅಂದಿನ ಮುಘಲ್ ಸರಾಯ್ನಲ್ಲಿ ಅವರು ಜನಿಸಿದರು. ಹದಿಹರೆಯದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಗಿದ ಶಾಸ್ತ್ರಿ ಅವರು 1921 ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ಬಳಿಕ ಕೇಂದ್ರ ಸರ್ಕಾರದಲ್ಲಿ ಹಲವು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದರು. ಇಂದು ಅವರ ಜಯಂತಿ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಇಂದು ನವದೆಹಲಿಯ ವಿಜಯ್ ಘಾಟ್ನಲ್ಲಿ ಇರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕಕ್ಕೆ ತೆರಳಿ ಪುಷ್ಪನಮನ ಸಲ್ಲಿಸಿದರು. ಪ್ರಪಂಚದಾದ್ಯಂತ ಇರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ಇಂದು ಮಹಾತ್ಮ ಗಾಂಧೀಜಿಯವರ 157ನೇ ಜನ್ಮದಿನವನ್ನು ಆಚರಿಸಲಾಯಿತು. ಚೀನಾದ ಬೀಜಿಂಗ್ನಲ್ಲಿ ಭಾರತೀಯ ರಾಯಭಾರಿ ವಿಕ್ರಮ್ ದೊರೈಸ್ವಾಮಿ ಭಾರತೀಯ ಸಮುದಾಯದ ಸದಸ್ಯರು ಮತ್ತು ಸ್ಥಳೀಯ ಗಣ್ಯರೊಂದಿಗೆ ಸೇರಿ ಮಹಾತ್ಮ ಗಾಂಧೀಜಿಯವರಿಗೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚೀನೀ ಕಲಾವಿದರು ಸಂಗೀತದ ಮೂಲಕ ಗೌರವ ಸಲ್ಲಿಸಿದರೆ ಭಾರತೀಯ ಸಮುದಾಯದ ಸದಸ್ಯರು ಗಾಂಧೀಜಿಯವರ ನೆಚ್ಚಿನ ಭಜನೆಗಳನ್ನು ಹಾಡಿದರು. ಜಪಾನ್ನಲ್ಲಿ ರಾಯಭಾರಿ ನಗುಮಾ ಮಲ್ಲಿಕ್ ಮತ್ತು ಭಾರತೀಯ ಸಮುದಾಯದ ಸದಸ್ಯರು ಟೋಕಿಯೋದ ಯಡೋಗಾವಾದಲ್ಲಿ ಇರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ಯುಎಇಯಲ್ಲಿ ಭಾರತೀಯ ಸಮುದಾಯದಿಂದ ಗಾಂಧಿ ಜಯಂತಿ ಆಚರಿಸಲಾಯಿತು. ಪಾಕಿಸ್ತಾನ, ನೇಪಾಳ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಬಹರೇನ್ ಮತ್ತು ದಕ್ಷಿಣ ಕೊರಿಯಾಗಳಲ್ಲೂ ಇದೇ ರೀತಿಯ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಅನೇಕ ದೇಶಗಳಲ್ಲಿ ನಡೆದ ಈ ಸ್ಮರಣಾರ್ಥ ಕಾರ್ಯಕ್ರಮಗಳಲ್ಲಿ ಸಂಗೀತ ಪ್ರದರ್ಶನಗಳು, ಭಕ್ತಿಗೀತೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದ್ದವು. ಮಂಗೋಲಿಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಟರ್ಕಿಯಲ್ಲಿ ಇರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲೂ ಗಾಂಧಿ ಜಯಂತಿ ಆಚರಿಸಲಾಯಿತು. 186,000 ಕೋಟಿ ರೂಪಾಯಿಗಳ ಹಸಿರು ಇಂಧನ ಕಾರಿಡಾರ್ ಹಂತ 3ಕ್ಕೆ ಭಾರತ ಅನುಮೋದನೆ ನೀಡಿರುವುದನ್ನು ವಿಶ್ವಸಂಸ್ಥೆ ಸ್ವಾಗತಿಸಿದೆ. ಈ ಗ್ರಿಡ್ ಬಲಪಡಿಸುವಿಕೆ ಮತ್ತು ಬ್ಯಾಟರಿ ಸಂಗ್ರಹಣಾ ಯೋಜನೆಯು ದೇಶದ ಜನರು ಮತ್ತು ಆರ್ಥಿಕತೆಗೆ ದೊಡ್ಡ ಮಟ್ಟದಲ್ಲಿ ಲಾಭವಾಗುವ ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ವಿಭಾಗದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಶ್ಲಾಘಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಈ ಉಪಕ್ರಮವು ಭಾರತ ತನ್ನ ಬೆಳೆಯುತ್ತಿರುವ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಬಲಪಡಿಸಿಕೊಳ್ಳಲು, ಹೆಚ್ಚುತ್ತಿರುವ ವಿದ್ಯುತ್ ಅಗತ್ಯಗಳನ್ನು ಪೂರೈಸಲು ಹಾಗೂ ಸೌರಶಕ್ತಿ ವಲಯದಲ್ಲಿ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಬಲಪಡಿಸಲು ಮತ್ತಷ್ಟು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಜಾಗತಿಕ ಶಾಂತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸುತ್ತಿರುವ ಅವಿರತ ಪ್ರಯತ್ನಗಳನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಶ್ಲಾಘಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದೇ ಪುಟಿನ್ ಅವರು ನೀಡಿರುವ ಈ ಹೇಳಿಕೆ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಜಾಗತಿಕ ಶಾಂತಿಗಾಗಿ ವಿಶ್ವಾಸಾರ್ಹ ಧ್ವನಿಯಾಗಿ ಹೊರಹೊಮ್ಮಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಎಂದು ಹೇಳಿದರು. ಯುದ್ದಗಳು, ಸಂಘರ್ಷಗಳು ಮತ್ತು ಅಸ್ಥಿರತೆಯಂತಹ ಸಂದರ್ಭಗಳಲ್ಲಿಯೂ ಸಮಸ್ಯೆಗಳಿಗೆ ಪರಿಹಾರಗಳು ಯುದ್ದಭೂಮಿಯಿಂದ ಅಲ್ಲ, ಬದಲಾಗಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕವೇ ದೊರೆಯುತ್ತವೆ ಎಂಬ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಸಾರಿದ್ದಾರೆ. ಇದು ಭಾರತದ ವಸುಧೈವ ಕುಟುಂಬಕಂ ಎಂಬ ಶಾಶ್ವತ ಸಂಪ್ರದಾಯಕ್ಕೆ ಮನ್ನಣೆ ತಂದುಕೊಟ್ಟಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ವರದಿ ಇಲ್ಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ

0: ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರ ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಇದ್ದ ಸಾಲದ ಪ್ರಮಾಣ ಶೇಕಡಾ 15ಕ್ಕೇರಿರುವುದು ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರು ಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನು ಒಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. 13ನೇ ದಿನವಾದ ಇಂದು ಭಾರತ 6 ಚಿನ್ನದ ಪದಕಗಳನ್ನು ಗೆದ್ದಿದೆ. ಇವುಗಳಲ್ಲಿ ಬಾಕ್ಸಿಂಗ್ನಲ್ಲಿ 3, ಕುಸ್ತಿಯಲ್ಲಿ 1, ಬಿಲ್ಲುಗಾರಿಕೆಯಲ್ಲಿ 1 ಮತ್ತು ಹಾಕಿಯಲ್ಲಿ 1 ಸ್ವರ್ಣ ಪದಕ ಸೇರಿದೆ. ಭಾರತದ ಮಹಿಳಾ ಹಾಕಿ ತಂಡ ತೀವ್ರ ಪೈಪೋಟಿಯಿಂದ ಕೂಡಿದ ಫೈನಲ್ ಪಂದ್ಯದಲ್ಲಿ ಚೀನಾ ತಂಡವನ್ನು 1-0 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದಿದೆ. ಭಾರತದ ಪರವಾಗಿ ಲಾಲ್ ರೆಮ್ಸಿಯಾಮಿ ಅಮಾರ್ ಜೋಟೆ ನಿರ್ಣಾಯಕ ಗೋಲು ಗಳಿಸಿದರೆ ಗೋಲ್ ಕೀಪರ್ ಸವಿತಾ ಪುನಿಯಾ ಪೆನಾಲ್ಟಿ ಸ್ಟ್ರೋಕ್ ಅನ್ನು ತಡೆಯುವ ಮೂಲಕ ತಂಡದ ಮುನ್ನಡೆಯನ್ನು ಕಾಯ್ದುಕೊಂಡರು. ಈ ಗೆಲುವಿನೊಂದಿಗೆ ಭಾರತ ಏಷ್ಯನ್ ಕ್ರೀಡಾಕೂಟದಲ್ಲಿ 44 ವರ್ಷಗಳ ನಂತರ ಮಹಿಳಾ ಹಾಕಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದೆ. ಅಲ್ಲದೆ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿರುವ ಮುಂಬರುವ 2028 ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದೆ. ಪುರುಷರ 65 kg ಫ್ರೀ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಭಾರತೀಯ ಕುಸ್ತಿಪಟು ಸುಜಿತ್ ಕಲ್ಕಲ್ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಫೈನಲ್ನಲ್ಲಿ ಅವರು ತಜಕಿಸ್ತಾನದ ಅಬ್ದುಲ್ ಮಜೀದ್ ಕದೀವ್ ಅವರನ್ನು 10-9 ಅಂಕಗಳಿಂದ ಮಣಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಬಾಕ್ಸಿಂಗ್ನ ಮಹಿಳೆಯರ 65 kg ವಿಭಾಗದಲ್ಲಿ ಪರ್ವೀನ್ ಹೂಡಾ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅವರು ಚೈನೀಸ್ ತೈಪಿಯ ನಿಯನ್ ಚಿನ್ ಚೆನ್ ಅವರನ್ನು 3-2 ಅಂತರದಿಂದ ಸೋಲಿಸಿದರು. ಮಹಿಳೆಯರ 75 kg ವಿಭಾಗದ ಫೈನಲ್ನಲ್ಲಿ ಲವ್ರಿನಾ ಚಿನ್ನದ ಬಾವೂಜಿಯು ಅವರನ್ನು 5-0 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಬಾಕ್ಸಿಂಗ್ನ ಪುರುಷರ 80 kg ವಿಭಾಗದ ಫೈನಲ್ ಪಂದ್ಯದಲ್ಲಿ ಅಂಕುಶ್ ಪಂಘಾಲ್ ದಕ್ಷಿಣ ಕೊರಿಯಾದ ಕಿಮ್ ಮೆಮ್ಸಿಯಾಂಗ್ ಅವರನ್ನು 4-0 ಅಂತರದಿಂದ ಮಣಿಸಿ ಸ್ವರ್ಣ ಪದಕ ವಿಜೇತರಾದರು. ಬಿಲುಗಾರಿಕೆಯಲ್ಲಿ ಭಾರತದ ಮಹಿಳಾ ರಿಕರ್ವ್ ತಂಡ ಏಷ್ಯನ್ ಗೇಮ್ಸ್ನಲ್ಲಿ ಚೊಚ್ಚಲ ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿತು. ಅಂಕಿತಾ ಭಕತ್, ಕೀರ್ತಿ ಶರ್ಮಾ, ಕುಂಕುಮ್ ಅವರನ್ನು ಒಳಗೊಂಡ ತಂಡ ಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ತಂಡವನ್ನು 5-3 ಅಂತರದಿಂದ ಸೋಲಿಸಿತು. ಇದೇ ವೇಳೆ ಭಾರತದ ಮಿಶ್ರ ರಿಕರ್ವ್ ತಂಡ ಬೆಳ್ಳಿ ಪದಕ ವಿಜೇತವಾಯಿತು. ತೀವ್ರ ಪೈಪೋಟಿಯಿಂದ ಕೂಡಿದ್ದ ಫೈನಲ್ನಲ್ಲಿ ಕುಂಕುಮ್ ಮತ್ತು ಧೀರಜ್ ಬೊಮ್ಮದಿಯವರ ಅವರನ್ನು ಒಳಗೊಂಡ ಮಿಶ್ರ ತಂಡ ಚೀನಾ ವಿರುದ್ಧ 3-5 ಅಂತರದಲ್ಲಿ ಸೋತು ದ್ವಿತೀಯ ಸ್ಥಾನಕ್ಕೆ ತೃಪ್ತಿಗೊಂಡಿತು. ಸೆಪೆಕ್ ಟಕ್ರ ಸ್ಪರ್ಧೆಯಲ್ಲಿ ಭಾರತ ತಂಡ ಕಂಚಿನ ಪದಕ ಗೆದ್ದಿದೆ. ಸೆಮಿಫೈನಲ್ನಲ್ಲಿ ಜಪಾನ್ ವಿರುದ್ಧ 0-2 ಅಂತರದಲ್ಲಿ ಸೋತು ಕಂಚಿನ ಪದಕ ಗಳಿಸಿತು. ಸೇಲಿಂಗ್ ಸ್ಪರ್ಧೆಯ ಮಹಿಳೆಯರ ವಿಭಾಗದಲ್ಲಿ ನೇತ್ರಾ ಕಂಚಿನ ಪದಕ ವಿಜೇತರಾದರು. ಈ ಮೂಲಕ ಏಷ್ಯನ್ ಗೇಮ್ಸ್ ಪದಕ ಪಟ್ಟಿಯಲ್ಲಿ ಒಟ್ಟು 76 ಪದಕಗಳೊಂದಿಗೆ ಭಾರತ 5ನೇ ಸ್ಥಾನಕ್ಕೆ ಏರಿದೆ. ಇದರಲ್ಲಿ 16 ಚಿನ್ನ, 25 ಬೆಳ್ಳಿ ಹಾಗೂ 35 ಕಂಚಿನ ಪದಕಗಳು ಸೇರಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸೇರಿ ವಿಶ್ವಾದ್ಯಂತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ. 186,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಸಿರು ಇಂಧನ ಕಾರಿಡಾರ್ ಹಂತ 3ಕ್ಕೆ ಭಾರತ ಅನುಮೋದನೆ, ವಿಶ್ವಸಂಸ್ಥೆ ಸ್ವಾಗತ. ಏಷ್ಯನ್ ಗೇಮ್ಸ್ ಇಂದು ಒಂದೇ ದಿನ, ಭಾರತಕ್ಕೆ 6 ಸ್ವರ್ಣ, ಪದಕ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಏರಿಕೆ. ಮತ್ತು ಏಷ್ಯನ್ ಕ್ರೀಡಾಕೂಟ ಹಾಕಿ ಸ್ಪರ್ಧೆಯ ಫೈನಲ್ನಲ್ಲಿ ಗೆದ್ದು 2028 ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಭಾರತ ಮಹಿಳಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಬಜಾನ ವಿಭಾಗ ಸಮೀಕ್ಷೆ.

0: ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನ ಸಮೀಕ್ಷೆಯಲ್ಲಿ ನಾವು ಕೇಳಿದ್ದು ಗಾಂಧೀಜಿಯವರ ಸತ್ಯ, ಅಹಿಂಸೆ, ಸತ್ಯಾಗ್ರಹ, ಸರಳತೆ, ಈ ಪದಗಳೆಲ್ಲ ನಮ್ಮಲ್ಲಿ ಹಾಸು ಹೊಕ್ಕಾಗಿ ನಾವು ಬಳಸ್ತಾ ಇರ್ತೀವಿ. ಆದರೆ ನಾವು ಏನನ್ನು ಆಚರಿಸ್ತೀವಿ, ಏನನ್ನು ಬಿಡ್ತೀವಿ ಅನ್ನುವಂತಹ ಮಾತುಗಳನ್ನು ನೋಡ್ತಾ ಸರಳತೆ ಬಗ್ಗೆ ಎಷ್ಟೊಂದು ಮಾತುಗಳನ್ನು ಹೇಳಿದರು. ಯಾವುದು ನಮ್ಮ ಕೈಯಲ್ಲಿದೆ, ಯಾವುದು ನಮ್ಮ ಕೈಯಲ್ಲಿಲ್ಲ ಅಂತ ನೋಡ್ತಾ ಹೋದಾಗ ಸರಳವಾಗಿರೋದಕ್ಕೆ ನಮಗೆ ಸಾಧ್ಯ ಆಗತ್ತಾ? ಇವತ್ತಿನ ಕನ್ಸೂಮರಿಸಮ್, ಗ್ರಾಹಕ ಸಂಸ್ಕೃತಿಯ ಜಗತ್ತಿನಲ್ಲಿ ಸರಳ ಜೀವನ ಪಾಲಿಸೋದು ಎಷ್ಟು ಕಷ್ಟ ಅಥವಾ ಎಷ್ಟು ಸಾಧ್ಯ, ಇಷ್ಟ ನಮಗೆ ಆದರೆ ಆಗಲ್ಲ ಅನ್ನೋವಂಥದ್ದು ಎಷ್ಟು, ಹೀಗೆ ಮಾತಾಡ್ತಾ ಬಂದ್ವಿ. ಎಷ್ಟು ಜನ ಏನು ಹೇಳಿದ್ದಾರೆ ನಮ್ಮ ಶ್ರೋತೃಗಳು ನೋಡುವ ಸಮಯ ಈಗ. ಕೇಳಿದ್ದು ಪ್ರಶ್ನೆ, ಗಾಂಧೀಜಿಯವರು ಎಷ್ಟೊಂದು ಶಿಕ್ಷಣದ್ದಿರಬಹುದು ಮತ್ತು ಬೇರೆ ಬೇರೆ ಕಲ್ಪನೆಗಳನ್ನು ನಮಗೆ ಕೊಟ್ರಲ್ಲ, ಇವತ್ತಿನ ಕನ್ಸೂಮರಿಸಮ್, ಗ್ರಾಹಕ ಸಂಸ್ಕೃತಿಯ ಜಗತ್ತಿನಲ್ಲಿ ಸರಳ ಜೀವನ ಪಾಲಿಸಲು ಸಾಧ್ಯ ಇದೆಯೇ? ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲವೆನ್ನಿ ಅಂತ ಹೇಳಿದ್ದು ನಮ್ಮ ಸುಮಾರು ಜನ ಶ್ರೋತೃಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ. ಯಾರೆಲ್ಲ ಏನು ಹೇಳಿದ್ದೀರಿ ಅಂತ ನೋಡ್ತಾ ಹೋಗೋಣ. ನಾಗರತ್ನ ರಾಜಾಜಿನಗರದಿಂದ, ಕಾಲ ಬದಲಾಯಿತು ಹೌದು, ಆದರೆ ನಾವು ಮಾತ್ರ ಬದಲಾಗಿಲ್ಲ. ಇವತ್ತಿಗೂ ಸರಳ ಜೀವನ ನಮ್ಮದು, ನಾವು ಪಾಲಿಸ್ತಾ ಇದ್ದೀವಿ ಅಂತಾರೆ. ಕೌಸಲ್ಯ ಬನಶಂಕರಿಯಿಂದ ಹೇಳ್ತಾರೆ, ಇಲ್ಲ ಅಂತ ನನ್ನ ಅನಿಸಿಕೆ, ಮಾಡಬೇಕು ಅಂತ ಅನಿಸುತ್ತೆ, ಓದಿದಾಗ ಹೌದು ಅನಿಸುತ್ತೆ ಅದು, ಆದರೆ ಒಂದೆರಡು ಕ್ಷಣ ಅದು ನಮ್ಮ ಮನಸ್ಸಲ್ಲಿರುತ್ತೆ, ಆದರೆ ಪಾಲಿಸೋದು ಕಷ್ಟ. ಮಹೇಶ್ ತುಂಬಳ ಬೆಳಗಾವಿಯಿಂದ, ಎಂಥ ಒಳ್ಳೆಯ ವಿಷಯ ಇದು, ನಾನು ಸರಳ ಜೀವನ ನಡೆಸೋಕ್ಕೆ ಇಷ್ಟಪಡ್ತೀನಿ ಆದರೆ ಸಾಧ್ಯ ಆಗಲ್ಲ ಅಂತಾರೆ. ಬೆಳಗಾವಿ ಕನ್ಬಾರ್ಗಿ ಬಸವರಾಜ್ ಕಂಬಾರ್ ಮತ್ತು ಮನೆಯವರು, ಜೈ ವಿವಿಧ ಭಾರತಿಗೆ, ಎಷ್ಟು ಒಳ್ಳೆಯ ವಿಚಾರದ ಬಗ್ಗೆ ಸಮೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಹೇಳಿದಿರಿ. ಪ್ರಶಾಂತ್ ಶೆಟ್ಟರ್ ಭದ್ರಾವತಿಯಿಂದ, ಸರಳ ಜೀವನ ಸಾಧ್ಯ ಇದೆ ಅಂತ ಹೇಳಿದಿರಿ. ಸಾಧ್ಯ ಇದೆ ಹೌದು, ಆದರೆ ನೀವು ಮಾಡುತ್ತಿದ್ದೀರಾ? ಮನದ ಮಾತನ್ನು ಹೇಳಿ ಅಂತ ಕೇಳಿದ್ದು. ಮಹಾತ್ಮ ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆ ಮಾರ್ಗದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರಾಮಾಣಿಕತೆ, ಇವತ್ತು ನಾವು ಹಾಗೆ ಬದುಕಬಹುದು ಆದರೆ ಬದುಕೋದಕ್ಕೆ ಜನ ಬಿಡೋದಿಲ್ಲ, ಆದರೂ ಕಷ್ಟಪಟ್ಟು ಬದುಕಬಹುದು ಅಂತ ಹೇಳ್ತಾರೆ ವಿದ್ಯಾಸಾಗರ್ ಚಿನ್ನಗಿರಿ ರಾಯಚೂರಿನಿಂದ. ಸರಳ ಜೀವನ ನಡೆಸಲು ಅವಕಾಶ ಇದೆ ಆದರೆ ತುಂಬಾ ಇಷ್ಟ ಕಷ್ಟ ಅಂತಾರೆ ವಿರೂಪಾಕ್ಷ, ಕಾವ್ಯ, ಗೌರಿ, ರೇಣುಕಾ, ರುದ್ರಪ್ಪ, ಮಡಿವಾಳರ್ ಮತ್ತು ಮನೆಯವರು ಕೊಪ್ಪಳದಿಂದ. ಚಂದ್ರು ಪಾಟೀಲ್, ಇಲ್ಲ ಸಾಧ್ಯ ಇಲ್ಲ, ಇವತ್ತಿನ ಆಧುನಿಕ ಸಮಾಜದ ಓಟದ ವೇಗದಲ್ಲಿ ನಾವಿದ್ದೀವಿ, ಸರಳ ಜೀವನ ತುಂಬ ವಿರಳ, ನಮಗೆ ಕಷ್ಟ ಅಂತ ಪ್ರಾಮಾಣಿಕವಾಗಿ ಅವರ ಮನದ ಮಾತನ್ನು ಹೇಳಿದ್ದಾರೆ. ಸಮೀಕ್ಷೆ ವಿಷಯ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಗಾಂಧೀಜಿ ಮತ್ತು ಶಾಸ್ತ್ರೀಜಿಯವರ ಮಾತು ಇಷ್ಟ, ಆದರೆ ಅದು ಆದರ್ಶ ಮಾತ್ರ, ಪಾಲಿಸುವ ವಿಷಯಕ್ಕೆ ಬಂದರೆ ಕಷ್ಟನೇ ಅಂತಾರೆ ಕವಿತಾ ಅವರು. ಹಲಸೂರಿನ ರಾಜೇಶ್, ತುಂಬ ಕಷ್ಟ ಅಂತ ಹೇಳಿದ್ದಾರೆ, ನೋ ನೋ ಸಾಧ್ಯ ಇಲ್ಲ ಅಂತಾರೆ. ಹೌಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ನಡೆಸೋದಕ್ಕೆ ಸಾಧ್ಯ ಇದೆ ಅಂತಾರೆ. ಸಾಧ್ಯ ಇದೆ ಹೌದು, ಆದರೆ ನೀವು ಮಾಡ್ತಿದ್ದೀರಾ ಅನ್ನುವಂಥದ್ದು. ನಾವು ಅದನ್ನು ಕೃತಿಯಲ್ಲಿ ತಂದಿದ್ದೀವ, ನಮ್ಮ ಸಮಾಧಾನ ಹೇಗಿದೆ ಅನ್ನೋದು ಇವತ್ತಿನ ಪ್ರಶ್ನೆ. ಸಾಧ್ಯ ಇದೆ ಸಾಧ್ಯ ಇಲ್ಲ ಅನ್ನುವ ಮಾತು ಆಗಿರಲಿಲ್ಲ, ಹಾಗಾಗಿನೇ ಮನದ ಮಾತನ್ನು ಹೇಳಿ ನಮಗೆ ಸಾಧ್ಯ ಆಗ್ತಾ ಇದೆಯಾ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಿದ್ದು ಅಷ್ಟೇ. ಸರಳ ಜೀವನ ನಡೆಸೋದಕ್ಕೆ ಸಾಧ್ಯ ಅಂತಾರೆ ಲತಾ ಶಶಿಧರ ರಬಕವಿಯಿಂದ, ಸುಭಾಷ್ ಚಂದ್ರ ನೀರಾವರಿ ಉಣಕಲ್ ಹುಬ್ಬಳ್ಳಿಯಿಂದ, ವಿಜಯಕುಮಾರ್ ಮುಳ ಶಿರಾಳಕೊಪ್ಪದಿಂದ, ಇಲ್ಲ ಹಾಯಾಗಿ ಇರಬೇಕು, ಇರುವಷ್ಟು ದಿನ ಚೆನ್ನಾಗಿ ಉಂಡು ತಿಂದು ತಿರುಗಿ ಏನೇನು ಬೇಕೋ ಎಲ್ಲ ತಗೊಂಡು ಹಾಗಿದ್ರೇ ಒಳ್ಳೆಯದು, ಸರಳ ಜೀವನ ಎಲ್ಲ ನೋ ಚಾನ್ಸ್ ನಮ್ಮ ಕೈಲಿ ಆಗಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಅನ್ನೋವಂಥ ಮಾತನ್ನು ಹೇಳಿದಿರಿ. ಚನ್ನಪ್ಪ ಜೆ ಪಿ ನಗರದಿಂದ, ಹಾಗೆ ಅಂಗಡಿ ಹಟ್ಟಿ ಅಮರಗುಂಡಪ್ಪ, ಟ್ರೈ ಮಾಡ್ತೀವಿ ಕಷ್ಟ ಅಂತಾರೆ ಶೈಲಿನಿ ಮುರಳೀಧರ್. ಸಿಂಪಲ್ ಲೈಫ್, ಈವನ್ ಇಫ್ ಒನ್ ವಾಂಟ್ಸ್ ಟು ಲೀಡ್ ಅ ಸಿಂಪಲ್ ಲೈಫ್ ಅ ಫ್ಯಾಮಿಲಿ, ವಿ ಆರ್ ಆನ್ಸರ್ ಟು ಆನ್ಸರಬಲ್ ಆ್ಯಂಡ್ ಈಚ್ ಒಪಿನಿಯನ್ ಡಿಫರ್ಸ್. ಅಂದರೆ ಒಂದು ಕುಟುಂಬದಲ್ಲಿದ್ದಾಗ ನಾವು ಸರಳ ಆಗಿರ್ತೀವಿ ಅಂತ ಹೇಳ್ಬೋದು, ಆದರೆ ಕುಟುಂಬದ ಒಬ್ಬೊಬ್ಬರ ಮಾತು ಕೂಡ ಭಿನ್ನವಾಗಿರುತ್ತಲ್ಲ, ಏನು ಮಾಡೋದು ಅಂತಾರೆ. ಹರಿಪ್ರಕಾಶ್ ಮಲ್ಲೇಶ್ವರದಿಂದ, ಜನಾರ್ದನ ಬೆಂಗಳೂರು, ವೆಂಕಟೇಶ್ ಸುಂಕದಕಟ್ಟೆ, ಮಂಡಿಕಲ್ ಕೃಪಾ ನಂಬರ್ 640 ವಾಸುಕಿ ಸಾಗರದಿಂದ, ಅಣ್ಣಪ್ಪ ಪೂಜಾರಿ ಮಹಾಲಿಂಗಪುರ, ಶಾಂತಾಚಾರ್ಯ ಬಡಿಗೇರ್ ಕೊಕ್ಕನೂರು, ಹೆಬ್ಬಾಳದ ರಮೇಶ್, ವಿಜಯಕುಮಾರ್ ಆರಾಧ್ಯ, ಪ್ರೇಮಲತಾ ವಜ್ರ, ಬೆದರಹಳ್ಳಿಯಿಂದ ರಾಜು ನಾಯಂಡನಹಳ್ಳಿ, ಭಾರತಿ ಅರವಿಂದ್, ಸಾಕಷ್ಟು ಸಂದೇಶಗಳನ್ನು ಕಳಿಸಿದ್ದೀರಿ. ಸುಮಾರು ಮಂಡಿಕಲ್ ಕೃಪಾ ಬೆಂಗಳೂರಿನಿಂದ, ಜನಾರ್ದನ ಬೆಂಗಳೂರು, ಸರಳ ಜೀವನ ಕಷ್ಟ ಅಂತಾರೆ, ಚನ್ನಪ್ಪ ಜೆ ಪಿ ನಗರದಿಂದ, ಹೀಗೆ ಅನೇಕರು ವಿವಿಧ ಉತ್ತರಗಳನ್ನು ಕೊಟ್ಟಿದ್ದೀರಿ. ವೈವಿಧ್ಯಮಯ ಉತ್ತರಗಳು ಇಲ್ಲಿವೆ. ಕೆಲವರು ಕಷ್ಟ ಇಷ್ಟ ಆದರೆ ಕಷ್ಟ ಅಂತ ಹೇಳಿದಿರಿ. ಕೆಲವರು ನಾವು ನಡೆಸ್ತಾ ಇದ್ದೀವಿ ಸರಳ ಜೀವನ, ಎಸ್ ಸಾಧ್ಯ ಆಗುತ್ತೆ ಅಂತ ಹೇಳಿದಿರಿ. ಮತ್ತು ಕೆಲವರು ಸಾಧ್ಯ ಇಲ್ಲ, ಆಸೆ ಏನೋ ಇದೆ, ಅದು ಆದರ್ಶ ಹೌದು, ಆದರೆ ಪಾಲಿಸೋದು ತುಂಬ ಕಷ್ಟ, ಆಗ್ತಾ ಇಲ್ಲ. ಇವತ್ತಿನ ಗ್ರಾಹಕ ಸಂಸ್ಕೃತಿ ನಮ್ಮನ್ನು ಸರಳ ಜೀವನ ನಡೆಸೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ಅಸಹಾಯಕತೆಯನ್ನು ತೋರಿಸಿದ್ದೀರಿ. ಸುಮಾರು 72 ಉತ್ತರಗಳು ನಮಗೆ ಬಂದಿವೆ. ಅದರಲ್ಲಿ ಸರಳ ಜೀವನ ಪಾಲಿಸೋಕ್ಕೆ ಇಷ್ಟ ಆದರೆ ಆಗಲ್ಲ, ನಾವು ಒದ್ದಾಡ್ತಾ ಇದ್ದೀವಿ, ನಮಗೆ ಕಷ್ಟ ಆಗತ್ತೆ ಅಂತ ಹೇಳಿರೋರ ಸಂಖ್ಯೆ 42. ಎಸ್, ಹಾಗಿರಬೇಕು, ನಾವಿದ್ದೀವಿ, ಪಾಲಿಸ್ತಾ ಇದ್ದೀವಿ ಅಂತ ಹೇಳಿದವರ ಸಂಖ್ಯೆ 30. 72ರಲ್ಲಿ ಆಗಲ್ಲ ಅಂತ ಹೇಳಿದವರ ಸಂಖ್ಯೆ 42. ಆಗತ್ತೆ, ನಾವು ಹಾಗಿದ್ದೀವಿ ಅಂತ ಹೇಳಿದವರ ಸಂಖ್ಯೆ 30. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮ ಪ್ರತಿಕ್ರಿಯೆಗೆ, ನಿಮ್ಮ ಸ್ಪಂದನೆಗೆ ಧನ್ಯವಾದ. ಎಷ್ಟು ಚೆನ್ನಾಗಿ ನೀವು ನಿಮ್ಮ ಮನದ ಮಾತನ್ನು ಹಂಚಿಕೊಂಡಿದ್ದೀರಿ, ನಮ್ಮೊಟ್ಟಿಗೆ ಮಾತಾಡಿದ್ದೀರಿ, ಕಾರ್ಯಕ್ರಮವನ್ನು ಕೇಳ್ತಾ ಸಾಗಿದ್ದೀರಿ. ನಿಮಿಷ ನಿಮಿಷಕ್ಕೂ, 5-5 ನಿಮಿಷಕ್ಕೂ, 10 ನಿಮಿಷಕ್ಕೆ ಒಮ್ಮೆ ನಿಮ್ಮ ಸಂದೇಶಗಳು ಪಟಪಟ ಪಟಪಟ ಅಂತ ನಮ್ಮ ಇಲ್ಲಿ ಕಂಪ್ಯೂಟರ್ ತೆರೆ ಮೇಲೆ ಬರ್ತಾ ಇದ್ದರೆ, ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಅಂತ 1, 2, 3, 4 ಅಂತ ಲೆಕ್ಕ ಹಾಕ್ತಾ ಇಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ನಮ್ಮ ಜೊತೆ ಇದ್ದೀರಿ. ಪಾಲಿಸೋಣ, ಕಷ್ಟ ಆದರೂ ನಾವು ಸರಳತೆಯ ಕಡೆಗೆ ಸಾಗಬಹುದು. ಎಷ್ಟು ಸಾಗಬಹುದು, ಹೇಗೆ ಸಾಗಬಹುದು, ದೇಶದ ಪ್ರಗತಿ ಸರಳತೆ ಜೀವನ ನಡೆಸೋದ್ರಿಂದ ಕುಂಠಿತವಾಗುತ್ತೆ ಅಥವಾ ಕಷ್ಟ ಆಗುತ್ತೆ ಅಂತ ಹೇಳುವ ಕೆಲವು ಮಾತುಗಳು ಕೂಡ ಇಲ್ಲಿ ಬಂದಿವೆ. ದೇಶಕ್ಕಾಗಿ ತಾವೇ ಮೊದಲು ಉಪವಾಸ ಮಾಡಿದ್ರು ನಮ್ಮ ಶಾಸ್ತ್ರೀಜಿಯವರು, ಆದರೆ ಅವತ್ತಿನ ಜಗತ್ತಿಗೆ, ಅವತ್ತಿನ ಕಾಲಕ್ಕೆ ಅದು ಅಗತ್ಯ ಇತ್ತು. ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ತಂತ್ರಜ್ಞಾನ ಮತ್ತು ಸೌಕರ್ಯಗಳನ್ನು ಬಳಸಲೇಬೇಕಾಗತ್ತೆ. ಅದನ್ನು ನಾವು ಏನು ಗ್ರಾಹಕ ಸಂಸ್ಕೃತಿ ಅಂತ ತಗೊಳ್ಬಾರ್ದು, ಅದನ್ನು ಬ್ರ್ಯಾಂಡ್ ಅಥವಾ ದೊಡ್ಡಸ್ತಿಕೆಗಾಗಿ ನಾವು ಮಾಡಬಾರದು, ನಮ್ಮ ಅಗತ್ಯಕ್ಕಾಗಿಯೇ ಮಾಡಬೇಕಾಗತ್ತೆ. ಆಗ ಎಷ್ಟು ನಮಗೆ ಸಾಧ್ಯ ಆಗತ್ತೆ ಅಷ್ಟು ನಮ್ಮ ಜೀವನ ಶೈಲಿ ಹೊರೆಯಾಗದ ಹಾಗೆ ಇರೋದಕ್ಕೆ ಸಾಧ್ಯ ಇದೆ, ಪರಿಸರ ಮುಖಿಯಾಗಿ ನಾವು ಜೀವನ ಮಾಡೋದಕ್ಕೆ ಸಾಧ್ಯ ಇದೆ ಅಂತೆಲ್ಲ ವಿವಿಧ ಉತ್ತರಗಳನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಉತ್ತರಗಳನ್ನು ಸಂಪೂರ್ಣವಾಗಿ ನೋಡೋದಕ್ಕೆ ಸಾಧ್ಯ ಆಗದೇ ಇದ್ದರು, ಅಂದರೆ ಓದೋದಕ್ಕೆ ಸಾಧ್ಯ ಆಗದೇ ಇದ್ದರು, ನಿಮ್ಮೆಲ್ಲ ಉತ್ತರಗಳನ್ನು ನಾವು ನೋಡಿದ್ದೇವೆ, ಹಾಗೆ ಕೌಂಟ್ನಲ್ಲಿ ನಿಮ್ಮ ಉತ್ತರಗಳನ್ನು ಪರಿಶೀಲಿಸಿದ್ದೇವೆ, ತಗೊಂಡಿದ್ದೇವೆ ಅಂತ ಹೇಳ್ತಾ ನಿಮ್ಮ ಸ್ಪಂದನೆಗೆ ಧನ್ಯವಾದಗಳು. ಕೇಳುಗರೇ, ಸೇಫ್ ಡ್ರೈವ್, ಗಾನ ಭಜನ ವಿಭಾಗ ಸಮೀಕ್ಷೆ ಮುಗಿಸೋಣ. ಸಮಯ 8 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶೇಷ ತೀವ್ರ ಪರಿಷ್ಕರಣೆ ಪೂರ್ಣಗೊಂಡಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿಯಿಂದ ಹೊರಗುಳಿದ ಅರ್ಹ ಮತದಾರರನ್ನು ಗುರುತಿಸಿ ನೋಂದಾಯಿಸಲು ವಿಶೇಷ ಅಭಿಯಾನ ನಡೆಸುವಂತೆ ಚುನಾವಣಾ ಆಯೋಗ ಸೂಚಿಸಿದೆ. ಮೊದಲ ಬಾರಿಗೆ ಮತದಾರರಾಗುವವರು ಮತ್ತು ಯುವ ಮತದಾರರಿಗೂ ಅಭಿಯಾನದಲ್ಲಿ ಆದ್ಯತೆ ನೀಡಲಾಗುವುದು ಎಂದು ಆಯೋಗ ತಿಳಿಸಿದೆ. ಪ್ರಪಂಚದಾದ್ಯಂತ ಇರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ಇಂದು ಮಹಾತ್ಮ ಗಾಂಧೀಜಿಯವರ 157ನೇ ಜನ್ಮದಿನವನ್ನು ಆಚರಿಸಲಾಯಿತು. ಜಪಾನ್ನಲ್ಲಿ ರಾಯಭಾರಿ ನಗುಮಾ ಮಲ್ಲಿಕ್ ಮತ್ತು ಭಾರತೀಯ ಸಮುದಾಯದ ಸದಸ್ಯರು ಟೋಕಿಯೋದ ಯಡೋಗಾವಾದಲ್ಲಿ ಇರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ತತ್ವ ಆದರ್ಶ ಹಾಗೂ ಚಿಂತನೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ವಿಜಯನಗರ ಜಿಲ್ಲಾಧಿಕಾರಿ

ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳ ಬೋಧನೆಗೆ ಬಲ ನೀಡುವ ಉದ್ದೇಶದಿಂದ 18 ವೈದ್ಯರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಬಿವೈ ಯುವರಾಜ್ ತಿಳಿಸಿದ್ದಾರೆ. ರೈತ ಸ್ವಾಭಿಮಾನ ಯಾತ್ರೆಯ ಅಂಗವಾಗಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಎಪಿಎಂಸಿ ಆವರಣದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರೈತರೊಂದಿಗೆ ಸಂವಾದ ನಡೆಸಿದರು. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಮಹಿಳಾ ಹಾಕಿ ತಂಡ ತೀವ್ರ ಪೈಪೋಟಿಯಿಂದ ಕೂಡಿದ್ದ ಫೈನಲ್ ಪಂದ್ಯದಲ್ಲಿ ಚೀನಾ ತಂಡವನ್ನು 1-0 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದಿದೆ. ಈ ಗೆಲುವಿನೊಂದಿಗೆ ಭಾರತ ಏಷ್ಯನ್ ಕ್ರೀಡಾಕೂಟದಲ್ಲಿ 44 ವರ್ಷಗಳ ನಂತರ ಮಹಿಳಾ ಹಾಕಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದೆ. ಅಲ್ಲದೆ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿರುವ ಮುಂಬರುವ 2028 ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

0: ಸೇಫ್ ಡ್ರೈವ್ ಗಾನಭಜನಕ್ಕೆ ಸಂದೇಶಗಳನ್ನು ಕಳಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದ. ಸುಮಾರು ಜನ ನಮ್ಮ ಸಂದೇಶ ಓದಲಿಲ್ವಲ್ಲ ಅಂತ ಕೇಳಿದ್ದೀರಿ. ತೀರಾ ಕೊನೆಯ ಸಮಯದಲ್ಲಿ ಅಂದರೆ 7:57 ಅಥವಾ 7:55 ಆಮೇಲೆ ಕಳಿಸಿದರೆ ಅದನ್ನು ಓದೋದಕ್ಕೆ ಸಾಧ್ಯ ಆಗಿಲ್ಲ, ಹಾಗಾಗಿ ಕ್ಷಮೆ ಇರಲಿ. ಆದರೆ ನಿಮ್ಮ ಎಲ್ಲ ಸಂದೇಶಗಳನ್ನು ಲೆಕ್ಕ ಹಾಕಿ ತೆಗೆದುಕೊಂಡಿದ್ದೇವೆ ಅಂತ ಮಾತ್ರ ಹೇಳ್ಬೋದು. ನಿಮ್ಮ ಪ್ರತಿಕ್ರಿಯೆಗೆ, ನಿಮ್ಮ ಸ್ಪಂದನೆಗೆ ಪ್ರೀತಿಯ ಶ್ರೋತೃ ಬಾಂಧವರೇ ಧನ್ಯವಾದಗಳು. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಯುವಧ್ವನಿ ಶುಕ್ರವಾರದ ವಿಶೇಷ. ಇವತ್ತಿನ ಯುವಧ್ವನಿಯಲ್ಲಿ ಏನಿದೆ? ಒಂದಷ್ಟು ಜನ ಕಾಲೇಜಿನ ವಿದ್ಯಾರ್ಥಿಗಳು ಮಾತಾಡ್ತಾರೆ, ಕೇಳೋಣ. ಗ್ರಾಹಕ ಸಂರಕ್ಷಣೆಯಲ್ಲಿ ಯುವಜನರು ಹೇಗೆ ಪಾತ್ರ ವಹಿಸ್ತಾರೆ ಅನ್ನುವಂಥದ್ದು. ನಮಗೆ ಎಷ್ಟು ನಾಲೆಡ್ಜ್ ಇದೆ, ನಾವು ಹೇಗೆ ತಿಳ್ಕೊಂಡಿದ್ದೀವಿ, ನಾವು ಅಂಗಡಿಗೆ ಹೋದಾಗ ಏನು ಮಾಡ್ತೀವಿ, ಏನು ಮಾಡಲ್ಲ, ನಮಗೆ ಕಾನೂನು ಅರಿವು ಇದೆಯಾ, ಈ ಬಗ್ಗೆ ಕಾಲೇಜಿನ ಯುವಕ ಯುವತಿಯರು ಚರ್ಚೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಚಿನ್ನಕುರಳಿಯ STG ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಆನಂದ್, ರುಫಾನ್, ಪಾಜಲ್, ಸೋನು, ಸಹನಾ ಇವರು ಚರ್ಚೆ ಮಾಡಿದ್ದಾರೆ. ಈ ಚರ್ಚೆಯನ್ನು ನಡೆಸಿಕೊಟ್ಟಿದ್ದಾರೆ ಶ್ರಾವಣಿ ಗಿರೀಶ್. ಕೇಳೋಣ ಯುವಧ್ವನಿ.
1: ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಗ್ರಾಹಕ ಸಂರಕ್ಷಣೆಯಲ್ಲಿ ಯುವಜನರ ಪಾತ್ರ ಈ ಕುರಿತು ಚರ್ಚೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ. ನಾನು ಶ್ರಾವಣಿ ಗಿರೀಶ್, ಚಿನಕುಳಿಯ STG

0: ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದ್ವಿತೀಯ ಬಿಕಾಂ ವ್ಯಾಸಂಗ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸವು ಪುಸ್ತಕಗಳನ್ನ ಓದೋದು, ಇಂಪಾದ ಹಾಡುಗಳನ್ನ ಕೇಳೋದು. ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಕಾಲೇಜಿನ ನನ್ನದೇ ಸ್ನೇಹಿತರು ಇದರಲ್ಲಿ ಪಾಲ್ಗೊಳ್ತಿದ್ದಾರೆ, ಅವರ ಪರಿಚಯ ಕೂಡ ಮಾಡ್ಕೊಳ್ಳೋಣ, ಬನ್ನಿ.
1: ಎಲ್ಲರಿಗೂ ನಮಸ್ಕಾರ, ನಾನು ಆನಂದ್, ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜು ಚಿನಗುರುಳಿಯಲ್ಲಿ ಅಂತಿಮ ವರ್ಷದ ಬಿಕಾಂ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಕೃಷಿಯಲ್ಲಿ ತೊಗುವುದು ಹಾಗೂ ಕವನಗಳನ್ನು ಬರೆಯುವುದು.
2: ಎಲ್ಲರಿಗೂ ನಮಸ್ಕಾರ, ನಾನು ಸಹನ ಎಲ್ಟಿ, ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿನಿ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು ಹಾಗೂ ಪೇಂಟಿಂಗ್ ಮಾಡುವುದು.
3: ಎಲ್ಲ ಕೇಳುಗರಿಗೂ ನಮಸ್ಕಾರ, ನಾನು ರೂಫನ್ ಫಾಜಿಲ್, ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜು ಅಂತಿಮ BBA ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಕವನಗಳನ್ನು ರಚಿಸುವುದು ಮತ್ತು ಚಲನಚಿತ್ರಗಳನ್ನು ನೋಡುವುದು.
0: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸೋನು ಬಿಕೆ, ನಾನು ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜು ಚಿನಕೊಳ್ಳಿಯಲ್ಲಿ ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿನಿ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ವಿವಿಧ ಚರ್ಚೆಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು.
4: ನಮ್ಮೆಲ್ಲರ ಪರಿಚಯ ಕೇಳುಗರಿಗೆ ಆಗಿದೆ ಅಂತಾನೆ ಅನ್ಕೊಳ್ಳೋಣ. ಇವಾಗ ಈ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರುವ ಗ್ರಾಹಕ, ಮೊದಲಿಗೆ ತಿಳ್ಕೊಳ್ಳೋಣ ಗ್ರಾಹಕ ಅಂದ್ರೆ ಯಾರು ಅಂತ. ಹಣ ಅಥವಾ ಹಣದ ಮೌಲ್ಯವನ್ನ ಕೊಟ್ಟು ಸರಕು ಅಥವಾ ಸೇವೆಗಳನ್ನ ಪಡೆದುಕೊಳ್ಳೋನೆ ಗ್ರಾಹಕ. ಈಗಿನ ಗ್ರಾಹಕರ ಸಂಸ್ಕೃತಿಯಲ್ಲಿ ಯುವ ಜನರೇ ಸಾಕಷ್ಟು ವಸ್ತು ಅಥವಾ ಸೇವೆಗಳನ್ನ ಪಡೆದುಕೊಳ್ತಿದ್ದಾರೆ, ಅನುಭವಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಗ್ರಾಹಕ ಮಾರುಕಟ್ಟೆಯ ರಾಜನೇ ಆಗಿರ್ತಾನೆ. ನಾವು ಮಾರುಕಟ್ಟೆಯ ರಾಜರಾಗಿರ್ತೇವೆ ಅಲ್ವಾ? ಹಣವನ್ನ ಕೊಟ್ಟು ಅಥವಾ ಹಣ ಮೌಲ್ಯವನ್ನ ಕೊಟ್ಟು ಸರಕು ಸೇವೆಗಳನ್ನ ಪಡೆದುಕೊಳ್ತೇವೆ ಇಲ್ಲ ಅನುಭವಿಸ್ತೇವೆ. ಆ ಸೇವೆಗಳನ್ನ ಅಥವಾ ನಾವು ಪಡೆದುಕೊಳ್ತಿರೋ ವಸ್ತುಗಳನ್ನ ಪಡೆದುಕೊಳ್ಬೇಕಾದ್ರೆ ಅಥವಾ ಪಡೆದುಕೊಂಡಾದ ಮೇಲೆ ನಮಗೆ ಇರುವ ಜವಾಬ್ದಾರಿಗಳೇನು, ಹಕ್ಕುಗಳೇನು, ಈ ಗ್ರಾಹಕನಿಗೆ ಅನ್ಯಾಯಗಳು, ಶೋಷಣೆಗಳು ಈ ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ಎಷ್ಟಾಗ್ತಿದೆ, ಆ ಅನ್ಯಾಯಕ್ಕೆ ಅವನು ಹೇಗೆ ನ್ಯಾಯವನ್ನ ಪಡೆದುಕೊಳ್ಬೇಕು, ಎಲ್ಲಿ ದೂರು ಕೊಡಬೇಕು, ಎಲ್ಲಿ ಅವನ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆಯಲ್ಲಿ ಮಾತಾಡೋಣ, ಬನ್ನಿ. ಮೊದಲಿಗೆ ನಾನು ಹೇಳಿದೆ ಗ್ರಾಹಕರಿಗೆ ಒಂದಷ್ಟು ಹಕ್ಕುಗಳು ಜವಾಬ್ದಾರಿಗಳು ಇರ್ತವೆ ಅಂತ. ಆದ್ರೆ ಮೊದಲು ತಿಳ್ಕೊಳ್ಳೋಣ ಗ್ರಾಹಕರಿಗೆ ಅಥವಾ ಗ್ರಾಹಕನಾಗಿ ನಮಗೆ ಯಾವ ಯಾವ ಜವಾಬ್ದಾರಿಗಳಿವೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಆನಂದ್?
1: ಹೌದು ಶ್ರಾವಣಿ, ಪ್ರತಿಯೊಬ್ಬ ಗ್ರಾಹಕನಿಗೂ ಅವನದೇ ಆದಂತಹ ಜವಾಬ್ದಾರಿಗಳಿದ್ದೇ ಇರುತ್ತೆ. ಆಮೇಲಿಂದ ಅವನ ಜವಾಬ್ದಾರಿಗಳನ್ನ ಅವನು ನೀಗಿಸಲೇಬೇಕಾಗುತ್ತೆ. ಅದೇ ರೀತಿ ನಾವು ಏನೇ ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಔಷಧ ಆದರೆ ಏನೇ ಒಂದು ಪರ್ಚೇಸ್ ಮಾಡಿದ್ರು ಆ ಬಾಟಲ್ ಮೇಲೆ ಇರೋದು ಪ್ರತಿಯೊಂದು ಅಂಶನೂ ಕೂಡ ನಾವು ಓದಬೇಕು. ಉದಾಹರಣೆ, ಅದು ಯಾವಾಗ ತಯಾರಿಸಿದ್ದಾರೆ, ಎಷ್ಟು ದಿನಗಳ ಗಂಟ ಯೂಸ್ ಮಾಡ್ಬೋದು, ಆ ಯಾವ ಮಿಶ್ರಣವನ್ನು ಯಾವ ರೀತಿ ಯೂಸ್ ಮಾಡಬೇಕು, ಇದೆಲ್ಲ ಸಹ ಅವನು ಓದಿ ತಿಳ್ಕೊಳ್ಬೇಕಾಗಿರೋ. ಹಾಗೆಯೇ ಒಂದು ಎಕ್ಸಾಂಪಲ್ ಹೇಳೋಣ ಅಂದರೆ, ನಮ್ಮ ಮನೆ ಪಕ್ಕದಲ್ಲಿ ಮೊನ್ನೆ ತಾನೇ ಒಬ್ರು ಕೆಂಪಣ್ಣ ಅಂತ ಗಿಡಕ್ಕೆ ಏನೋ ಔಷಧಿ ಹೊಡೆಯೋಣ ಅಂತ ಒಂದು ಔಷಧಿ ಬಾಟಲ್ ತಗೊಂಬಂದಿದ್ದಾರೆ. ಆ ಬಾಟಲಲ್ಲಿ ಮೆನ್ಷನ್ ಮಾಡಿದ್ದಾರೆ ಶ್ರಾವಣಿ, 30 ml ಔಷಧಿಗೆ 10 liters ಹಾಕೊಂಡು ಔಷಧಿ ಸಿಂಪಡಣೆ ಮಾಡ್ಬೇಕಂತ. ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅದೇನು ಓದದೆ ಹಾಗೇನೆ ಫುಲ್ಲು ಒಂದು ಬಾಟಲ್ ಔಷಧಿ ಅಲ್ಲ, 10 liters ನೀರಿಗೆ ಹಾಕೊಂಡು ಔಷಧಿ ಸಿಂಪಡಣೆ ಮಾಡಿದ್ದಾರೆ. ಅದರಿಂದ ಏನಾಗಿದೆ ಅಂದರೆ ಆ ಬೆಳೆ ಕೂಡ ತುಂಬ ಲಾಸ್ ಆಗಿದೆ, ಮತ್ತು ಆ ಔಷಧಿ ಸಿಂಪಡಣೆ ಮಾಡಿರುವಂಥ ಕೆಂಪಣ್ಣಗೂ ಸಹ ತುಂಬ ಹೆಲ್ತ್ ಪ್ರಾಬ್ಲಮ್ಮು ಕೂಡ ಬಂದಿದೆ. ಅದರಿಂದ ಪ್ರತಿಯೊಬ್ಬ ಗ್ರಾಹಕನ ಜವಾಬ್ದಾರಿ ಏನು ಅಂದರೆ, ಏನೇ ಒಂದು ವಸ್ತುವನ್ನು ಖರೀದಿ ಮಾಡಿದ್ಮೇಲೆ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಪ್ರತಿಯೊಂದು ವಸ್ತುಗಳ ಮೇಲೂ ಕೂಡ ಬರ್ದೇ ಬರ್ದಿರುತ್ತಾರೆ, ಅದನ್ನ ತಿಳ್ಕೊಂಡು ಯೂಸ್ ಮಾಡಬೇಕು. ಆಮೇಲಿಂದ ಇವರು ಈ ಥರ ಯೂಸ್ ಮಾಡಿರೋದ್ರಿಂದ ಅಲ್ಲಿರೋ ಪರಿಸರಕ್ಕೂ ಕೂಡ ಒಂದು ಸ್ವಲ್ಪ ನಾಶವಾಗಿದೆ.
4: ನೀವು ಔಷಧಿ ಅಂತ ಅಂದ ತಕ್ಷಣ ನನಗೆ ಇನ್ನೊಂದು ವಿಷಯ ಜ್ಞಾಪಕ ಬಂತು. ಏನು ಅಂತ ಅಂದ್ರೆ, ನಾವು ಮೆಡಿಕಲ್ ಸ್ಟೋರ್ಗೆ ಹೋಗಿ ಔಷಧಿಗಳನ್ನ ತಗೊಳ್ತೀವಲ್ಲ, ಅದ್ರ ಮೇಲ್ಗಡೆ QR ಕೋಡ್ ಒಂದಿರುತ್ತೆ. ಆ QR ಕೋಡ್ ಇರತ್ತೆ ಅನ್ನೋದನ್ನ ಯಾರು ನೋಡೇ ಇರಲ್ಲ. ಆ QR ಕೋಡ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಆ ಔಷಧಿ ಗುಣ ಎಷ್ಟಿದೆ, ಆ ಔಷಧಿಯ ಪ್ರಮಾಣ ಎಷ್ಟು, ಅಲ್ಲಿ ಯಾವ ಯಾವ ಕೆಮಿಕಲ್ನ ಯೂಸ್ ಮಾಡಿದ್ದಾರೆ, ಆ ಕೆಮಿಕಲ್ನ ಪ್ರಮಾಣ ಎಷ್ಟು ಅಂದ್ರ ಬಗ್ಗೆ ಎಲ್ಲ ಕೊಟ್ಟಿರ್ತಾರೆ. ಇದೆಲ್ಲ ಎಷ್ಟು ಜನರಿಗೆ ಗೊತ್ತು? ನಾವು ಒಂದು ಜವಾಬ್ದಾರಿಯುತ ಗ್ರಾಹಕನಾಗಿ ಇದನ್ನೆಲ್ಲ ತಿಳಿದುಕೊಂಡಿರ್ಬೇಕು. ತಗೊಂಡ ತಕ್ಷಣ ಅದ ಅರ್ಧ ಹಾಕ್ಬಿಡೋದು ಅಥವಾ ಅಲ್ಲಿರೋ ಲೇಬಲ್ನ ಕೀಳೋದು ಅಥವಾ ಆ ಲೇಬಲ್ ಇದ್ರೂ ನೋಡದೇ ಇರೋದನ್ನ ಬಿಟ್ಟು ಆ ಲೇಬಲ್ನ ಒಂದ್ಸಲಿ ಗಮನಿಸಿದ್ರೆ ನಮಗೂ ಜ್ಞಾನ ಹೆಚ್ಚಾಗುತ್ತೆ. ನೀವ್ ಹೇಳ್ದಂಗೆ ಪರಿಸರಕ್ಕೂ ಹಾನಿಯಾಗಲ್ಲ, ನಮಗೇನಾದ್ರೂ ಆರೋಗ್ಯ ಕೆಟ್ಟಾಗ ನಮ್ಮ ಆರೋಗ್ಯನೂ ಬೇಗ ಸರಿ ಮಾಡ್ಕೊಳಕ್ಕೆ ಒಂದು ದಾರಿನ ಕಂಡ್ಕೊಂಡಂಗಾಗತ್ತೆ.
3: ನನ್ನ ಸ್ನೇಹಿತರು ಹೇಳಿದ ಹಾಗೆ, ಶ್ರಾವಣಿ ಮತ್ತು ಆನಂದ್ ಅವರು ಹೇಳಿದ ಹಾಗೆನೆ, ಯಾವುದೇ ಒಂದು ವಸ್ತು ಅಥವಾ ಏನು

0: ಒಂದು ಪ್ರಾಡಕ್ಟ್ನ ತಗೊಳ್ತಾ ಇರುವಾಗ ನಾವು ಅದನ್ನು ಕ್ಯೂ ಆರ್ ಕೋಡ್ ಆಗಲಿ ಮತ್ತು ಅದಕ್ಕಾಗಿರುವಂಥ ಇನ್ಫಾರ್ಮೇಷನ್ಸ್ಗಳನ್ನ ನಾವು ಫಸ್ಟು ಕ್ರಿಯೇಟ್ ಮಾಡ್ಕೊಳ್ಬೇಕು. ಏನಕ್ಕಪ್ಪ ಅಂದರೆ ಗೊತ್ತಾಗುತ್ತೆ ಏನಪ್ಪ ನಾವು ಹೇಗೆ ಇದನ್ನು ಯೂಸ್ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ಮತ್ತು ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದೇ ರೀತಿಯೇ ಇನ್ನೊಂದು ಏನಪ್ಪ ನಮ್ಮ ಜವಾಬ್ದಾರಿ ಆಗಿರಬೇಕು ಅಂದರೆ ನಾವು ಗ್ರಾಹಕನಾಗಿ ನಾವು ತಪ್ಪದೇ ರಶೀದಿ ಅಥವಾ ಬಿಲ್ಗಳೇನಿದೆ ಅದನ್ನು ನಾವು ಕಲೆಕ್ಟ್ ಮಾಡಬೇಕು. ಏನಕ್ಕಪ್ಪ ಅಂದರೆ ಇದೇ ರೀತಿಯೇ ನಮ್ಮನ್ನೆ ನಮ್ಮ ಸ್ನೇಹಿತರೊಬ್ಬರು ಅವ್ರ ಮನೆಗಂತ ವಾಷಿಂಗ್ ಮಿಷಿನು ತಗೊಂಬಂದರು. ತಗೊಂಬಂದಾದ್ಮೇಲೆ ಏನಾಯಿತು, ಒಂದು ತಿಂಗಳ ತನಕ ಅವರು ಚೆನ್ನಾಗಿ ಯೂಸ್ ಮಾಡಿದ್ರು, ಬಟ್ ಆದರೆ ಒಂದು ತಿಂಗಳಾದ್ಮೇಲೆ ಕೆಟ್ಟೋಯಿತು. ಅದಕ್ಕೆ ವಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಫಸ್ಟ್ ಆಫ್ ಆಲ್ ಇವರು ಬಿಲ್ನೇ ಇಸ್ಕೊಬಂದಿಲ್ಲ. ಏನಕ್ಕಪ್ಪ ಅಂದರೆ ಜಿ ಎಸ್ ಕಟ್ಟಬೇಕಾಗುತ್ತೆ ಮತ್ತು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ಈ ಟ್ಯಾಕ್ಸಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ರು ಅವರು, ಒಂದು ಪ್ರಾಡಕ್ಟ್ ಅಥವಾ ಏನಿದೆ ಅದನ್ನು ಪ್ರೊಸೀಜರ್ ಮುಖಾಂತರ ತಗೊಳ್ದೇನೆ ಅವರು ಅದನ್ನು ಮಾಡ್ಕೊಂಡ್ರು. ಅದಕ್ಕೆ ರಿಪೇರಿ ಬರುವಂತಹ ಖರ್ಚೆಲ್ಲ ಇವರೇ ಭರಿಸ್ಬೇಕು. ಅವ್ರ ಬಿಲ್ ಅಥವಾ ರಶೀದಿ ಇದ್ದಿದ್ರೆ ಕಂಪ್ನಿ ಏನಿದೆ ಆ ಕಂಪ್ನಿಗೆ ಹೋಗಿ ಅವರು ಇನ್ಫಾರ್ಮ್ ಮಾಡಿದರೆ ಅವರೇ ಬಂದು ಆ ರಿಪೇರಿ ಖರ್ಚುಗಳನ್ನ ಭರಿಸಿ ಮತ್ತು ಅವ್ರಿಗೆ ವಾರಂಟಿ ಏನಿದೆ ಅಥವಾ ವಾರಂಟಿನ ಕ್ಲೈಮ್ ಮಾಡ್ತಾಯಿದ್ರು ಅಥವಾ ಗ್ಯಾರಂಟಿನ ಕ್ಲೈಮ್ ಮಾಡ್ತಾಯಿದ್ರು. ಇದೇ ರೀತಿ ನಾವು ಒಬ್ಬ ಗ್ರಾಹಕರಾಗಿ ಅಥವಾ ನಮ್ಮ ಗ್ರಾಹಕರ ಜವಾಬ್ದಾರಿಗಳನ್ನ ಏನೇನಿದೆ ನಾವು ಕರೆಕ್ಟಾಗಿ ತಿಳ್ಕೊಂಡು ನಾವು ಯಾವುದೇ ಪ್ರಾಡಕ್ಟ್ ಉತ್ಪನ್ನಗಳು ಅಥವಾ ಬೇರೆ ಸೇವೆಗಳನ್ನೇ ಆಗಲಿ ನಾವು ಯೂಸ್ ಮಾಡಿದಾಗ ನಾವು ಯಾವುದೇ ಕಾರಣಕ್ಕೂ ಒಬ್ಬ ಗ್ರಾಹಕನಾಗಿ ತಪ್ಪೋದಿಲ್ಲ.
1: ಈಗ ರೂಫಾನ್ ಅವರು ಎಲೆಕ್ಟ್ರಾನಿಕ್ ಬಗ್ಗೆ ಹೇಳಿದ್ರು, ಅದ್ರ ಜೊತೆಗೆ ನಮಗೆ ಆಹಾರದಲ್ಲೂ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಅಂತಂದ್ರೆ, ಈಗ ನಾವು ಒಂದ್ ಕಡೆ ಅಂಗಡಿಗೆ ಹೋಗ್ತೀವಿ, ಅಂಗಡಿಗೆ ಹೋದಾಗ ಒಂದ್ ವಸ್ತುನ ತಕೊಂಡಾಗ ಅದು ಯಾವಾಗ ಉತ್ಪಾದನೆ ಆಗಿದೆ ಅಂತನೂ ನಾವು ನೋಡಿರಲ್ಲ, ಅದನ್ನ ಎಷ್ಟು ತಿಂಗಳು ಬಳಸಬಹುದು ಅನ್ನೋದು ನಮ್ಗೆ ಗೊತ್ತಿರಲ್ಲ, ಅದು ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅನ್ನೋದನ್ನ ನಾವು ಕೂಡ ನಾವು ಚೆಕ್ ಮಾಡಲ್ಲ. ಯಾವುದೋ ತುರ್ತು ಸಂದರ್ಭದಲ್ಲಿ ಇರ್ತೀವಿ, ನಮ್ಮ ಹತ್ರ ಟೈಮ್ ಇರಲ್ಲ, ಎಲ್ಲೋ ಕೆಲ್ಸಕ್ಕೆ ಹೋಗ್ತಿರ್ತೀವಿ, ಹೊರಗಡೆ ಹೋಗ್ತಿರ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ರು ಅಂದ ತಕ್ಷಣ ತಕೋಗಿ ಕೊಟ್ಬಿಡೋದಲ್ಲ. FSSAI ಮಾರ್ಕ್ ಇದೆಯಾ ಅನ್ನೋದನ್ನ ಕೂಡ ನಾವು ಚೆಕ್ ಮಾಡೋದಿಲ್ಲ. ಈಗ ಹೊರಗಡೆ ಹೋಗ್ಬೇಕಿದ್ರೆ ಒಂದ್ ತಿಂಡಿ ಕಣ್ಣಿಗೆ ಬೀಳುತ್ತೆ, ಅದನ್ನ ನೋಡಿದ ತಕ್ಷಣ ಅದು ಆರ್ಷಣವಾಗಿ ಕಾಣಿಸ್ತಿರುತ್ತೆ ನಮ್ಗೆ, ಅಯ್ಯೋ ತಿನ್ಬಿಡ್ಬೇಕು, ತಿನ್ಬಿಟ್ಟು ಮನೆಗೆ ಹೋಗ್ಬಿಡ್ಬೇಕು ಅಷ್ಟೇ. ಅದ್ರಲ್ಲಿ ಯಾವ ಕಚ್ಚಾ ಪದಾರ್ಥಗಳು ಯೂಸ್ ಮಾಡಿದ್ದಾರೆ ಅದರಿಂದ ನಮ್ಗೆ ಎಷ್ಟು ಪರಿಣಾಮ ಬೀಳುತ್ತೆ ಅನ್ನೋದು ಕೂಡ ನಮಗ್ ಗೊತ್ತಿರಲ್ಲ. ಈಗ ಕ್ಯಾನ್ಸರ್ ಅಂತ ರೋಗಗಳು ಕೂಡ ಉಂಟಾಗೋದುಂಟು ಈಗಿನ ಪರಿಸ್ಥಿತಿಯಲ್ಲಿ. ಆದ್ರೆ ನಮ್ ಸರ್ಕಾರ ಇದನ್ನ ಕೈಚಲ್ ಕೂತಿಲ್ಲ. ಎಷ್ಟೋ ಮಸಾಲಾ ಪದಾರ್ಥಗಳನ್ನ ಉತ್ಪಾದನೆ ಮಾಡುವಂತಹ ಒಂದಿಷ್ಟು ಕಂಪನಿಗಳನ್ನ ಬ್ಯಾನ್ ಮಾಡಿದೆ.
2: ಹೌದು, ನೀವೆಲ್ಲ ಹೇಳ್ದಾಗೆ ಇವಾಗ ಸೋನು ಅವರಾಗ್ಲಿ ಫುಡ್ ಬಗ್ಗೆ ಹೇಳಿದ್ರು, ರೂಫಾನ್ ಅವರು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಬಗ್ಗೆ ಹೇಳಿದ್ರು, ಹಾಗೆ ಆನಂದ್ ಅವರು ಔಷಧಿ ಬಗ್ಗೆ, ಹಾಗೆ ಶ್ರಾವಣಿ ಅವರೇ ನೀವು ಮೆಡಿಕಲ್ ಸ್ಟೋರ್ ಬಗ್ಗೆ ಹೇಳಿದ್ರಿ. ಪ್ರಾಡಕ್ಟ್ಸ್ ತಗೊಳ್ಬೇಕಾದ್ರೆ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೋ ಹಾಗೆ ನಾವು ಸೇವೆನ, ಇವಾಗ ನಾವು ಕಟ್ಟು ತಯಾರಿಯ ಮೌಲ್ಯಕ್ಕೆ ನಾವು ಸರಿಯಾಗಿ ಸೇವೆ ಪಡ್ಕೋತಿದ್ದೀವಾ ಅಂತಾನು ನೋಡ್ಬೇಕಿರುತ್ತೆ. ಹೀಗೆ ನೋಡಕ್ಕೋದ್ರೆ ನನ್ಗೊಂದು ಎಕ್ಸಾಂಪಲ್ ನೆನ್ಪು ಬರುತ್ತೆ. ಏನಂತ ಹೇಳಿದ್ರೆ, ಎಲ್ರಿಗೂ ಗೊತ್ತಿರುತ್ತೆ ನಾವು ನ್ಯಾಷನಲ್ ಹೈವೇಸ್ ಅಲ್ಲಿ ಹೋಗ್ಬೇಕಿದ್ರೆ ಟೋಲ್ ಕಟ್ತೀವಿ. ಇವಾಗ ಬಿಡಿ, ಡಿಜಿಟಲೈಸೇಷನ್ಸ್ ಆಗಿ ಫಾಸ್ಟ್ಯಾಗ್ ಅನ್ನೋ ಒಂದು QR ಕೋಡ್ ತರ ಏನೋ ಕೊಡ್ತಾರೆ, ಅಲ್ಲೇ ಆಟೋಮೆಟಿಕ್ ಆಗೋದು, ನಾವು ರೀಚಾರ್ಜ್ ಮಾಡ್ಕೊಂಡ್ರೆ ಅಮೌಂಟ್ ಕಟ್ ಆಗುತ್ತೆ. ಆದ್ರೆ ನಾವು ಅಮೌಂಟ್ ಏನೋ ಕಟ್ಟುತ್ತೆ ಸರಿ, ಅದ್ರಲ್ಲಿ ನಮ್ಗೆ ಏನೇನ್ ಸೇವೆ ಇದೆ, ಸೇವೆ ಅವರು ನಮ್ಗೆ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ನಮ್ಗೆ ಎಷ್ಟು ಜನಕ್ಕೆ ಗೊತ್ತಿರುತ್ತೆ. ಏನಂತ ಅಂದ್ರೆ, ಹೀಗೆ ಒಂದ್ಸಲ ಏನಾಯ್ತು, ನಾನು ಮತ್ತೆ ನನ್ನ ಅಣ್ಣ ನ್ಯಾಷನಲ್ ಹೈವೇಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದ್ಸಲ ನಮ್ ಕಾರಿಗೆ ಏನಾಗ್ಬಿಡ್ತು, ಡೀಸೆಲ್ ಖಾಲಿ ಆಗ್ಬಿಡ್ತು. ಆ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಅಲ್ಲಿ ಯಾರು ನಮಗೆ ಪರಿಚಯನೂ ಇಲ್ಲ. ಇವಾಗ ನಾವ್ ಯಾರ ಹತ್ರನೋ ಕೇಳಿ ಡೀಸೆಲ್ ಕೊಡಿ ಅಂತ ನಾವು ಕೇಳಕ್ ಆಗಲ್ಲ. ಅವಾಗ ಏನ್ ಮಾಡಿದ್ವಿ ಅಂತ ಅಂದ್ರೆ, ನನ್ನ ಅಣ್ಣಂಗೆ ರೆಸಿಪ್ಟ್ ಕೊಟ್ಟಿದ್ರಲ್ಲ, ಅವರು ಆ ರೆಸಿಪ್ಟ್ನ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ರು. ಆ ರೆಸಿಪ್ಟ್ ಅಲ್ಲಿ ಏನಂತ ಇತ್ತು, ಇವಾಗ ಹೆಲ್ಪ್ ಲೈನ್ ನಂಬರ್ ಒಂದಿದೆ ಆ ರೆಸಿಪ್ಟ್ ಅಲ್ಲಿ, ಆ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಗೆ ಎಲ್ಲಿ ಡೀಸೆಲ್ ಖಾಲಿ ಆಗಿದೆ ಅಥವಾ ನಮ್ ಕಾರಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನಾವು ಆ ಹೆಲ್ಪ್ ಲೈನ್ ನಂಬರ್ ಕಾಲ್ ಮಾಡಿದ್ರೆ ಅವರೇ ಬಂದು ರೀಫಿಲ್ ಮಾಡಾಗ್ಲಿ ಅಥವಾ ಏನಾದ್ರೂ ರಿಪೇರ್ಸ್ ಇದ್ರೆ ಅವರೇ ರೆಡಿ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ. ಇದು ಎಷ್ಟು ಜನಕ್ಕೆ ಗೊತ್ತಿದೆ? ನಾವು ಯಾವುದೇ ಆಗ್ಲಿ ಪ್ರಾಡಕ್ಟ್ಸ್ ನ ತಗೊಳ್ಬೇಕಿದ್ರೆ ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ತೀವೋ, ಹಾಗೆ ನಾವು ಸೇವೆನೂ ಪಡ್ಕೊಳ್ಬೇಕಿದ್ರೆ ನಮ್ಗೆ ಅದು ನಾವು ಕಟ್ಟಿರೋ ಮೌಲ್ಯಕ್ಕೆ ನಮ್ಗದು ವರ್ತ್ ಇದ್ಯಾ ಅಂತ ನೋಡಿ ಸೇವೆನೂ ಪಡ್ಕೊಳ್ಬೇಕಿರುತ್ತೆ.
3: ಇಷ್ಟೊತ್ತವರೆಗೂ ಯಾವ್ಯಾವ ತರಹದ ವಸ್ತುಗಳನ್ನ ತಗೊಳ್ಬೇಕಾದ್ರೆ ಯಾವ್ಯಾವ ಅಂಶಗಳನ್ನ ಪರಿಗಣಿಸ್ಬೇಕು, ವಸ್ತು ಅಷ್ಟೇ ಅಲ್ಲ ಸೇವೆ ಪಡ್ಕೊಳ್ಬೇಕಾದ್ರೂ ನಾವು ಏನನ್ನ ಫಸ್ಟ್ ಜವಾಬ್ದಾರಿಯುತ ಗ್ರಾಹಕನಾಗಿ ನೋಡ್ಬೇಕು, ತಿಳಿದುಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ಇವಾಗ ನಾವು ಗ್ರಾಹಕನಿಗೆ ಮಾತ್ರ ಜವಾಬ್ದಾರಿ ಇರಬೇಕು, ಅವನ ಈ ಅಂಶ ಪರಿಗಣಿಸ್ಬೇಕು, ಅವನು ಒಬ್ಬ ಜವಾಬ್ದಾರಿಯುತ ಗ್ರಾಹಕನಾಗಿರ್ಬೇಕು ಅಂತ ಹೇಳಿದ್ವಲ್ಲ, ಗ್ರಾಹಕನಿಗಿರುವ ಹಕ್ಕು ಯಾವುದು ಅನ್ನೋ ಕ್ವೆಶನ್ ಯಾರಿಗೂ ಬರಲೇ ಇಲ್ವಾ? ನಾನು ಅದಕ್ಕೆ ಒಂದು ಹಕ್ಕಿನ ಬಗ್ಗೆ ಮಾತಾಡಿ. ಯಾವ್ದಪ್ಪ ಆ ಹಕ್ಕು ಅಂತಂದ್ರೆ, ಆಯ್ಕೆಯ ಹಕ್ಕು. ಯಾವುದೇ ಗ್ರಾಹಕನಾಗಿದ್ರು ಅವನು ಯಾವ ವಸ್ತುವನ್ನ ತಗೊಳ್ಬೇಕು, ಅದು ಯಾವ ಸಂಸ್ಥೆಯ ವಸ್ತು ಆಗ್ಬೇಕು ಅನ್ನೋದು ಅವನದೇ ಆಯ್ಕೆ ಆಗಿರ್ಬೇಕು. ಹಾಗೆ ಈ ಹಕ್ಕಿನ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಒಂದು ಘಟನೆ ಜ್ಞಾಪಕ ಬಂತು. ಏನಪ್ಪಾ ಅಂತ ಅಂದ್ರೆ, ನಾನು ಒಂದ್ಸಲಿ ಯಾವುದೋ ಹಬ್ಬಕ್ಕೆ ಬಟ್ಟೆ ತಗೊಳಕ್ಕೆ ಅಂತ

0: ಹೋದಾಗ ಅಲ್ಲಿ ಮಾರಾಟಗಾರ ಬೇರೆ ಯಾವುದೋ ರೀತಿಯ ಬಟ್ಟೆಯನ್ನ ತೋರಿಸಿ, ಇದು ನಿನಗೆ ತುಂಬಾ ಚೆನ್ನಾಗಿ ಕಾಣಿಸಿದೆ, ಈ ಡಿಸೈನ್ ನಿನಗೆ ತುಂಬಾ ಚೆನ್ನಾಗಿದೆ, ಈ ಕಲರ್ ನಿನಗೆ ತುಂಬಾ ಒಪ್ಪುತ್ತೆ ಅಂತ ನನ್ನ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಅದು ಅವನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿರ್ಬೋದು, ಆದ್ರೆ ನಾನು ಗ್ರಾಹಕಳಾಗಿ ಅವನು ಹೇಳ್ದ ಅಂತ ತಗೊಳ್ದೆ ನನ್ನ ಆಯ್ಕೆಯನ್ನ, ನನಗೆ ಯಾವ ತರಹದ ಬಟ್ಟೆ ಬೇಕು ಅಥವಾ ಯಾವ ಡಿಸೈನ್ ಬೇಕು, ಯಾವ ಕಲರ್ ಅಲ್ಲಿ ಇರಬೇಕು ಅನ್ನೋದು ನನಗೆ ಇಷ್ಟ ಆದ್ರೆ ಮಾತ್ರ ತರಬೇಕು. ನಮ್ಮ ಕಾನೂನಿನ ವ್ಯವಸ್ಥೆ ಆಯ್ಕೆ ಹಕ್ಕನ್ನ ಗ್ರಾಹಕರಿಗೆ ಕೊಟ್ಟಿದೆ. ಆನಂದ್, ಈ ಹಕ್ಕುಗಳ ಬಗ್ಗೆ ನೀವೇನ್ ಹೇಳ್ತೀರಾ?
1: ಗ್ರಾಹಕನ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಗ್ರಾಹಕನಿಗೆ ಎಷ್ಟು ಜವಾಬ್ದಾರಿಗಳಿರುತ್ತೋ ಅಷ್ಟೇ ಸಹ ಅವನಿಗೆ ಹಕ್ಕುಗಳು ಸಹ ಇರುತ್ತದೆ. ನೀವು ಈಗ ಆಯ್ಕೆ ಹಕ್ಕು ಬಗ್ಗೆ ಮಾತಾಡಿದ್ರಿ, ಈಗ ನಾನು ಮಾಹಿತಿ ಪಡೆದುಕೊಳ್ಳುವ ಹಕ್ಕುಗಳ ಬಗ್ಗೆ ಮಾತಾಡ್ತೀನಿ. ಪ್ರತಿಯೊಬ್ಬ ಗ್ರಾಹಕನು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡುವಾಗ ಆ ಪದಾರ್ಥದ ತೂಕ, ಅಳತೆ, ಯಾವಾಗ ಅದು ತಯಾರಿಸಲಾಗಿದೆ, ಅದು ಎಷ್ಟು ದಿನಗಳ ಗಂಟ ಬಳಸಬಹುದು, ಈ ತರ ತುಂಬಾ ಮಾಹಿತಿಗಳನ್ನು ಪಡೆದುಕೊಳ್ಳುವಂತಹ ಹಕ್ಕು ಸಹ ಗ್ರಾಹಕನಿದ್ದಾಗಿರುತ್ತದೆ. ಹಾಗೆಯೇ ಒಂದು ಎಕ್ಸಾಂಪಲ್ ಹೇಳೋಣ ಅಂದ್ರೆ, ನಮ್ಮ ಅಮ್ಮ ಮೊನ್ನೆ ತಾನೇ ಒಂದು ಅಂಗಡಿಗೆ ಹೋಗಿದ್ರು. ಅವಾಗ ಅವರು ಒಂದು ಕೆಜಿದ ಏನೋ ಒಂದು ವಸ್ತು ತಗೊಂಡ್ಬಂದಿದ್ದಾರೆ. ಅವಾಗ ಅವ್ರಿಗೆ ಅದ್ರದ್ದು ಪ್ರಮಾಣ ಏನು ಅಂತ ಕರೆಕ್ಟ್ ಆಗಿ ಅವ್ರಿಗೆ ಗೊತ್ತಾಗಿಲ್ಲ. ಅದಕ್ಕೆ ಆ ಮಾರಾಟಗಾರನ ಬಳಿ ಕೇಳಿದ್ದಾರೆ, ಇದು ಯಾವ ಪ್ರಮಾಣದಲ್ಲೈತೆ ಅಥವಾ ಇದು ಎಷ್ಟು ತೂಕವಿದೆ ಅಂತ. ಆಗ ಆ ಗ್ರಾಹಕ ಬಿಸಿ ಇರೋ ಕಾರಣ ಮನೆಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆ ತರ ಎಲ್ಲ ಬೇರೆ ಬೇರೆ ತರ ಏನೋ ಹೇಳ್ಬಿಟ್ಟಿದ್ದಾರೆ. ಆಗ ನಾನು ಹೋಗಿ ಆ ಅಂಗಡಿಯವ್ರ ಹತ್ರ ಇದು ಖಂಡಿತವಾಗಿಯೂ 1 ಕೆಜಿ ವಸ್ತು ಆಗಿದೆಯಾ ಅಂತ ಕೇಳಿದೆ. ಅದಕ್ಕೆ ಅವರು ಹೌದು ಅಂತ ಹೇಳಿದ್ರು. ಯಾಕೆ ಅಂತ ಅಂದ್ರೆ, ಎಷ್ಟೋ ಅಂಗಡಿಗಳಲ್ಲಿ ತೂಕ ಹಾಕುವಂತಹ ತಕ್ಕಡಿಗಳಲ್ಲೇ ಮೋಸ ಉಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನು ಮಾಡಿದೆ. ಒಬ್ಬ ಗ್ರಾಹಕನಾಗಿ ಅದರಿಂದ ನಮ್ಗೆ ಏನೋ ಒಂದು ವಸ್ತು ಬಗ್ಗೆ ಅದರದ್ದು ಪ್ರಮಾಣವಾಗಲಿ ಅಥವಾ ಯಾವಾಗ ಉತ್ಪತ್ತಿಯಾಗಿದೆ ಇದ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳಿದುಕೊಳ್ಳುವಂತಹ ಅಥವಾ ಮಾಹಿತಿ ಪಡೆದುಕೊಳ್ಳುವಂತಹ ಹಕ್ಕು ಸಹ ಗ್ರಾಹಕನಿಂದಾಗಿರುತ್ತದೆ.
2: ಆನಂದ್, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ, ಆ ಮಾಹಿತಿನ ಗೊತ್ತಿಲ್ಲದೆ ಕೇಳಿ ತಿಳ್ಕೋಬೇಕು ಅಂತ. ಹಾಗೆ ನಾನು ಇನ್ನೊಂದು ರೈಟ್ಸ್ ಬಗ್ಗೆ ಹೇಳೋದಾದ್ರೆ, ಕನ್ಸ್ಯೂಮರ್ ಎಜುಕೇಷನ್. ಇವಾಗ ಕನ್ಸ್ಯೂಮರ್ ಎಜುಕೇಷನ್ ಅಂತ ಅನ್ಕೊಂಡ್ರೆ ನೀವೆಲ್ಲ ಥಿಂಕ್ ಮಾಡ್ತಿರ್ಬೋದು, ಏನೋ ಎಲ್ಲ ಲಾ ಎಲ್ಲ ಓದ್ಕೊಂಡು ಸೆಕ್ಷನ್ಸ್ ಎಲ್ಲ ತಿಳ್ಕೋಬೇಕೇನೋ ಅಂತ. ಅಷ್ಟೆಲ್ಲ ಏನ್ ಬೇಡ. ನೀವು ಮಿನಿಮಮ್ ಇವಾಗ ನಮ್ಗೇನಾದ್ರೂ ಮೋಸ ಆದ್ರೆ ನಾವು ಎಲ್ಲಿ ಕಂಪ್ಲೇಂಟ್ ರೇಸ್ ಮಾಡ್ಬೇಕು ಅಥವಾ ಯಾವ್ಯಾವ ತರ ರೂಲ್ಸ್ ಇದೆ, ನಮ್ಗೆ ಏನಿದೆ, ಇಷ್ಟೊಂದು ತಿಳ್ಕೊಳ್ಳೋದೇನೆ ಕನ್ಸ್ಯೂಮರ್ ಎಜುಕೇಷನ್. ಬೇಸಿಕ್ ಎಜುಕೇಷನ್ ತಿಳ್ಕೊಂಡ್ರೆ ಸಾಕು. ಹೀಗೆ ನೋಡಕ್ ಹೋದ್ರೆ ನಮ್ ಮನೆ ಪಕ್ಕದವ್ರೇನೆ, ಅವ್ರದ್ದು ಮದ್ವೆ ಇದೆ ಅಂತ ಹೇಳಿ ಹೋಲ್ಸೇಲ್ ಆಗಿ ಸ್ಯಾರೀಸ್ ಪರ್ಚೇಸ್ ಮಾಡಿದ್ದಾರೆ. 10 ಸ್ಯಾರೀಸ್ ನ ಒಟ್ಟಿಗೆ ಪರ್ಚೇಸ್ ಮಾಡಿರೋದ್ರಿಂದ ಅವ್ರಿಗೆ ಟೈಮು ಇರಲಿಲ್ಲ. ನಿಮ್ಗೆ ಎಲ್ಲಾರ್ಗೂ ಗೊತ್ತು ಮದ್ವೆ ಅಂತಂದ್ರೆ ಎಷ್ಟು ಬಿಸಿ ಇರುತ್ತೆ ಅಂತ. ಅವರು ಹೋಲ್ಸೇಲ್ ಆಗಿ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಮನೆಗೆ ತಂದು ನೋಡಿದ್ರೆ ಒಂದ್ ಸ್ಯಾರಿ ಹಾಳಾಗ್ಬಿಟ್ಟಿದೆ. ಆ ಹಾಳಾಗಿರೋ ಸ್ಯಾರಿನ ಇವಾಗ ಏನ್ ಮಾಡೋದು? ತಗೊಂಡೋಗಿದ್ದಾರೆ ಅವ್ರು ವಾಪಸ್, ಆಯ್ತಾ. ಅವರು ಏನ್ ಹೇಳ್ತಿದ್ದಾರೆ, ನಮ್ಮ ಅಂಗಡಿಲಿ ರಿಟರ್ನ್ ಇಲ್ಲ, ನೀವು ನೋಡಿಲ್ವಾ, ಪರ್ಚೇಸ್ ಮಾಡುವಾಗ್ಲೇ ನಿಮ್ಗೆ ಅದ್ ಗೊತ್ತಿರ್ಬೇಕಿತ್ತು, ಪುನಃ ಏನಕ್ಕೆ ತಂದಿದ್ದೀರಾ ಅಂತ ಅವ್ರು ರೇಗಾಡ್ತಿದ್ದಾರೆ. ಅವಾಗ ಏನ್ ಮಾಡಿದ್ರು, ಈ ಇವ್ರು ಇದ್ರಲ್ಲ ನಮ್ಮ ಮನೆ ಪಕ್ಕದವ್ರು, ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಇತ್ತು. ಏನಂತ ಅಂತಂದ್ರೆ, ನೀವ್ ಯಾವುದೇ ಪ್ರಾಡಕ್ಟ್ ನ ಬೈ ಮಾಡಿದ್ರು ವಿತಿನ್ 15 ಡೇಸ್ ಒಳಗಡೆ ನೀವು ರಿಟರ್ನ್ ಅಥವಾ ಎಕ್ಸ್ಟೆಂಡ್ ಮಾಡ್ಬೋದು. ಈ ನಾಲೆಡ್ಜ್ ಅವ್ರು ತಿಳ್ಕೊಂಡಿದ್ದಕ್ಕೆ ಅಲ್ವಾ ಇವತ್ತು ಅವ್ರು ಆಗ್ತಿರೋ ಮೋಸನ ಅವ್ರು ತಡೆಗಟ್ಟಿ ಅವ್ರ ಶೋಷಣೆ ಆಗೋದನ್ನ ತಪ್ಪಿಸ್ಕೊಂಡ್ರು. ಹಾಗೆ ನಾನು ಹೇಳೋದೇನಂತ ಅಂದ್ರೆ, ಮಿನಿಮಮ್ ನಾಲೆಡ್ಜ್, ನಿಮ್ಗೆ ಯಾವುದೋ ಜಾಸ್ತಿ ತಿಳ್ಕೋಬೇಕು ಕಾನೂನು ಬಗ್ಗೆ ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಬೇಕು ಬೇಸಿಕ್ಸ್ ಅಷ್ಟೊಂದು ತಿಳ್ಕೊಂಡ್ರೆ ಸಾಕು.
3: ಸಹನ ಅವರು ಚೆನ್ನಾಗಿ ಹೇಳಿದ್ರು, ಮತ್ತೆ ಆನಂದ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ರೈಟ್ಸ್ಗಳು ಹೇಗಿದೆ ಅಂದ್ರೆ, ಒಂದೊಂದು ಗ್ರಾಹಕನಿಗೂ ಒಂದೊಂದು ಹಕ್ಕುಗಳನ್ನ ನೀವು ಹೇಳ್ತಾ ಬಂದರೆ ನಾವು ಒಂದು ಹೇಳ್ತೀನಿ. ಅಂದರೆ ಈ ಒಂದು ಏನಿದೆ, ರೈಟ್ ಟು ಸೀಕ್ ರಿಟರ್ನ್ಸಲ್ ಅಂತ, ಅಂದರೆ ಪರಿಹಾರದ ಹಕ್ಕು. ಯಾವುದೇ ಒಂದು ವಸ್ತು ಅಥವಾ ಉತ್ಪನ್ನಗಳನ್ನ ತಗೊಂಡಾಗ ಅವನಿಗಾಗುವಂತಹ ಒಂದು ನಷ್ಟ ಏನಿರುತ್ತೆ, ಫಿಸಿಕಲ್ ಆಗೂ ಆಗಿರ್ಬೋದು ಅಥವಾ ಒಂದು ಅವನು ಹಣಕಾಸಿನ ವಿಚಾರದಲ್ಲೂ ಆಗಿರ್ಬೋದು, ಅದು ಅವನು ವಾಯ್ಸ್ ರೈಸ್ ಮಾಡ್ಬೋದು, ಅದು ಒಂದು ಹಕ್ಕು. ಒಂದು
4: ಈಗ ನೀವೆಲ್ಲರೂ ಒಂದೊಂದು ಹಕ್ಕಿನ ಬಗ್ಗೆ ತಿಳಿಸ್ಕೊಟ್ರಿ, ಆದರೆ ನಾನೊಂದು ಮುಖ್ಯವಾದ ಹಕ್ಕಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಅದೇ ಸುರಕ್ಷತೆಯ ಹಕ್ಕು.
5: ಸುರಕ್ಷತೆಯ ಹಕ್ಕು ಇದರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಕೇಳ್ತಾ ಇದ್ದೀವಿ SDG ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಸಂವಾದವನ್ನು, ಕಾರ್ಯಕ್ರಮ ಮುಂದುವರಿಸೋಣ. ಒಂದು ಗೀತೆಯ ನಂತರ ಕೇಳ್ತಾ ಇದ್ದೀವಿ, ನಮ್ಮೊಂದಿಗೆ ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಕೇಳ್ತಾ ಇದ್ರಿ ಯುವ ಧ್ವನಿ ಕಾರ್ಯಕ್ರಮ, ಶುಕ್ರವಾರದ ವಿಶೇಷ ಯುವ ಧ್ವನಿ. ಇವತ್ತಿನ ಯುವ ಧ್ವನಿಯಲ್ಲಿ ಗ್ರಾಹಕ ಸಂರಕ್ಷಣೆಯಲ್ಲಿ ಯುವ ಜನರ ಪಾತ್ರ. ನಾವು ಎಷ್ಟೆಲ್ಲ ವಿಷಯಗಳನ್ನು ತಿಳಿದುಕೊಂಡಿರಬೇಕಾಗತ್ತೆ. ಒಂದು ಅಂಗಡಿಗೆ ಹೋಗ್ತೀವಿ, ಒಂದು ಸಾಮಾನು ತಗೊಳ್ತೀವಿ, ಆಗ ನಾವು ಏನನ್ನು ಗಮನಿಸಬೇಕಾಗತ್ತೆ, ಈ ಎಲ್ಲ ವಿಚಾರಗಳನ್ನು ಯುವ ಧ್ವನಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಕೇಳೋಣ. ಎಸ್ ಡಿ ಜಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು, ಮಂಡ್ಯ ಜಿಲ್ಲೆ ಎಸ್ ಡಿ ಜಿ ಕಾಲೇಜು, ಆನಂದ್, ರುಫಾನ್, ಫಾಜಲ್, ಸೋನು, ಸಹನಾ ಇವರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಈ ಚರ್ಚೆಯನ್ನು ನಡೆಸಿಕೊಡ್ತಾ ಇದ್ದಾರೆ ಶ್ರಾವಣಿ ಗಿರೀಶ್.
1: ಆನಂದ್, ಈ ಹಕ್ಕುಗಳ ಬಗ್ಗೆ ನೀವೇನ್ ಹೇಳ್ತೀರಾ?
2: ಗ್ರಾಹಕನ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಗ್ರಾಹಕನಿಗೆ ಎಷ್ಟು ಜವಾಬ್ದಾರಿಗಳಿರುತ್ತೋ ಅಷ್ಟೇ ಸಹ ಅವನಿಗೆ ಹಕ್ಕುಗಳು ಸಹ ಇರುತ್ತದೆ. ನೀವು ಈಗ ಆಯ್ಕೆ ಹಕ್ಕು ಬಗ್ಗೆ ಮಾತಾಡಿದ್ರಿ, ಈಗ ನಾನು ಮಾಹಿತಿ ಪಡೆದುಕೊಳ್ಳುವ ಹಕ್ಕುಗಳ ಬಗ್ಗೆ ಮಾತಾಡ್ತೀನಿ. ಪ್ರತಿಯೊಬ್ಬ ಗ್ರಾಹಕನು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡುವಾಗ ಆ ಪದಾರ್ಥದ ತೂಕ, ಅಳತೆ, ಯಾವಾಗ ತಯಾರಿಸಲಾಗಿದೆ, ಅದು ಎಷ್ಟು ದಿನಗಳ ಗಂಟ ಬಳಸಬಹುದು, ಈ ತರ ತುಂಬಾ ಮಾಹಿತಿಗಳನ್ನು ಪಡೆದುಕೊಳ್ಳುವಂತಹ ಹಕ್ಕು ಸಹ ಗ್ರಾಹಕನಿದ್ದಾಗಿರುತ್ತದೆ. ಹಾಗೆಯೇ ಒಂದು ಎಕ್ಸಾಂಪಲ್ ಹೇಳಂದ್ರೆ, ನಮ್ಮ ಅಮ್ಮ ಮೊನ್ನೆ ತಾನೇ ಒಂದು ಅಂಗಡಿಗೆ ಹೋಗಿದ್ರು. ಅವಾಗ ಅವರು ಒಂದು ಕೆಜಿದೇನೋ ಒಂದು ವಸ್ತು ತಗೊಂಬಂದಿದ್ದಾರೆ. ಅವಾಗ ಅವ್ರಿಗೆ ಅದ್ರದ್ದು ಪ್ರಮಾಣ ಏನು ಅಂತ ಕರೆಕ್ಟ್ ಆಗಿ ಅವ್ರಿಗೆ ಗೊತ್ತಾಗಿಲ್ಲ. ಅದಕ್ಕೆ ಆ ಮಾರಾಟಗಾರನ ಬಳಿ ಕೇಳಿದ್ದಾರೆ, ಇದು ಯಾವ ಪ್ರಮಾಣದಲ್ಲೈತೆ ಅಥವಾ

0: ಇದು ಎಷ್ಟು ತೂಕವಿದೆ ಅಂತ. ಆಗ ಆ ಗ್ರಾಹಕ ಬಿಸಿ ಇರೋ ಕಾರಣ ಮನೆಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆ ತರ ಎಲ್ಲ ಬೇರೆ ಬೇರೆ ಏನೋ ಹೇಳ್ಬಿಟ್ಟಿದ್ದಾರೆ. ಆಗ ನಾನು ಹೋಗಿ ಆ ಅಂಗಡಿಯವ್ರ ಹತ್ರ ಇದು ಖಂಡಿತವಾಗಿಯೂ 1 ಕೆಜಿ ವಸ್ತುನೇ ಆಗಿದೆಯಾ ಅಂತ ಕೇಳಿದೆ. ಅದಕ್ಕೆ ಅವರು ಹೌದು ಅಂತ ಹೇಳಿದ್ರು. ಯಾಕೆ ಅಂತ ಅಂದ್ರೆ ಎಷ್ಟು ಅಂಗಡಿಗಳಲ್ಲಿ ತೂಕ ಹಾಕುವಂತಹ ತಕ್ಕಡಿಗಳಲ್ಲೇ ಮೋಸ ಉಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನು ಮಾಡಿದೆ. ಒಬ್ಬ ಗ್ರಾಹಕನಾಗಿ ಅದರಿಂದ ನಮ್ಗೆ ಏನೋ ವಸ್ತು ಬಗ್ಗೆ ಅದರದ್ದು ಪ್ರಮಾಣವಾಗಲಿ ಅಥವಾ ಯಾವಾಗ ಉತ್ಪತ್ತಿಯಾಗಿದೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಕೇಳಿ ತಿಳಿದುಕೊಳ್ಳುವಂತಹ ಅಥವಾ ಮಾಹಿತಿ ಪಡೆದುಕೊಳ್ಳುವಂತಹ ಹಕ್ಕು ಸಹ ಗ್ರಾಹಕನಿಂದಾಗಿರುತ್ತದೆ.
1: ಆನಂದ್, ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಆ ಮಾಹಿತಿನ ಗೊತ್ತಿಲ್ಲದೇ ಇದ್ರೆ ಕೇಳಿ ತಿಳ್ಕೋಬೇಕು ಅಂತ. ಹಾಗೆ ನಾನು ಇನ್ನೊಂದು ರೈಟ್ಸ್ ಬಗ್ಗೆ ಹೇಳೋದಾದ್ರೆ ಕನ್ಸ್ಯೂಮರ್ ಎಜುಕೇಷನ್. ಇವಾಗ ಕನ್ಸ್ಯೂಮರ್ ಎಜುಕೇಷನ್ ಅಂತ ಅನ್ಕೊಂಡ್ರೆ ನೀವೆಲ್ಲ ಥಿಂಕ್ ಮಾಡ್ತಿರ್ಬೋದು, ಏನೋ ಎಲ್ಲ ಲಾ ಎಲ್ಲ ಓದ್ಕೊಂಡು ಸೆಕ್ಷನ್ಸ್ ಎಲ್ಲ ತಿಳ್ಕೋಬೇಕೇನೋ ಅಂತ. ಅಷ್ಟೆಲ್ಲ ಏನು ಬೇಡ. ನೀವು ಮಿನಿಮಮ್ ಇವಾಗ ನಮಗಾದ್ರೂ ಮೋಸ ಆದರೆ ನಾವು ಎಲ್ಲಿ ಕಂಪ್ಲೇಂಟ್ ರೇಸ್ ಮಾಡಬೇಕು, ಅಥವಾ ಯಾವ್ಯಾವ ಥರ ರೂಲ್ಸ್ ಇದೆ, ನಮ್ಗೆ ಹಕ್ಕೇನಿದೆ, ಇಷ್ಟೊಂದು ತಿಳ್ಕೊಳ್ಳೋದೇನೆ ಕನ್ಸ್ಯೂಮರ್ ಎಜುಕೇಷನ್. ಬೇಸಿಕ್ ಎಜುಕೇಷನ್ ತಿಳ್ಕೊಂಡ್ರೆ ಸಾಕು. ಹೀಗೆ ನೋಡೋಕೋದ್ರೆ ನಮ್ಮ ಮನೆ ಪಕ್ಕದವರೇನೆ, ಅವ್ರದ್ದು ಮದುವೆ ಇದೆ ಅಂತ ಹೇಳಿ ಹೋಲ್ಸೇಲ್ ಆಗಿ ಸ್ಯಾರೀಸ್ ಪರ್ಚೇಸ್ ಮಾಡಿದ್ದಾರೆ. 10 ಸ್ಯಾರೀಸ್ನ ಒಟ್ಟಿಗೆ ಪರ್ಚೇಸ್ ಮಾಡಿರೋದ್ರಿಂದ ಅವ್ರಿಗೆ ಟೈಮು ಇರಲಿಲ್ಲ. ನಿಮಗೆ ಎಲ್ಲರಿಗೂ ಗೊತ್ತು ಮದುವೆ ಅಂತಂದ್ರೆ ಎಷ್ಟು ಬಿಸಿ ಇರುತ್ತೆ ಅಂತ. ಅವರು ಹೋಲ್ಸೇಲ್ ಆಗಿ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ ಮನೆಗೆ ತಂದು ನೋಡಿದ್ರೆ ಒಂದ್ ಸ್ಯಾರಿ ಹಾಳಾಗ್ಬಿಟ್ಟಿದೆ. ಆ ಹಾಳಾಗಿರೋ ಸ್ಯಾರಿನ ಇವಾಗ ಏನ್ ಮಾಡೋದು, ತಗೊಂಡೋಗಿದ್ದಾರೆ ಅವ್ರು ವಾಪಸ್. ಆಯ್ತಾ, ಅವರು ಏನ್ ಹೇಳ್ತಿದ್ದಾರೆ, ನಮ್ಮ ಅಂಗಡಿಲಿ ರಿಟರ್ನ್ ಇಲ್ಲ, ನೀವು ನೋಡಿಲ್ವಾ, ಪರ್ಚೇಸ್ ಮಾಡುವಾಗ್ಲೇ ನಿಮ್ಗೆ ಅದು ಗೊತ್ತಿರಬೇಕಿತ್ತು, ಪುನಃ ಏನಕ್ಕೆ ತಂದಿದ್ದೀರಾ ಅಂತ ಅವ್ರು ರೇಗಾಡ್ತಿದ್ದಾರೆ. ಅವಾಗ ಏನ್ ಮಾಡು, ಈ ಇವ್ರು ಇದ್ರಲ್ಲ ನಮ್ಮ ಮನೆ ಪಕ್ಕದವ್ರು, ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಇತ್ತು. ಏನಂತ ಅಂತಂದ್ರೆ, ನೀವು ಯಾವುದೇ ಪ್ರಾಡಕ್ಟ್ನ ಬೈ ಮಾಡಿದ್ರು ವಿತಿನ್ 15 ಡೇಸ್ ಒಳಗಡೆ ನೀವು ರಿಟರ್ನ್ ಅಥವಾ ಎಕ್ಸ್ಟೆಂಡ್ ಮಾಡ್ಬೋದು. ಈ ನಾಲೆಡ್ಜ್ ಅವ್ರು ತಿಳ್ಕೊಂಡಿದ್ದಕ್ಕೆ ಅಲ್ವಾ ಇವತ್ತು ಅವ್ರು ಆಗ್ತಿರೋ ಮೋಸನ ಅವ್ರು ತಡೆಗಟ್ಟಿ ಅವ್ರ ಶೋಷಣೆಗೆ ಒಳಗಾಗೋದನ್ನ ತಪ್ಪಿಸ್ಕೊಂಡ್ರು. ಹಾಗೆ ನಾನು ಹೇಳೋದೇನಂತ ಅಂದ್ರೆ, ಮಿನಿಮಮ್ ನಾಲೆಡ್ಜ್, ನಿಮ್ಗೆ ಯಾವುದೋ ಜಾಸ್ತಿ ತಿಳ್ಕೋಬೇಕು ಕಾನೂನು ಬಗ್ಗೆ ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಬೇಕು ಬೇಸಿಕ್ಸ್ ಅಷ್ಟೊಂದು ತಿಳ್ಕೊಂಡ್ರೆ ಸಾಕು.
2: ಸಹನಾ ಅವರು ಚೆನ್ನಾಗಿ ಹೇಳಿದ್ರು, ಮತ್ತೆ ಆನಂದ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ರೈಟ್ಸ್ಗಳು ಹೇಗಿದ್ದಾರೆ, ಒಂದೊಂದು ಗ್ರಾಹಕನಿಗೂ ಒಂದೊಂದು ಹಕ್ಕುಗಳನ್ನ ನೀವು ಹೇಳ್ತಾ ಬಂದರೆ ನಾವು ಒಂದು ಹೇಳ್ತೀನಿ. ಅಂದರೆ ಈ ಒಂದು ಏನಿದೆ, ರೈಟ್ ಟು ಸೀಕ್ ರಿಟ್ರೇಸಲ್ ಅಂತ, ಅಂದರೆ ಪರಿಹಾರದ ಹಕ್ಕು. ಯಾವುದೇ ಒಂದು ವಸ್ತು ಅಥವಾ ಉತ್ಪನ್ನಗಳನ್ನ ತಗೊಂಡಾಗ ಅವನಿಗಾಗುವಂತಹ ಒಂದು ನಷ್ಟ ಏನಿರುತ್ತೆ, ಅದು ಫಿಸಿಕಲ್ ಆಗೂ ಆಗಿರ್ಬೋದು ಅಥವಾ ಒಂದು ಅವನ ಹಣಕಾಸಿನ ವಿಚಾರದಲ್ಲೂ ಆಗಿರ್ಬೋದು, ಅದು ಅವನು ವಾಯ್ಸ್ ರೈಸ್ ಮಾಡ್ಬೋದು. ಅದು ಒಂದು ಹಕ್ಕು. ಒಂದು
3: ಈಗ ನೀವೆಲ್ಲರೂ ಒಂದೊಂದು ಹಕ್ಕಿನ ಬಗ್ಗೆ ತಿಳಿಸ್ಕೊಟ್ರಿ, ಆದರೆ ನಾನು ಒಂದು ಮುಖ್ಯವಾದ ಹಕ್ಕಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಅದೇ ಸುರಕ್ಷತೆಯ ಹಕ್ಕು. ಸುರಕ್ಷತೆಯ ಹಕ್ಕು ಏನಕ್ಕೆ ಮುಖ್ಯ ಅಂದರೆ, ನಮ್ಮ ಮನೇಲಿ ಈಗ ವಯಸ್ಸಾಗಿರೋರು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳುಗಳಿರ್ತಾರೆ, ಅವ್ರ ಪ್ರತಿಯೊಂದು ಜವಾಬ್ದಾರಿನೂ ಕೂಡ ಆ ಮನೇಲಿ ಇರೋರ ಮೇಲೇ ಇರುತ್ತೆ. ನಮ್ಮೂರಲ್ಲಿ ಒಂದು ಘಟನೆ ಆಯಿತು, ಆ ಘಟನೆನ ನೆನಪಿಕೊಂಡಾಗೆಲ್ಲ ನನಗೆ ಸುರಕ್ಷತೆಯ ಹಕ್ಕು ಕೂಡ ಮುಖ್ಯ ಅನಿಸುತ್ತೆ. ಯಾಕಂದ್ರೆ ಆ ಮನೇಲಿ ಒಂದು ಚಿಕ್ಕ ಪಾಪು ಇತ್ತು 8 ತಿಂಗಳದು, ಅದಕ್ಕೆ ಫುಟ್ ಖಾಲಿ ಆಗಿದೆ ಅಂತೇಳಿ ಮನೆಯವರು ತಕೊಂಡ್ ಬರಕ್ ಹೇಳ್ದ, ತಕೊಂಡ್ ಬಂದ್ಬಿಟ್ರು. ತಕೊಂಡ್ ಬಂದ್ಬಿಟ್ಟು ಅವ್ರಿಗೇನೋ ಎಮರ್ಜೆನ್ಸಿ ಕೆಲಸ ಇತ್ತು ಅಂತ ಹೊರಗಡೆ ಹೊಂಟೋದ್ರು ತಂದು ಕೊಟ್ಬಿಟ್ಟು. ಆದ್ರೆ ಆ ವಸ್ತುನ ಪಾಪುಗೆ ಕೊಟ್ಟಾಗ ಅದು ಡೆತ್ತೆ ಆಗೋಗಿದೆ. ಆ ಮಗುವಿನ ಸುರಕ್ಷತೆ ಕೂಡ ನಮಗ್ ಮುಖ್ಯ, ಆ ಸುರಕ್ಷತೆ ಹಕ್ಕು ಕೂಡ ನಮಗ್ ಮುಖ್ಯ ಆಗಿರುತ್ತೆ.
4: ಇಷ್ಟೊತ್ತಿನವರೆಗೂ ಒಬ್ಬ ಗ್ರಾಹಕನ ಜವಾಬ್ದಾರಿಗಳೇನು, ಹಕ್ಕುಗಳೇನು ಅನ್ನೋದ್ರ ಬಗ್ಗೆ ಎಲ್ಲ ಮಾಡಿದ್ವಿ. ಆದ್ರೆ ಈ ಜವಾಬ್ದಾರಿ ಮತ್ತೆ ಹಕ್ಕುಗಳನ್ನ ನಮ್ಮ ಸರ್ಕಾರ ಯಾವ ಕಾಯ್ದೆಯಡಿ ಯಾವ ಕಾನೂನಿನಡಿ ಕೊಟ್ಟಿದೆ ಅನ್ನೋದು ಯಾರಿಗಾದ್ರೂ ಗೊತ್ತಾ? ಇದ್ರ ಬಗ್ಗೆ ನಾನು ಒಂದಷ್ಟು ಮಾಹಿತಿಗಳನ್ನ ಕೊಡ್ತೀನಿ. ನಾವು ಇಷ್ಟೊತ್ತವರೆಗೂ ಮಾತಾಡಿದ್ವಲ್ಲ ಹಕ್ಕುಗಳು ಜವಾಬ್ದಾರಿಗಳು, ಈ ಒಂದು ಜವಾಬ್ದಾರಿಗಳನ್ನ ಅಥವಾ ಹಕ್ಕುಗಳನ್ನ ನಮ್ಮ ಸರ್ಕಾರ ಗ್ರಾಹಕ ಸಂರಕ್ಷಣಾ ಕಾಯ್ದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಇದರ ಮುಖಾಂತರ ನಮಗೆ ಗ್ರಾಹಕರ ಸಂರಕ್ಷಣೆಗೋಸ್ಕರ ಅಂತಾನೆ ಕೊಟ್ಟಿದೆ. ಇದನ್ನ 1986 ನಮ್ಮ ಸರ್ಕಾರ ಪರಿಚಯಿಸಿದೆ. ಹಾಗೂ ಈ ಕಾಯ್ದೆ 3 ಸಲಿ ತಿದ್ದುಪಡಿಗೆ ಒಳಗಾಗಿದೆ. ಅದು ಯಾವ್ಯಾವ ವರ್ಷದಲ್ಲಿ ಅಂತ ಅಂದರೆ 1993, 2002 ಹಾಗೂ ಇತ್ತೀಚೆಗೆ 2019 ತಿದ್ದುಪಡಿಗೆ ಒಳಗಾಗಿದೆ. ಗ್ರಾಹಕನಿಗೆ ಯಾವ್ದು ನಷ್ಟ ಆದ್ರೂ ಅವನು ಅದಕ್ಕೆ ಪರಿಹಾರ ಕಂಡುಕೊಳ್ಬೋದು. ಅವನು ಆ ಪರಿಹಾರನ ಕಂಡುಕೊಳ್ಳಕ್ಕೆ ಒಂದು ವಿಧಾನ ಅಂತ ಬೇಕಲ್ಲ, ಆ ವಿಧಾನವನ್ನ 1993 ಪರಿಚಯಿಸಿದೆ. ಈ ನಷ್ಟವನ್ನ ಮಾಡಿದವರು ಅಥವಾ ಆ ನಷ್ಟ ಮಾಡೋಕೆ ಪ್ರೋತ್ಸಾಹ ಮಾಡಿದವರಿಗೆ ದಂಡಗಳನ್ನ ವಿಧಿಸೋದನ್ನ 2002 ತಿದ್ದುಪಡಿ ಮಾಡಲಾಗಿದೆ. 2002 ದಂಡವನ್ನ ಅಷ್ಟೇ ತಿದ್ದುಪಡಿ ಮಾಡಿಲ್ಲ, ಒಬ್ಬ ಗ್ರಾಹಕನಿಗೆ ಒಂದು ನಷ್ಟ ಆದ್ರೆ, ಅನ್ಯಾಯ ಆದ್ರೆ ಅವನಿಗೆ ಒಂದು ಗ್ರಾಹಕ ನ್ಯಾಯಾಲಯ ಅನ್ನೋದು ಬೇಕಲ್ವಾ, ಅದನ್ನ

0: 2002ರಲ್ಲಿ ಪರಿಚಯಿಸಿದೆ. ಇನ್ನು ಕೊನೆಯದಾಗಿ ಅಂತ ಅಂದ್ರೆ 2019ರಲ್ಲಿ ಇ ಕಾಮರ್ಸ್ ಹಾಗೂ CCPA ಅನ್ನೋ ಎರಡು ತಿದ್ದುಪಡಿಯನ್ನ ಮಾಡಿದೆ. ಈ ಇ ಕಾಮರ್ಸ್ ಯಾಕೆ ಮಾಡಿದೆ ಅನ್ನೋದು ಯುವ ಜನರಿಗೆ ಗೊತ್ತೇ ಇರುತ್ತೆ. ಯಾಕೆ ಅಂತಂದ್ರೆ ಇತ್ತೀಚಿನ ಯುಗ ಡಿಜಿಟಲ್ ಯುಗನೇ ಆಗೋಗಿದೆ ಅಂತಾನೆ ಹೇಳಿ. ಈ ಡಿಜಿಟಲ್ ಯುಗದಲ್ಲಿ ಆನ್ಲೈನ್ ಶಾಪಿಂಗ್ ಅನ್ನೋದು ಪರಿಚಯವಾಗಿರೋದ್ರಿಂದ ಆನ್ಲೈನ್ ಶಾಪಿಂಗ್ಗಳಲ್ಲೂ ಮೋಸ ನಡೀತಾ ಇದೆ. ಈ ಮೋಸ ನಡೀತಿರೋ ಕಾರಣ ಇ ಕಾಮರ್ಸ್ನ ಅಡಿಯಲ್ಲಿ ಒಂದಷ್ಟು ಪರಿಹಾರ ವಿಧಾನಗಳು, ಆನ್ಲೈನ್ನಲ್ಲಿ ಮೋಸ ಆದವರಿಗೆ ಹೇಗೆ ಪರಿಹಾರನ ಕೊಡ್ಬೋದು ಅನ್ನೋದ್ರ ಬಗ್ಗೆ ತಿದ್ದುಪಡಿನ ಮಾಡಲಾಗಿದೆ. ಈಗ ಗ್ರಾಹಕ ನ್ಯಾಯಾಲಯದ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ. ನನ್ನ ಸ್ನೇಹಿತೆ ಸಹನಾ ಇದ್ರ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾಳೆ.
1: ಹೌದು ಶ್ರಾವಣಿ, ಇವಾಗ ಎಲ್ಲರೂ ಶೋಷಣೆಗೆ ಒಳಗಾಗ್ಬಿಟ್ಟಿದ್ದೀವಿ ಅಂತ ಹೇಳಿ ಕೈ ಕಟ್ಟಿ ಕೂರೋ ಬದಲು ನಮ್ಮ ಶೋಷಣೆ ಒಳಗಾಗಿರೋದಕ್ಕೆ ಪರಿಹಾರ ಎಲ್ಲಿಗುತ್ತೆ, ನಾವ್ ಯಾರ ಹತ್ರ ಹೋಗಿ ನಾವು ಕೇಳ್ಬೇಕು, ಮತ್ತೆ ಯಾರ ಹತ್ರ ಹೋಗಿ ನಾವು ವಾಯ್ಸ್ ರೈಸ್ ಮಾಡ್ಬೋದು ಅಂತ ಅಂದ್ರೆ, ಈ ಗವರ್ನಮೆಂಟ್ ನಮ್ಗೆ 3 levels ಆಫ್ ಪ್ಲಾಟ್ಫಾರ್ಮ್ಸ್ ನ ಕ್ರಿಯೇಟ್ ಮಾಡ್ಕೊಟ್ಟಿದೆ. ಒಂದ್ಯಾವ್ದಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಫೋರಂ. ಈ ಡಿಸ್ಟ್ರಿಕ್ಟ್ ಫೋರಂ ಅಂತ ಅಂದ್ರೆ ಏನು, ಇವಾಗ 1 ರೂಪಾಯಿಂದ ನಿನಗೆ 20 ಲಕ್ಷದವರೆಗೂ ಏನೇ ನಷ್ಟ ಆದ್ರೂ ನೀನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ರೈಸ್ ಮಾಡ್ಬೇಕು. ನಿನ್ ಕಂಪ್ಲೇಂಟ್ ರೈಸ್ ಮಾಡಿಕ್ಕೆ ಸುಮ್ಮನೆ ಹೋಗಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಆಗಲ್ಲ, ಪ್ರಾಪರ್ ಎವಿಡೆನ್ಸ್ ಮತ್ತೆ ಡಾಕ್ಯುಮೆಂಟ್ಸ್, ನಿನ್ಗೆ ಯಾವಾಗ ಮೋಸ ಆಯಿತು, ಎಲ್ಲಿ ಆಯಿತು, ಆ ಥರ ಪ್ರಾಪರ್ ಆಗಿ ಎವಿಡೆನ್ಸ್ ನೀನ್ ಕೊಟ್ರೆ ಅವ್ರು ನಿನ್ಗೆ ಏನು ಕಂಪನ್ಸೇಷನ್ ಕೊಡಬೇಕು ಅದನ್ನ ಮಾಡ್ಕೊಡ್ತಾರೆ. ಹಾಗೆ ಇವಾಗ 20 ಲಕ್ಷದ ಮೇಲೆ ಜಾಸ್ತಿ ಮೋಸ ಆಗಿರೋರ್ಗೆ ಏನ್ ಮಾಡೋದು ಅಂತ ಹೇಳಿದ್ರೆ ಸ್ಟೇಟ್ ಫೋರಂ ಅಂತ ಇದೆ. ಆ ಸ್ಟೇಟ್ ಫೋರಂ ಅಲ್ಲಿ ಹೇಗೆ ಅಂತಂದ್ರೆ 20 ಲಕ್ಷದಿಂದ 1 ಕೋಟಿವರೆಗೂ ನಿನ್ಗೇನೇ ಮೋಸ ಆಗಿರ್ಲಿ ಅಥವಾ ನಿನ್ ಶೋಷಣೆಗೆ ಒಳಗಾಗಿದ್ರು ನಿನ್ಗೆ ಅವರು ಕಾಂಪನ್ಸೇಟ್ ಮಾಡ್ಕೊಡ್ತಾರೆ. ಈಗ 1 ಕೋಟಿ ಮೇಲೆ ಶೋಷಣೆಗೆ ಒಳಗಾಗಿರೋರು ಸೆಂಟ್ರಲ್ ಫೋರಂ ಅಂತ ಇದೆ. ಆ ಸೆಂಟ್ರಲ್ ಫೋರಂ ಅಲ್ಲಿ 1 ಕೋಟಿಯಿಂದ ನಿನ್ಗೆ 10 ಕೋಟಿವರೆಗೂ ಏನೇ ಲಾಸ್ ಆಗಿದ್ರು ಅಥವಾ ನೀನ್ ಶೋಷಣೆಗೆ ಒಳಗಾಗಿದ್ಯಾ ಅಂತ ಹೇಳಿದ್ರೆ ಅಲ್ಲೋಗಿ ನೀನು ಕಂಪ್ಲೇಂಟ್ ರೈಸ್ ಮಾಡ್ಬೇಕು. ಬಟ್ ಇದಕ್ಕೆಲ್ಲ ನೀವು ಹಂಗೆ ಹೋಗ್ಬಾರ್ದು, ಅದಕ್ಕೆಲ್ಲ ಪ್ರಾಪರ್ ಎವಿಡೆನ್ಸ್ ಇಟ್ಕೊಂಡೇ ನೀವು ಹೋಗ್ಬೇಕು.
2: ಸಹನ ಹೇಳಿದ್ಕೋ ಒಂದಷ್ಟು ಆಡ್ ಮಾಡ್ತೀನಿ ಅಂದರೆ, ಇವಾಗ ಅವ್ರು ಹೇಳಿದ್ರು ತುಂಬ ಚೆನ್ನಾಗಿ, ನೀವು ಪ್ರಾಪರ್ ಡಾಕ್ಯುಮೆಂಟ್ಸ್ಗಳ ಮುಖಾಂತರನೇ ಹೋಗ್ಬೋದು ಅಂತ. ಅದೇ ರೀತಿಯೇ ಪ್ರಾಪರ್ ಡಾಕ್ಯುಮೆಂಟ್ಸ್ಗಳಿದ್ದರೆ ನೀವು ಕೋರ್ಟ್ಗಳಿಗೆ ಹೋಗಿ ನೀವು ಅರ್ಜಿ ಅಥವಾ ಕಂಪ್ಲೇಂಟ್ಗಳನ್ನ ಸಲ್ಲಿಸಬೇಕಂತೇನಿಲ್ಲ. ಇವತ್ತಿನ ಈ ಒಂದು ಡಿಜಿಟಲ್ ಯುಗದಲ್ಲಿ ನಮ್ಮ ಕೈಯಲ್ಲೇ ಇದೆ ಕಂಪ್ಲೇಂಟ್ ಫೈಲ್ ಮಾಡುವಂಥದ್ದು. ಅಂದರೆ ಇವಾಗ ಹೆಲ್ಪ್ ಲೈನ್ ಬಂದಿದೆ, ಈ ನಂಬರ್ ಬೇಕಾದ್ರೆ ಒಂದ್ಸತಿ ಬರ್ಕೊಳ್ಳಿ ಎಲ್ಲಾನು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂಡರ್ 2019 ಅಂತ ಆ ಹೆಲ್ಪ್ ಲೈನ್ ನಂಬರ್ ಬಂದು 1800-11-4000-18-00-11-4-00 ಈ ಒಂದು ನಂಬರ್ಗೆ ನಾವು ಯಾವುದೇ ಒಂದು ಅಥವಾ ಕಂಪ್ಲೇಂಟ್ ಮಾಡಬೇಕಂದ್ರೆ, ನಮ್ಗೆ ಯಾವುದೇ ಒಂದು ನಷ್ಟ ಆಗಿದೆ ಅಂದರೆ ಆ ಒಂದು ನಂಬರು ಅಥವಾ ಅಂಗಡಿ ಅಡ್ರೆಸ್ ಅಥವಾ ಬೇರೆ ಏನಿದೆ ಆ ಶಾಪ್ ನೇಮು, ಶಾಪ್ ಓನರ್ ನೇಮು, ಪ್ರಾಪರ್ ಡಾಕ್ಯುಮೆಂಟ್ಸ್ಗಳನ್ನ ನೀವು ಫೈಲ್ ಮಾಡಿದ್ರೆ ಅವ್ರು ಒಂದು ಏನು ಆ್ಯಕ್ಷನ್ ಆಗಬೇಕು, ಆ ಒಂದು ಆ್ಯಕ್ಷನ್ನ ಆ ಅಂಗಡಿ ಮೇಲೆ ಅಥವಾ ನಿಮ್ಗಾಗಿರುವಂತಹ ಒಂದು ನಷ್ಟದ ಮೇಲೆ ತಗೊಳ್ತಾರೆ.
3: ಈಗ ರೂಫನ್ ಅವರು ಹೆಲ್ಪ್ ಲೈನ್ ಬಗ್ಗೆ ಹೇಳಿದ್ರು, ಅದ್ರ ಜೊತೆಗೆ ಈ ನಾನು ಹೇಳುವಂತ ವೆಬ್ಸೈಟ್ ಕೂಡ ಯೂಸ್ ಆಗುತ್ತೆ ನಿಮ್ಗೆ. ಆ ವೆಬ್ಸೈಟ್ ಯಾವುದು ಅಂತ ಅಂದ್ರೆ consumerhelpline.gov.in. ಈ ವೆಬ್ಸೈಟ್ ಮೂಲಕ ನಾವು ಏನಾದ್ರೂ ಮೋಸ ಆಗಿದ್ರೆ ಅಥವಾ ಏನಾದ್ರೂ ಫ್ರಾಡ್, ಚೀಟಿಂಗ್ ಈ ತರ ಏನಾದ್ರೂ ಮಾಡಿದ್ರೆ ಈ ವೆಬ್ಸೈಟ್ ಮುಖಾಂತರ ನಾವು ಕಂಪ್ಲೇಂಟ್ ಮಾಡ್ಬೋದು. ನಂಗೆ ಗೊತ್ತಿರೋರೊಬ್ರು ಈ ವೆಬ್ಸೈಟ್ ಮೂಲಕನೇ ಕಂಪ್ಲೇಂಟ್ ಫೈಲ್ ಮಾಡಿ ಅದಕ್ಕೆ ಪರಿಹಾರನೂ ಕೂಡ ಪಡ್ಕೊಂಡಿದ್ದಾರೆ. ಅದೇನು ಅಂತಂದ್ರೆ, ಅವ್ರ ಮನೆಗೆ ಒಂದು ಎಲೆಕ್ಟ್ರಿಕ್ ವಸ್ತುನ ತಂದಿದ್ರು, ಅದು ಸ್ವಲ್ಪ ದಿನದಷ್ಟರಲ್ಲೇ ಹಾಳಾಗ್ಬಿಡ್ತು. ಆ ಕಂಪ್ನಿಯವ್ರಿಗೆ ಕಾಲ್ ಮಾಡಿದಾಗ ಅವರು ಅಡ್ವಾನ್ಸ್ ಪೇಮೆಂಟ್ನ ಮಾಡಿಸ್ಕೊಂಡಿದ್ರು. ಅಡ್ವಾನ್ಸ್ ಪೇಮೆಂಟ್ ಮಾಡಿಸ್ಕೊಂಡಿದ್ದಾಗ ಅವರು ಎಷ್ಟು ಕಾಲ್ ಮಾಡಿದ್ರು ಪಿಕ್ ಮಾಡ್ತಿರ್ಲಿಲ್ಲ, ಇನ್ನು ನಾಳೆ ಮಾಡ್ಕೊಡ್ತೀನಿ, ಇನ್ನೊಂದು ವೀಕ್ ಬಿಟ್ಟು ಮಾಡ್ಕೊಡ್ತೀನಿ ಇದೇ ಥರ ರೀಸನ್ನ ಕೊಡ್ತಾ ಬಂದರು. ಅವಾಗ ಅವರು ಒಂದು ವೀಕ್ ಕಾಯ್ದ್ರು, ಒಂದು ಕಾಯ್ದ್ರು, ಆದರೂ ಕೂಡ ಅವ್ರು ಬರಲಿಲ್ಲ. ಅವಾಗ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ಸರಿಯಾಗಿ. ಆಗ ಅವ್ರ ಹತ್ರ ಪ್ರೂಫ್ ಇತ್ತು, ಅವರು ಅಡ್ವಾನ್ಸ್ ಪೇಮೆಂಟ್ ಮಾಡಿರೋದಾಗಿರ್ದು ಅಥವಾ ಅವರು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿರೋದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಅವ್ರ ಹತ್ರ ಪ್ರೂಫ್ ಇತ್ತು. ಆ ಪ್ರೂಫ್ ಇದ್ದಿದ್ದ ಕಾರಣದಿಂದ ವೆಬ್ಸೈಟಲ್ಲಿ ಅವ್ರು ಕಂಪ್ಲೇಂಟ್ ಮಾಡಿ ವಿತಿನ್ 7 days ಅಲ್ಲಿ ಅವ್ರಿಗೆ ರೀಫಂಡ್ ಕೂಡ ಆಯಿತು ಅವ್ರ ಅಮೌಂಟು.
4: ಇದಕ್ಕೆ ನನಗೂ ಒಂದು ಉದಾಹರಣೆ ನೆನಪರ್ತಿದೆ. ಅದೇನಂದ್ರೆ, ಇವಾಗ ಮೊನ್ನೆ ತಾನೇ ನಾನು ಒಂದು ನ್ಯೂಸ್ ನೋಡಿದೆ. ಅದರಲ್ಲಿ ಏನಪ್ಪ ಆಗಿತ್ತು ಅಂದ್ರೆ, ಒಬ್ಬ ಗ್ರಾಹಕ ಒಂದು ಚಿಪ್ಸ್ ಪ್ಯಾಕೆಟ್ ತಗೊಂಬಂದಿದ್ದಾನೆ ಮನೆಗೆ, ಅದ್ರದ್ದು ತೂಕ ಅಥವಾ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಕಡಿಮೆ ಇದೆ ಅಂತ ಅವನು ಹೋಗಿ ಕಂಪ್ಲೇಂಟ್ ರೈಸ್ ಮಾಡಿದ್ದಾನೆ. ಅದಕ್ಕೋಸ್ಕರ ಅವನಿಗೆ 1 ಲಕ್ಷ ರೂಪಾಯಿ ಪರಿಹಾರವಾಗಿ ಪಡ್ಕೊಂಡಿದ್ದಾನೆ ಶ್ರಾವಣಿ.
0: ನೀವು ಈ ಚಿಪ್ಸ್ನ ಘಟನೆ ಹೇಳಿದಾಗ ನನಗೂ ಒಂದು ಘಟನೆ ಜ್ಞಾಪಕ ಬಂತು. ಏನು ಅಂತ ಅಂದರೆ, ಒಂದು ಗರ್ಭಿಣಿ ಹೆಂಗಿಗೆ ಆದ ಅನ್ಯಾಯದ ಘಟನೆ. ಆ ಗರ್ಭಿಣಿ 5ನೇ ತಿಂಗಳು ಇರಬೇಕಾದ್ರೆ ಸ್ಕ್ಯಾನಿಂಗ್ಗೆ ಅಂತ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗ್ತಾಳೆ. ಆ ಡಯಾಗ್ನೋಸ್ಟಿಕ್ ಸೆಂಟರ್ ರಿಪೋರ್ಟ್ ಏನಂತ ಕೊಡುತ್ತಪ್ಪ ಅಂತಂದ್ರೆ ಆ ಮಗು ತುಂಬಾ ಆರೋಗ್ಯವಾಗಿದೆ ಅನ್ನುವಂಥ ರಿಪೋರ್ಟ್ನ ಕೊಡುತ್ತೆ. ಆ ರಿಪೋರ್ಟ್ನೇ ನಂಬಿಕೊಂಡು ಈ ಗರ್ಭಿಣಿ ಹೆಂಗಸು ಅವಳು ಅವಳಿಗೇನು ಕೇರ್ ಬೇಕು ಅದನ್ನ ಮಾಡ್ಕೊಳ್ತಾ ಇರ್ತಾಳೆ. ಆದ್ರೆ ಡೆಲಿವರಿ ಆದ್ಮೇಲೆ ಗೊತ್ತಾಗತ್ತೆ ಆ ಮಗುವಿನ ಹೃದಯದಲ್ಲಿ 3 ಹೋಲ್ ಇದೆ ಅಂತ. ಆ ಡಯಾಗ್ನೋಸ್ಟಿಕ್ ಸೆಂಟರು ಬೇಕು ಅಂತ ರಿಪೋರ್ಟ್ನ ಕೊಡ್ತೋ ಅಥವಾ ಅವರಿಗೆ ಗೊತ್ತಿಲ್ಲದೆ ಈ ರಿಪೋರ್ಟ್ನ ಪ್ರಿಂಟ್ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ತಾಯಿಗಂತೂ ತುಂಬಾ ಬೇಜಾರಾಗಿದೆ. ಆ ತಾಯಿ ಹೇಳು, ಇದು ನನಗೆ ಅವಾಗಲೇ ಗೊತ್ತಾಗಿದ್ರೆ ಇದಕ್ಕೊಂದು ಪರಿಹಾರ ಅನ್ನೋದನ್ನ ಕಂಡುಕೊಳ್ಬೋದಿತ್ತು ಅಥವಾ ಈ ಮಗುನ ಅಬಾರ್ಟೇ ಮಾಡಿಸ್ಬಿಡ್ಬೋದಿತ್ತು ಅಂತ ಹೇಳಿದ್ಲು. ಇದನ್ನೆಲ್ಲ ನೋಡಿದ ಅವ್ರ ತಮ್ಮ ಏನ್ ಮಾಡಿದ್ದಾರೆ, ಅವರ ಪರವಾಗಿ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ಕಂಪ್ಲೇಂಟ್ನ ಫೈಲ್ ಮಾಡಿದ್ದಾರೆ. ಇದರ ಪರಿಣಾಮ ಆ ಡಯಾಗ್ನೋಸ್ಟಿಕ್ ಸೆಂಟರ್ನ ಈಗ ಸೀಸ್ ಮಾಡಿದ್ದಾರೆ. ಸೀಸ್ ಅಷ್ಟೇ ಅಲ್ಲ, ಆ ಡಯಾಗ್ನೋಸ್ಟಿಕ್ ಸೆಂಟರ್ ಮೇಲೆ 2 ಕೋಟಿ ದಂಡ ಕೂಡ ವಿಧಿಸಿದ್ದಾರೆ. ಹೀಗೆ ನಾವು ಯುವಜನರಾಗಿ ಒಂದಷ್ಟು ಅನ್ಯಾಯಗಳು ನಡೀತಿದೆ ಅಥವಾ ನಮ್ಮ ಕಣ್ಣಿಗೂ ಗೊತ್ತಾಗ್ತಿದೆ, ನಮಗೂ ಅದು ಕಾಣಿಸ್ತಿದೆ, ಅದನ್ನ ನೋಡ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಬಾರ್ದು. ಅಯ್ಯೋ ಅದು ನನಗಲ್ವಲ್ಲ ಅವ್ರಿಗೆ ತಾನೆ ಆಗ್ಲಿ ಅನ್ನೋ ಮನೋಭಾವದಿಂದ ಈಚೆ ಬಂದು ನಾವು ಒಂದ್ ಹೆಜ್ಜೆ ಮುಂದೆ ಇಡೋಣ, ನಮ್ಮಂತೆ ಅವರು ಅಲ್ವಾ ಅನ್ನೋ ಒಂದು ಮನೋಭಾವನ ತರಿಸ್ಕೊಂಡ್ರೆ ಎಷ್ಟೋ ಅನ್ಯಾಯಗಳನ್ನ ನಾವು ಯುವಜನರಾಗಿ ತಡೆಗಟ್ಬೋದು. ಇದರ ಬಗ್ಗೆ ರೂಫಾನ್ ನಿಮ್ಮ ಅನಿಸಿಕೆ ಏನು?
2: ತುಂಬಾ ಚೆನ್ನಾಗಿ ಹೇಳಿದ್ರು ಶ್ರಾವಣಿ ಅವರೇ. ಗ್ರಾಹಕರ ಸಂರಕ್ಷಣೆ ನಾವೆಲ್ಲರ ಹೊಣೆ, ಅಂದ್ರೆ ನಾವೊಬ್ಬ ಯುವಕರಾಗಿ ಮತ್ತೆ ಪ್ರಜ್ಞಾವಂತ ಪ್ರಜೆಗಳಾಗಿ ಭಾರತವನ್ನು ಹೇಗೆ ಮುನ್ನಡೆಸಬೇಕು ಅಂತ ಒಬ್ಬ ಗ್ರಾಹಕನಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವು ಗ್ರಾಹಕರು ಯಾವಾಗ ಎತ್ಕೊಳ್ತೀವೋ ಅದೇ ರೀತಿ ಮಾರಾಟಗಾರರು ಹೆಚ್ಚು ಎತ್ಕೊಳ್ತಾರೆ. ಯಾಕಂದರೆ ನಾವು ಎಷ್ಟು ನಾವು ತಿಳ್ಕೊಂಡಿರ್ತೀವೋ ಗ್ರಾಹಕನಾಗಿ, ನಮ್ಗೆ ಗೊತ್ತಿಲ್ಲದೇ ಮಾರಾಟಗಾರನು ಮಾರ್ತಿರ್ತಾನೆ, ಅವ್ರಿಗೂ ಗೊತ್ತಿರಲ್ಲ. ನಾವು ಅವ್ರಿಗೂ ಎಜುಕೇಟ್ ಮಾಡಬೇಕು, ಮತ್ತು ನಾವು ಎಜುಕೇಟ್ ಆಗಿರೋದ್ರಿಂದ ನಮ್ಗೆ ಗೊತ್ತಿರೋವಂಥ ನಮ್ಮ ಸ್ನೇಹಿತರ ಜೊತೆಗೂ ನಾವು ತುಂಬ ಚೆನ್ನಾಗಿ ಇರುವ ಇನ್ಫಾರ್ಮೇಷನ್ಸ್ಗಳನ್ನ ಶೇರ್ ಮಾಡ್ತಾ ಅವ್ರಿಗೂ ಜಾಗರೂಕಗೊಳಿಸ್ಬೇಕು.
3: ಈಗಿನ ಗ್ರಾಹಕರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಇವಾಗ ನನಗ್ ಮೋಸ ಆಗಿದೆ ಅಂತಂದ್ರೆ ಮತ್ತೊಬ್ರಿಗೂ ಮೋಸ ಆಗ್ಬೇಕು ಅನ್ನೋ ಮನಸ್ಥಿತಿಲಿ ಈಗಿನ ನಮ್ ಗ್ರಾಹಕರು ಇರ್ತಾರೆ. ನಾ ಯುವ ಜನರಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಮಗ್ ಗೊತ್ತಿರೋದನ್ನ ಬೇರೆ ತಿಳಿಸ್ಬೇಕು.
4: ಹೌದು, ನೀವೆಲ್ಲ ಹೇಳಿದ ನಿಜ. ಇಂದಿನ ಗ್ರಾಹಕರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಎಲ್ಲಾ ಗ್ರಾಹಕರು ಎಲ್ಲಾ ಸಂದರ್ಭದಲ್ಲೂ ಅವಶ್ಯಕ ಜ್ಞಾನ ಇರೋದಿಲ್ಲ. ಅದಕ್ಕೋಸ್ಕರ ಎಷ್ಟೋ ವ್ಯಾಪಾರ ಸಂಸ್ಥೆಗಳ ವಿರುದ್ಧ ಈ ಗ್ರಾಹಕರು ಮೋಸ ಮಾಡಿದಾಗ ಧ್ವನಿ ಎತ್ತಿ ಮಾತಾಡಲು ಸಾಧ್ಯವಾಗ್ತಿಲ್ಲ. ಅದಕ್ಕೋಸ್ಕರ ಈ ನಾವೆಲ್ಲ ಯುವ ಜನತೆಗಳು ಸೇರಿ ಅವರಿಗೆ ಶಿಕ್ಷೆ ಮತ್ತೆ ಮಾಹಿತಿಯನ್ನು ಒದಗಿಸಬೇಕು.
1: ಹಾ, ಹಾಗೆ ಒಬ್ರು ಮಹಾನ್ ವ್ಯಕ್ತಿ ಹೇಳಿದರೆ, ಇಂದಿನ ಯುವ ಜನತೆನೆ ಮುಂದೆ ದೇಶ ಕಟ್ಟೋದು ಅಂತ. ಆದ್ರೆ ನಾವುಗಳು ಏನ್ ಮಾಡ್ತಿದೀವಿ, ಯಾವುದೋ ಒಂದು ವಿಷಯಕ್ಕೆ ಅಡಿಕ್ಟ್ ಆಗಿ ಅದ್ರ ಸುತ್ತನೇ ಸುತ್ತಿದ್ದೇವೆ ಹೊರತು ನಮ್ ಸೋಷಿಯಲ್ ಲೈಫ್ ಏನಾಗ್ತಿದೆ ಅನ್ನೋ ಅರಿವು ಕೂಡ ನಮಗ್ ಇರೋದಿಲ್ಲ. ಯಾರಿಗೋ ಮೋಸ ಆಗ್ತಾ ಬಿಡಿ ಅವ್ರಿಗೆ ಅಲ್ವಾ ಅಂತ ಸುಮ್ಮನಾಗ್ಬಿಡಿ, ಇವತ್ ಅವ್ರಿಗಾಗಿರೋ ಮೋಸ ನಾಳೆ ನಮಗಾಗಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಾವೇನ್ ಮಾಡ್ಬೇಕು, ನಾವೇ ಒಂದ್ ಹೆಜ್ಜೆ ಮುಂದೆ ಹೋಗಿ ಕಂಪ್ಲೇಂಟ್ ರೇಸ್ ಮಾಡೋದಾಗ್ಲಿ ಅಥವಾ ಗೊತ್ತಿಲ್ಲದೆ ಇರೋರ್ಗೆ ಮಿನಿಮಮ್ ಎಜುಕೇಟ್ ಮಾಡೋದಾಗ್ಲಿ ಮಾಡಿದ್ರೆ ಎಷ್ಟೋ ಆಗ್ತಿರೋ ಅನ್ಯಾಯಗಳನ್ನ ತುಂಬಾ ಕಮ್ಮಿ ಮಾಡ್ಬೋದು.
0: ನೀವೆಲ್ಲರೂ ಹೇಳ್ದಂಗೆ ಒಬ್ಬ ಗ್ರಾಹಕ ತನ್ನ ಹಕ್ಕು ಮತ್ತೆ ಜವಾಬ್ದಾರಿಯನ್ನ ತಿಳ್ಕೊಂಡು ಅದರಂತೆ ಕರೆಕ್ಟಾಗಿ ನಡೆದುಕೊಂಡ್ಬಿಟ್ರೆ ಎಷ್ಟೋ ಅನ್ಯಾಯಗಳಿಂದ ಅವನು ಪಾರಾಗ್ಬೋದು. ಹಂಗೂ ಅನ್ಯಾಯ ಆಯ್ತಾ, ಆ ಅನ್ಯಾಯ ಆಗಿರೋದಕ್ಕೆ ಪರಿಹಾರ ಕೊಡೋಕೆ ಅಂತಾನೆ ನಮ್ಮ ಸರ್ಕಾರ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಒಂದಷ್ಟು ಪರಿಹಾರ ವಿಧಾನವನ್ನ ಕೂಡ ಹೇಳ್ಕೊಟ್ಟಿದೆ. ಅದರಂತೆ ಹೋಗಿ ನಾವು ಪರಿಹಾರವನ್ನ ಪಡೆದುಕೊಳ್ಬಹುದು. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯನ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಏನಪ್ಪ ಅಂತ ಅಂದ್ರೆ ಕೊಳ್ಳುಬಾಕತನ. ಈಗಂತೂ ನಮ್ಮ ಬೆರಳ ಅಂಚಿನಲ್ಲೇ ಎಲ್ಲಾನು ನಡೆದೋಗೋ ಅಂತ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯನ್ನ ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೊಳ್ಬೇಕು. ಈ ಆನ್ಲೈನ್ ಶಾಪಿಂಗ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗ ಮಾಡ್ಬೇಕು. ಇಲ್ಲ ಯಾವುದೋ ಆಫರ್ ಇದೆ ತಗೊಂಡ್ಬಿಡೋಣ, ಅಯ್ಯೋ ಇದು ಡಿಸ್ಕೌಂಟ್ ಇದೆಯಂತೆ ಇದನ್ನ ತಗೊಂಡ್ಬಿಡೋಣ ಅನ್ನೋದು ಆನ್ಲೈನ್ ಶಾಪಿಂಗ್ ಅಲ್ಲಿ ನೋಡಿದ್ರೆ ಇನ್ನು ಅಯ್ಯೋ ನಮ್ಮ ಪಕ್ಕದ ಮನೆಯವ್ರ ಮನೆ ಫ್ರಿಡ್ಜು ನಮ್ಮನೆ ಫ್ರಿಡ್ಜ್ಗಿಂತ ದೊಡ್ಡದಿದೆ, 2 ಬಾಗ್ಲಿದೆಯಂತೆ ಅನ್ನೋ ಒಂದು ತೋರ್ಪಡಿಕೆಯ ಜೀವನಕ್ಕೋಸ್ಕರ ವಸ್ತು ಅಥವಾ ಸೇವೆಗಳನ್ನ ಪಡೆದುಕೊಳ್ಬಾರ್ದು. ನಮಗೆ ಅವಶ್ಯಕತೆ ಇದೆಯಾ, ಅದರಿಂದ ನಮಗೆ ಅನುಕೂಲ ಆಗತ್ತಾ ಅನ್ನೋ ಅಂಶಗಳನ್ನೆಲ್ಲ ಒಂದ್ಸಲ ಯೋಚನೆ ಮಾಡಿ ತಗೊಂಡ್ರೆ ಈ ತರ ಎಷ್ಟೋ ವಸ್ತು ಅಥವಾ ಸೇವೆಗಳನ್ನ ಬೇಡದೆ ಉಪಯೋಗಿಸ್ಕೊಳ್ಳೋದು ಕಡಿಮೆ ಆಗತ್ತೆ. ನಮ್ಮ ಅನುಕೂಲಕ್ಕೆ ಅವಶ್ಯಕತೆಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ತಗೊಳ್ಳೋ ಬದಲು ಜಾಣರಾಗೋಣ, ಜಾಗರೂಕರಾಗೋಣ.
5: ಗ್ರಾಹಕ ಸಂರಕ್ಷಣೆ.

ಇಲ್ಲಿ ಯುವ ಜನರ ಪಾತ್ರ ಏನಿರಬೇಕು, ನಾವೆಷ್ಟೆಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ ಅನ್ನೋದನ್ನು ಬಹಳ ಸೊಗಸಾಗಿ ವಿದ್ಯಾರ್ಥಿಗಳು ತಿಳಿಸ್ಕೊಟ್ಟಿದ್ದಾರೆ. STG ಪ್ರಥಮ ದರ್ಜೆ ಕಾಲೇಜು, ಮಂಡ್ಯ ಜಿಲ್ಲೆ ಚಿನ್ನಗುರುಳಿ ಗ್ರಾಮದವರು ಆನಂದ, ರೂಫಾನ್ ಫಾಜಲ್, ಸೋನು ಹಾಗೂ ಸಹನ. ಚರ್ಚೆಯನ್ನು ನಡೆಸಿಕೊಟ್ಟವರು ಶ್ರಾವಣಿ ಗಿರೀಶ್. ಈ ಕಾರ್ಯಕ್ರಮ ನಮ್ಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಕೇಳ್ತಾ ಇದ್ದೀರಿ ಶುಕ್ರವಾರದ ವಿಶೇಷ ಯುವ ಧ್ವನಿ. ಈಗ ಒಂದು ಗೀತೆಯನ್ನು ಕೇಳೋಣ.

ನಗುವಿನ ಹೂಗಳ ಮೇಲೆ ಚಿತ್ರದ ಗೀತೆ ಕೇಳಿದಿರಿ. ತೈಜೀಂದರ್ ಸಿಂಗ್ ಹಾಗೂ ನಿಹಾರಿಕಾ ನಾಥ್ ಅವರ ಧ್ವನಿಗಳಲ್ಲಿ ಇವತ್ತಿನ ಯುವಧ್ವನಿಯಲ್ಲಿ ಪ್ರತಿಭಾವಂತ ಗಾಯಕಿ ರೇವತಿ ಅನಿಲ್ ಅವರ ಜೊತೆ ಸ್ವಲ್ಪ ಮಾತುಕತೆ ಆಡೋಣ. ಇವತ್ತಿನ ಯುವಜನತೆಗೆ ಕಲೆಯಲ್ಲಿ ಆಸಕ್ತಿ ಇಲ್ಲ, ಓದಲ್ಲಿ ಆಸಕ್ತಿ ಇಲ್ಲ, ಅಥವಾ ಸಾಹಿತ್ಯದಲ್ಲಿ ಆಸಕ್ತಿ ಇಲ್ಲ, ಅವರ ಗಮನ ಎಲ್ಲೂ ಕೇಂದ್ರೀಕೃತ ಆಗಿರೋದಿಲ್ಲ, ಹೀಗೆಲ್ಲ ಎಷ್ಟೊಂದು ಮಾತುಗಳನ್ನು ಸುಖ ಸುಮ್ಮನೆ ನಾವು ಹೇಳೇ ಬಿಡ್ತೀವಿ. ಆದರೆ ಹಾಗೆಲ್ಲ ಹೇಳೋದು ಎಷ್ಟು ಸರಿ? ಜೀವನದ ದಾರಿ ಕಂಡುಕೊಳ್ಳೋದಕ್ಕೆ ಎಷ್ಟೊಂದು ಅವಕಾಶಗಳಿವೆ. ನಮ್ಮ ಯುವಜನತೆ ಅವಕಾಶಗಳನ್ನು ಬೆನ್ನಟ್ಟಿ ಹೋಗ್ತಾ ಇದ್ದಾರೆ. ಅವರು ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ಎಷ್ಟೆಲ್ಲ ಮಾರ್ಗಗಳನ್ನು ಹುಡುಕೊಂಡಿದ್ದಾರೆ ಅಂದಾಗ ನಿಜವಾಗಿ ಆಶ್ಚರ್ಯ ಆಗುತ್ತೆ. ರೇವತಿ ಅನಿಲ್ ಅವರ ಸಾಧನೆ ಅಪೂರ್ವವಾದದ್ದು. ಇದು ಧಾರವಾಡ ಕೇಂದ್ರದ ಕೊಡುಗೆ. ಮಾಯಾರಾಮನ್ ಅವರು ಮಾತನಾಡಿಸಿದ್ದಾರೆ ರೇವತಿ ಅವರನ್ನು ಕೇಳೋಣ. ರೇವತಿ ಅನಿಲ್, ಪ್ರತಿಭಾವಂತ ಯುವ ಗಾಯಕಿ, ಇವರೊಂದಿಗಿನ ಒಂದು ಸಣ್ಣ ಸಂವಾದ.

0: ಆಹಾ, ಎಂಥ ಅರ್ಥಪೂರ್ಣವಾದಂತಹ ಸಾಹಿತ್ಯ, ಅದಕ್ಕೆ ಅಷ್ಟು ವಿದ್ವತ್ಪೂರ್ಣವಾದ ಸಂಗೀತ ಸಂಯೋಜನೆ, ಅಷ್ಟೇ ಸುಮಧುರವಾದ ಪ್ರಸ್ತುತಿ ರೇವತಿಯವರದು. ರೇವತಿ, ಈಗ ಈ ಹಾಡಿನ ಮೋದದ ನಂತರ ಮಾತಿನ ಆಮೋದ. ಈಗ ಹೇಳಿ, ನಿಮ್ಗ ಈ ಸಂಗೀತದ ಸೆಳೆತ ಶುರು ಆಗಿದ್ದು ಯಾವಾಗ?
1: ಬೇಸಿಕಲಿ ನನ್ನ ಫ್ಯಾಮಿಲಿ ಒಳಗ ನನ್ನ ಮುತ್ತಜ್ಜ ಅವರು ಕೀರ್ತನಕಾರರಿದ್ರು, ಹಾಗೆ ನಮ್ಮಪ್ಪ ಹಾಡ್ತಿದ್ರು, ನಮ್ಮ ಅಮ್ಮನೂ ಹಾಡಿದ್ರು, ನಮ್ಮ ಅಕ್ಕನೂ ಹಾಡ್ತಾಳೆ. ಸೊ ಹಾಗಾಗಿ ನನ್ನೊಳಗೂ ಇಂಟ್ರೆಸ್ಟ್ ಅದ, ನನ್ನ ವಾತಾವರಣದೊಳಗ ಮ್ಯೂಸಿಕ್ ಇರೋದ್ರಿಂದ ನಂಗೂ ಇಂಟ್ರೆಸ್ಟ್ ಹುಟ್ಟಿತು. ಸೊ ನಾನು 4 ವರ್ಷ ಇದ್ದಾಗಿಂದ ರಾಮಕೃಷ್ಣಕ್ಕೆ ಹೋಗಿ ಸೇವೆ ಮಾಡ್ತಿದ್ದೆ, ಭಕ್ತಿ ಗೀತೆಗಳು ಹಾಡ್ತಿದ್ದೆ ದೇವಿ ಮುಂದೆ, ಹಾಗೆ ರಾಯರ ಮಠಕ್ಕೂ ಹೋಗ್ತಿದ್ದೆ. ಸೊ ಆವಾಗಿಂದ ನನ್ನ ಜರ್ನಿ ಶುರು ಅದ. ನಾನು ಸ್ಲೋಲಿ ಬೇಸಿಕ್ ಟ್ರೈನಿಂಗ್ ನನ್ನ ಶುರು ಆಯಿತು ಶ್ರೀ ಆನಂದ್ ದೇಸಾಯಿ ಅವ್ರ ಹತ್ರ. ಹಾಗೆ ನಾ ಕೋವಿಡ್ನಲ್ಲಿ 1 ವರ್ಷ ನಾನು ಕೊಲ್ಹಾಪುರದವರು ತುಷಾರ್ ಶಿಂದೆ ಅವ್ರ ಹತ್ರ ಟ್ರೈನಿಂಗ್ ಶುರು ಆಯಿತು. ಆಮೇಲೆ ಬರ್ತಾ ಬರ್ತಾ ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಲೈವ್ ಮ್ಯೂಸಿಕ್ AIR ಆರ್ಟಿಸ್ಟ್ A-grade ಆರ್ಟಿಸ್ಟ್ ನನ್ನ ಗುರುಗಳು ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವ್ರ ಹತ್ರ ನಾನು ಸೇರ್ಕೊಂಡೆ. ನನ್ನ ಅಕ್ಕನೂ ಅವ್ರ ಹತ್ರ ಕಲಿತಿದ್ಲು. ಸೊ ಆಗಿನ ನಂದು ಶುರು ಆಯ್ತು. ಅವಾಗ ಅವ್ರ ಬಗ್ಗೆ ಮಾಡೋದು ನಂಗೆ ಬಹಳ ಅದ, ಎಷ್ಟು ಮಾತಾಡಿದ್ರು ಕಡಿಮೆನ.
0: ಸಾಕಷ್ಟು ಕೃತಿಗಳನ್ನ, ಒಳ್ಳೊಳ್ಳೆ ಕೃತಿಗಳನ್ನ, ಆಮೇಲೆ ಬೇರೆ ಬೇರೆ ಭಾವಗೀತೆಗಳನ್ನ ಅವ್ರ ಮುಖಾಂತರ ತಾವು ಕಲ್ತ್ರಿ. ಅಂತೂ ಸಂಗೀತದ ಆಸಕ್ತಿ ಹಿಂಗ ಮುಂದುವರ್ಕೊಂಡು ಬಂತು. ಇದು ಸುಗಮ ಸಂಗೀತದ ಆರಂಭ ಆಯ್ತು. ಸಂಗೀತ ಒಂದ್ ರೀತಿ ಒಳಗ ನಿಮ್ಗ ಮನೆತನದ ಬಳುವಳಿ ಅಂದಂಗಾತು ರೀತಿ. ಆಮೇಲೆ ಶಾಸ್ತ್ರೀಯ ಸಂಗೀತವನ್ನ, ಈ ಶಾಸ್ತ್ರೀಯ ಚೌಕಟ್ಟಿನೊಳಗ ಸ್ವರಗಳನ್ನ ಅಭ್ಯಾಸ ಮಾಡಬೇಕು ಅನ್ನೋ ಆಸೆ ಹುಟ್ಟಿದ್ದು ಯಾವಾಗ?
1: ನಂಗೆ 11 ವರ್ಷ ಇದ್ದಾಗಿಂದ ನನ್ನ ಪ್ರಾಪರ್ ಕ್ಲಾಸಿಕಲ್ ಟ್ರೈನಿಂಗ್ ಶುರು ಆಯ್ತು. ನಾನು ಯಾವಾಗ ಲೈಟ್ ಮ್ಯೂಸಿಕ್ ಕಲಿತಿದ್ದೆ ಅವಾಗಲೇ ನಂಗೆ ಡಾಕ್ಟರ್ ನಾಗಲಿಂಗ್ ಮುರ್ಗಿ ಅವರು, ನಂಗೆ ರಾಮಕೃಷ್ಣ ಆಶ್ರಮದಿಂದ ಅವ್ರ ಪರಿಚಯ ಆಯ್ತು. ಅವಾಗಿಂದ ಅವ್ರು ಭಾಳ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಾರೆ.
0: ಒಳ್ಳೆ ತಬಲಾವಾದಕ ಅವರು?
1: ಹೌದು, ಒಳ್ಳೆ ತಬಲಾವಾದಕರು. ಅವರು ರೆಫರ್ ಮಾಡಿದ್ರು ಡಾಕ್ಟರ್ ಶಕ್ತಿ ಪಾಟೀಲ್ ಅವ್ರ ಹತ್ರ. ಸೊ ನಾನು ಅಲ್ಲಿ ಕಲೀಲಿಕ್ಕೆ ಶುರು ಮಾಡಿದ್ದೆ. ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಿಂದ
0: ಶಾಸ್ತ್ರೀಯ ಸಂಗೀತದ ಓಂಕಾರ ಆಗಿದ್ದು ಅಲ್ಲಿ.
1: ಹೌದು, ಪ್ರಾಪರ್ ಆಗಿ, ಯಾಕಂದ್ರೆ ನಾವು ಮುನ್ನೂ ಕಲಿತಿದ್ದೆ ಬೇಸಿಕ್ ಏನು ಒಂದಿಷ್ಟು ರಾಗ, ಬಟ್ ರಾಗ್ ವಿಸ್ತಾರ ಮತ್ತು ಏನ್ ರಾಗ್ ಡೆವಲಪ್ಮೆಂಟ್ ಇರ್ತದೆ, ಎಸ್ಟಾಬ್ಲಿಷ್ಮೆಂಟ್, ಅವೆಲ್ಲ ನಾನು ಶಕ್ತಿ ಪಾಟೀಲ್ ಅವ್ರ ಹತ್ರನೇ ಕಲಿತೆ. ಅವ್ರು ಭಾಳ ಮೆಟರ್ನಲ್ ಇದಾರೆ, ಎಲ್ಲ ಭಾಳ ನಮ್ಮ ಫ್ಯಾಮಿಲಿ ಮೆಂಬರ್ ಟೈಪ್ ಟ್ರೀಟ್ ಮಾಡ್ತಾರೆ. ಅವ್ರ ಹತ್ರ ನಾನು ಕ್ಲಾಸಿಕಲ್ ಶುರು ಆಯ್ತು.
0: ಪ್ರೀತಿ ಅಂತಃಕರಣ ತುಂಬಿದ ಸುಸ್ವರಗಳನ್ನ ನಿಮ್ಮೊಳಗ ತುಂಬಿಕೊಂಡ್ರಿ. ಹಂಗ ಮುಂದೆ ಶಾಸ್ತ್ರೀಯ ಸಂಗೀತದ ಯಾನಕ್ಕೂ ಶುರು ಆಯ್ತು. ಆಮೇಲೆ ಸಾಲಿ ಕಾಲೇಜು ಅಂತಂದ್ಮೇಲೆ ಅನೇಕ ಸ್ಪರ್ಧೆಗಳಿರ್ತಾವ, ಅಲ್ಲೆಲ್ಲ ಭಾಗವಹಿಸುವಂತಹ ಒಂದು ಅವಕಾಶ ಸಿಗ್ತಾ?

0: ಎಸ್ ಮ್ಯಾಮ್, ನಾನು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ಗಳಿಗೆ ಹೋಗ್ತಿದ್ದೆ. ಕಾನ್ ಕಾಂಪಿಟೇಷನ್ ಲಾಸ್ಟ್ 3 ಇಯರ್ಸಿಂದ ನಾನು ಫಸ್ಟ್ ಪ್ರೈಸ್ ತಗೊಂಡು ಬಂದಿದ್ದೀನಿ. ಇದೆಲ್ಲ ನಮ್ಮ ಗುರುಗಳ ಆಶೀರ್ವಾದ, ಪ್ಲಸ್ ಅವರು ಕಲಿಸಿದ್ದ ಮೇಲೆ ನಾನು ಹಾಡಿದ್ದು.
1: ಈಗ ರೇವತಿ, ಶಾಸ್ತ್ರೀಯ ಸಂಗೀತ ಒಂದ್ ಕಡೆ ಕಲಿತೀರಿ, ಆಮೇಲೆ ಸುಗಮ ಸಂಗೀತ ಕೂಡ ಕಲಿತೀರಿ. ಈಗ ಅದಕ್ಕೆ ಆದಂತಹ ಅಭ್ಯಾಸದ ಕ್ರಮವನ್ನ ನಾವೇ ಇಟ್ಕೊಂಡಿರಿ ನೀವು, ಅಂದ್ರೆ ಇಷ್ಟು ಹೊತ್ತು ಶಾಸ್ತ್ರೀಯ ಸಂಗೀತ, ಇಷ್ಟು ಸುಗಮ ಸಂಗೀತ ಅಂತ ಹಿಂಗ ಇಟ್ಕೊಂಡಿರ, ಅಥವಾ ನಿಮ್ಮ ಅಭ್ಯಾಸದ ಕ್ರಮ ಹೆಂಗದ?
0: ಆಕ್ಚುಲಿ ನಾ ಹಿಂಗ ಸಪರೇಟ್ ರಿಯಾಜ್ ಮಾಡ್ತೀನಿ, ಕ್ಲಾಸಿಕಲ್ ಸಪರೇಟ್ ಅಂಡ್ ಲೈಟ್ ಮ್ಯೂಸಿಕ್ ಸಪರೇಟ್. ಮುಂದ್ ಮಾರ್ನಿಂಗ್ 1-2 hours, ಈವ್ನಿಂಗ್ 2 hours, ಕಾಲೇಜ್ ಮ್ಯಾನೇಜ್ ಮಾಡ್ಕೋತ ಎಷ್ಟಾಗ್ತದ ಅಷ್ಟು ಮಾಡ್ತೀನಿ.
1: ಈಗೇನು ಓದ್ಲಿಗತ್ತೀರಿ?
0: ನಾ PUC ಫಸ್ಟ್ ಇಯರ್ ಓದ್ಲಿಗತ್ತೀನಿ, ಚಿನ್ಮಯ ಕಾಲೇಜ್ ನಲ್ಲಿ ಕಾಮರ್ಸ್.
1: ಈಗ ಮುಂದ ಇನ್ನಷ್ಟು ಮಾತಾಡೋದಕ್ಕಿಂತ ಮುಂಚೆ ಒಂದು ಶಾಸ್ತ್ರೀಯ ಸಂಗೀತದ ತುಣುಕನ್ನ ನಮ್ಮ ಶ್ರೋತೃಗಳಿಗೆ ಕೇಳಿಸ್ಬಿಡ್ರಲ್ಲ.
0: ನನ್ನ ಗುರುಗಳು ಪಂಡಿತ್ ಅಜಯ್ ಪೋಹನ್ಕರ್, ಸಂಗೀತ್ ಸಮ್ರಾಟ್ ಅವರು ಒಂದು ಕಲ್ಸಿದೊಂದು ಬಂದಿಷ್ಟು ಹಾಡ್ತೀನಿ, ರಾಗ್ಯಮನ್ ಅಲ್ಲದು.

0: ಬಹಳ ಅಲೌಕಿಕ ಆನಂದವನ್ನ ಒದಗಿಸಿಕೊಡುವಂತಹ ಶಾಸ್ತ್ರೀಯ ಸಂಗೀತ. ಕಳೆದ ಎಷ್ಟು ವರ್ಷಗಳಿಂದ ಈ ಶಾಸ್ತ್ರೀಯ ಸಂಗೀತವನ್ನ ತಾವು ಅಭ್ಯಾಸ ಮಾಡ್ತಾ ಇದ್ದೀರಿ ರೇವತಿ?
1: ಪೂರಾ ರಾಗ ಮಾಹಿತಿ ನಾನು ತಿಳ್ಕೊಂಡಿದ್ದು 8th standard ಇಂದ. ಅದಕ್ಕಿಂತ ಮುಂಚೆ ನಾನು ಬರೀ ಲೈಟ್ ಮೇಲೆ ಫೋಕಸ್ ಮಾಡ್ತಿದ್ದೆ, ಬಟ್ ಪ್ರಾಪರ್ ಆಗಿ ನಾನು ಶುರು ಮಾಡಿದ್ದು 8th standard ಇಂದ. ಮತ್ತೆ ಡಾಕ್ಟರ್ ಶಕ್ತಿ ಪಾಟೀಲ್ ಮೇಡಮ್ ಕಡೆ ನಾನು ಶುರು ಮಾಡಿದ್ದೆ ಅಲ್ಲ, ಅವ್ರು ಭಾಳ ಕೇರಿಂಗ್, ಪ್ಲಸ್ ಯಾವಾಗೂ ಅವೈಲೇಬಲ್ ಇರ್ತಾರೆ ನನ್ನ ಸಲುವಾಗಿ. ಈಗ ರೀಸೆಂಟ್ಲಿ ನನ್ನ 10th board exams ಇದ್ದಾಗೂ ನಂಗೆ ಬೋರ್ಡ್ ಎಕ್ಸಾಮ್ ಭಾಳ ಡಿಫಿಕಲ್ಟ್ ಆಗಬಾರ್ದು, ನಂಗೆ ತ್ರಾಸ ಆಗಬಾರ್ದು ಅಂತ ಹೇಳಿ ಅವ್ರು ಆನ್ಲೈನ್ ಕ್ಲಾಸ್ ನನ್ನ ಸಲುವಾಗಿ ತೊಗೊಂಡ್ರು. ಅದು ಭಾಳ ದೊಡ್ಡ ವಿಷಯ, ಅಷ್ಟು ದೊಡ್ಡವ್ರು ನನ್ನ ಸಲುವಾಗಿ ಆನ್ಲೈನ್ ಕ್ಲಾಸ್ ತಗೊಳ್ಳೋದು. ಸೊ ಭಾಳ ಖುಷಿ ಆಗ್ತದೆ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಹರ್ ಆಸ್ ಮೈ ಗುರು.
0: ಹೌದಾ? ಇಲ್ಲ, ಸಂಗೀತ ಕ್ಷೇತ್ರದೊಳಗೆ ಗುರು ಅನ್ನೋವಂಥವ್ರು ಬಹಳ ಮುಖ್ಯ ಆಗ್ತಾರೆ. ಅವರ ಮಾರ್ಗದರ್ಶನದೊಳಗೆ ನಾವು ಮುಂದುವರಿಯೋದು. ನಾವೇನಾದ್ರು ಒಂದಿಷ್ಟು ಒಳ್ಳೆಯ ಸುಸ್ವರಗಳನ್ನ ಜನರಿಗೆ ಕೇಳಿಸ್ತೀವಿ ಅಂತಂದ್ರೆ ಅದು ಬಹುಶಃ ಗುರುಗಳ ಆಶೀರ್ವಾದ ಅಂತ ಅನಿಸ್ತದೆ. ಸಂಗೀತ ಕ್ಷೇತ್ರದೊಳಗಾಗಿರ್ಬಹುದು, ನೃತ್ಯ ಕ್ಷೇತ್ರದೊಳಗಾಗಿರ್ಬಹುದು, ಗುರುಗಳ ಸ್ಥಾನ ಬಹಳ ಮುಖ್ಯ ಆಗಿರ್ತದೆ. ಯಾಕಂತಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮ ಜೀವನದೊಳಗೆ ಎಷ್ಟು ಮುಖ್ಯ ಆಗ್ತಾರೋ ಅಷ್ಟು ಗುರುಗಳು ಮುಖ್ಯ ಆಗ್ತಾರೆ. ಈ ಬಗ್ಗೆ ತಾವೇನು ಹೇಳ್ತೀರಿ?
1: ಹೌದು, ಆಕ್ಚುಲಿ ಬಿಕಾಸ್ ಪೇರೆಂಟ್ಸ್ ಸಪೋರ್ಟ್ ಅಂತೂ ಬೇಕಾ ಬೇಕಾ. ಸೊ ನನ್ನ ಟಾಪಿಕ್ನಾಗ ನನ್ನ ಪೇರೆಂಟ್ಸ್ ಆರ್ ವೆರಿ ಸಪೋರ್ಟಿವ್. ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಕ್ಕ ಎಲ್ಲರೂ ಭಾಳ ನಂಗೆ ಏನು ಬೇಕದ್ ನಂಗೆ ಮಾಡೋದು. ನಂಗೆ ಆ್ಯಕ್ಚುಲಿ ಚಾಯ್ಸ್ ಇತ್ತು, ಅಕಾಡೆಮಿಕ್ಸ್ನಾಗ ಮುಂದೆ ಹೋಗ್ತೀವೋ ಇಲ್ಲ ಸಂಗೀತದಾಗ ಮುಂದೆ ಹೋಗ್ತೀವೋ. ಸೊ ನಾನು ಸಂಗೀತ ನಂಗೆ ಭಾಳ ನಂಗೆ ಇಂಟ್ರೆಸ್ಟ್ ಇದೆ ಮೊದಲಿಂದ. ಸೊ ಐ ಚೋಸ್

0: ಮ್ಯೂಸಿಕ್ ಆ್ಯಂಡ್ ಪೇರೆಂಟ್ಸು ಸಪೋರ್ಟ್ ಅದ, ಪ್ಲಸ್ ಗುರುಗಳ ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟ್, ಒಳ್ಳೆ ಗುರು ಸಿಗೋದು ಭಾಳ ಇಂಪಾರ್ಟೆಂಟ್. ಸೊ ನನಗೆ ಮೂರೂ ಜನ ಭಾಳ ಒಳ್ಳೆ ಗುರು ಸಿಕ್ಕಾರ. ಲೈಟ್ ಮ್ಯೂಸಿಕ್ನಾಗ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರು ಭಾಳ ದೊಡ್ಡ ಕಂಪೋಸರ್, ಪ್ಲಸ್ ಅಷ್ಟೇ ಒಳ್ಳೆ ಟೀಚರ್, ಅಷ್ಟೇ ಒಳ್ಳೆ ಸಿಂಗರ್. ಆ್ಯಂಡ್ ಪಂಡಿತ್ ಅಜಯ್ ಪೋಹನ್ಕರ್ ಅವರು ಭಾಳ ಚೆನ್ನಾಗಿ ನಂಗೆ ಹೇಳ್ಕೊಡ್ತಾರೆ. ಹಿ ಟ್ರೀಟ್ಸ್ ಮೀ ಲೈಕ್ ಐ ಆಮ್ ಹಿಸ್ ಓನ್ ಗ್ರ್ಯಾಂಡ್ ಡಾಟರ್, ವಿಚ್ ಈಸ್ ಅ ವೆರಿ ಬಿಗ್ ಥಿಂಗ್. ಈಸ್ ಅ ವರ್ಲ್ಡ್ ರಿನೌಂಡ್ ಆರ್ಟಿಸ್ಟ್ ಆ್ಯಂಡ್ ಭಾಳ ಖುಷಿ ಆಗ್ತದೆ, ವೆರಿ ಗ್ರೇಟ್ಫುಲ್. ಡಾಕ್ಟರ್ ನಾಗಲಿಂಗ್ ಮುರ್ಗಿ ಅವ್ರ ಜೊತೆಗೆ ಶ್ರೀ ಚಿದಂಬರ್ ಜೋಶಿ ಅವರು ಹಾರ್ಮೋನಿಯಂ ವಾದಕರು, ಅವ್ರು ಯಾವಾಗೂ ಸಪೋರ್ಟ್ ಮಾಡ್ಕೊಂತಿದ್ದಾರೆ. ಎವ್ರಿ ಸ್ಟೆಪ್ ಅವ್ರ ಗೈಡೆನ್ಸ್ ಇದ್ದೇ ಇತ್ತು. ಪ್ರತಿ ಯಾವ ಕಾಂಪಿಟೇಷನ್ ಇರಲಿ, ಯಾವುದೇ ಪರ್ಫಾರ್ಮೆನ್ಸ್ ಇರಲಿ, ಚಿದು ಅಣ್ಣ ಯಾವಾಗೂ ನನಗೆ ಸಪೋರ್ಟ್ ಮಾಡ್ಕೊತ ಬಂದಾರೆ, ಗೈಡ್ ಮಾಡ್ಕೊತ ಬಂದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್.
1: ಈಗಾಗಲೇ ಸಾಕಷ್ಟು ಕಡೆ ತಾವು ದೊಡ್ಡ ದೊಡ್ಡ ವೇದಿಕೆಗಳೊಳಗೆ ಪ್ರದರ್ಶನ ನೀಡಿರಿ, ಆ ಹಾಡುಗಳನ್ನು ಹಾಡಿರಿ, ಮತ್ತು ಶಾಸ್ತ್ರೀಯ ಸಂಗೀತವನ್ನು ಕೂಡ ಪ್ರಸ್ತುತಪಡಿಸಿರಿ. ಹಿಂದೂಸ್ತಾನಿ ಸಂಗೀತ ಲೋಕದೊಳಗೆ ಪಂಡಿತ್ ಅಜಯ್ ಪೋಹಣ್ಕರ್ ಅವರದು ದೊಡ್ಡ ಹೆಸರು. ಸಂಗೀತ ಸಾಮ್ರಾಟ್ ಪಂಡಿತ್ ಅಜಯ್ ಪೋಹಣ್ಕರ್ ಅವರ ಮಾರ್ಗದರ್ಶನದೊಳಗ ಶಾಸ್ತ್ರೀಯ ಸಂಗೀತ ಕಲಿಯುವಂತಹ ಭಾಗ್ಯವನ್ನ ಹೆಂಗ್ ಪಡ್ಕೊಂಡ್ರಿರ್ತಿ?
0: ಆಕ್ಚುಲಿ ನನ್ನ ಫಸ್ಟ್ ನಾನು ಕ್ಲಾಸಿಕಲ್ ಕಾನ್ಸರ್ಟ್ ಪದ್ಮವಿಭೂಷಣ್ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಅವ್ರ ಮನ್ಯಾಗ ಆಗಿತ್ತು. ಸೊ ಅಲ್ಲಿ ರೆಕಾರ್ಡಿಂಗ್ ನಮ್ಮ ಹುಬ್ಳಿ ಧಾರವಾಡಿನ ಖ್ಯಾತ ಆರ್ಗನೈಸರ್ ಮತ್ತು ನನ್ನ ಮೆಂಟೋರ್ ಶ್ರೀ ವಿನಯ ನಾಯಕ್ ಸರ್, ಅವರು ಅಜಯ್ ಪೋಹಣ್ಕರ್ ಅವರಿಗೆ ನನ್ನ ರೆಕಾರ್ಡಿಂಗ್ ಕಳಿಸಿದ್ರು. ಆ ರೆಕಾರ್ಡಿಂಗ್ ಕೇಳಿ ಅವರಂದ್ರು, ಐ ಸಿ ದ ಪೊಟೆನ್ಶಿಯಲ್, ಈಕಿ ಕಲಿಸ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ತಾವಾಗೆ ಅಂದ್ರು.
1: ಓಹೋ, ಎಂಥ ಸೌಭಾಗ್ಯ ನೋಡ್ರಿ.
0: ಹೌದು, ನನ್ನ ಪೂರ್ವಜನದ ಪುಣ್ಯ ಆಗಿರ್ಬೇಕ್ರಿ ಮ್ಯಾಮ್.
1: ಯಾಕಂದ್ರ ಸಂಗೀತ ಕ್ಷೇತ್ರದೊಳಗ ಗುರುಗಳು ಅನ್ನೋದು ಬಹಳ ಮಹತ್ವದ ಸಂಗತಿ.
0: ಹೌದು,
1: ನಾನು ಹಿಂಗ ಕಲಿಬೇಕು ಹಂಗ ಅಂತ ಏನೇನೋ ಆಸೆ ಪಟ್ಟಿರ್ತೀವಿ, ಆದ್ರೆ ಅದಕ್ಕೆ ತಕ್ಕದಾದಂತಹ ಮಾರ್ಗದರ್ಶನ ಮಾಡುವ ಗುರುಗಳು ನಮಗೆ ಸಿಕ್ಕಾಗ, ಆಹಾ, ಅದ್ರ ಜೊತೆಗೆ ನಿಮ್ಮದೊಂದು ಸಾಧನೆಯ ಹೆಜ್ಜೆ ಇದ್ದಾಗ ನಿಜಕ್ಕೂ ಒಂದ್ಸಲ ಆದ್ರೂ ಸಾಧಿಸಬಹುದು ಅನ್ನುವಂಥದ್ದು. ಯಾಕಂದ್ರೆ ಸಂಗೀತ ಎಷ್ಟು ಮಾಡಿದ್ರು ಕಡಿಮಿನ, ಎಷ್ಟು ಸುಮಧುರವಾದಂತಹ ಸಂಗೀತ ಸಂಯೋಜನೆ, ಒಂದ್ ರೀತಿ ಒಳಗ ಬೆಣ್ಣೆ ಒಳಗಿನ ಕೂದ್ಲ ತೆಗೆದಂತಹದ್ದು, ಎಷ್ಟು ಕುಸುರಿ ಕೆಲಸ, ಎಷ್ಟು ನಾವು ನಮ್ಮ ಅಭ್ಯಾಸದಿಂದ ಅವನ್ನ ಪ್ರಸ್ತುತಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ. ಬಹಳ ವಿದ್ವತ್ಪೂರ್ಣ ಸಂಗೀತ ಸಂಯೋಜನೆ, ಬಹಳ ಖುಷಿ ಆಯ್ತು ಕೇಳಿ. ಯುವತಿ, ನೀವು ಎಲ್ಲಾ ಪ್ರಕಾರದ ಸಂಗೀತವನ್ನ ಹಾಡ್ತೀರಿ, ಇನ್ನಷ್ಟು ಏನೋ ಮಾಡಬೇಕು ಈ ಕ್ಷೇತ್ರದೊಳಗ ಅನ್ನುವಂತಹ ಒಂದು ಛಲ ಅದ ತಮ್ಮಲ್ಲಿ, ಬಹಳ ಸಂತೋಷದ ವಿಷಯ. ರೇವತಿ, ತಂದೆ ತಾಯಿ ಅಕ್ಕ ಎಲ್ಲರೂ ಕೂಡ ನಿಮಗೆ ಬೆನ್ನೆಲುಬಾಗಿ ನಿಂತಾರ ಸಂಗೀತವನ್ನ ಮುಂದುವರೆಸಲಿಕ್ಕೆ. ಸಂಗೀತದೊಳಗ ಸಾಕಷ್ಟು ಸಾಧನೆ ಮಾಡ್ರಿ, ಈಗಾಗಲೇ ಅನೇಕ ಸುಸ್ವರಗಳ ಒಂದು ಗುಚ್ಛವನ್ನ ನಮ್ಮ ಶ್ರೋತೃಗಳ ಮುಂದೆ ತೆರೆದು ಇಡ್ತಾ ಇದ್ದೀರಿ, ಅವರು ಕೂಡ ಬಹಳ ಪ್ರೀತಿಯಿಂದ ಅದನ್ನ ಸ್ವೀಕರಿಸ್ಲಿಕ್ಕತ್ತಾರ. ಇನ್ನಷ್ಟು ಸಾಧನೆ ತಮ್ಮಿಂದ ನಡೀಲಿ, ಸಾಕಷ್ಟು ಸಮಯ ಅದ, ಅಭ್ಯಾಸ ಮಾಡಿ ಗುರುಗಳ ಇನ್ನಷ್ಟು ಕೀರ್ತಿ ತರುವಂತಹ ಕಾರ್ಯ ತಮ್ಮಿಂದ ಆಗ್ಲಿ. ನಮ್ಮ ಎಲ್ಲಾ ಶ್ರೋತೃಗಳು ನಿಮ್ಮ ಹಾಡನ್ನ ಕೇಳಿ ಖುಷಿ ಪಟ್ಟಿರ್ತಾರ, ಅವರೆಲ್ಲರ ಪರವಾಗಿ ತಮಗ ಧನ್ಯವಾದಗಳು, ಮತ್ತೆ ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲ ಆಗ್ಲಿ ಹಾರೈಸ್ತೀನಿ. ನಮಸ್ಕಾರ.
0: ನಮಸ್ಕಾರ.
2: ಯುವ ಗಾಯಕಿ ರೇವತಿ ಅನಿಲ್ ಅವರ ಜೊತೆ ಮಾತುಕತೆ ಹಾಗೂ ಹಾಡುಗಳನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಮಾಯಾರಾಮನ್. ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇದು ಇಂದಿನ ಯುವಧ್ವನಿ. ಸಮಯ 9:00. ಈಗ ಇಂಗ್ಲಿಷ್ ವಾರ್ತೆ.
3: I'm Shagun Chopra with the news at 9. The headlines. Prime Minister Narendra Modi praises brave pilot Smit Mathur for saving hundreds of lives and foiling attempt to crash Israel-bound flight. Asserts Indians are those who risk their lives to save others, not take lives. Commerce Minister Piyush Goyal says India is building manufacturing value chains from design to finished goods as a trusted link in global supply chains. Nation pays homage to father of the nation Mahatma Gandhi and former Prime Minister Lal Bahadur Shastri on their birth anniversary. And in Asian Games, India wins first women's hockey gold in 44 years. Wrestler Sujit Kalkal and boxers Parveen Huda, Lovleen Borgohain and Ankush Pankal also clinched gold medals. India climbed to fifth position in overall medal standings, with tally rising to 76, including 16 gold. And now the news in detail. Prime Minister Narendra Modi today spoke with Captain Smit Mathur over the phone, praising his bravery and presence of mind in foiling an alleged attempt to crash an Israel-bound Fly Dubai flight. The Prime Minister said Indians are not those who

ಲತಾ ಮಂಗೇಶ್ಕರ್ ಹಾಗೂ ಭೂಪೇಂದರ್ ಅವರು ಹಾಡಿದ ಸಿತಾರ ಚಿತ್ರದ ಗೀತೆ ಕೇಳಿದಿರಿ. ಗುಲ್ಜಾರ್ ಅವರ ರಚನೆ, ಸಂಗೀತ ನೀಡಿದವರು ಆರ್ ಡಿ ಬರ್ಮನ್.

ಅಶೋಕ್ ಭೋಸ್ಲೆ ಅವರ ಧ್ವನಿಯಲ್ಲಿ ಶಾನ್ ಚಿತ್ರದ ಗೀತೆ ಕೇಳಿದಿರಿ. ಆನಂದ್ ಬಕ್ಷಿ ಅವರ ಸಂಗೀತ, ಆನಂದ್ ಬಕ್ಷಿ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಆರ್ ಡಿ ಬರ್ಮನ್.

ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರ ಧ್ವನಿಗಳಲ್ಲಿ ದೋಸ್ತಾನಾ ಚಿತ್ರದ ಗೀತೆ ಕೇಳಿದಿರಿ. ಆನಂದ್ ಬಕ್ಷಿ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಲಕ್ಷ್ಮೀಕಾಂತ್ ಪ್ಯಾರಿಲಾಲ್.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ ಆಗಿದೆ 9:37. ರಾಮ್ ಬಲರಾಮ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಯುಗಳ ಧ್ವನಿಗಳಲ್ಲಿ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ, ಬರೆದವರು ಆನಂದ್ ಬಕ್ಷಿ.

ಮನ್ಹರ್ ಉದಾಸ್ ಹಾಗೂ ಆನಂದ್ ಕುಮಾರ್ ಅವರ ಧ್ವನಿಗಳಲ್ಲಿ ಕುರ್ಬಾನಿ ಚಿತ್ರದ ಗೀತೆ ಕೇಳಿದಿರಿ. ಇಂದಿಯವರ್ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಕಲ್ಯಾಣ್ ಜಿ ಆನಂದ್ ಜಿ.

ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಭರೋಸಾ ಚಿತ್ರದ ಗೀತೆ ಕೇಳಿದಿರಿ. ರವಿ ಅವರ ಸಂಗೀತ ನಿರ್ದೇಶನ, ಗೀತೆಯನ್ನು ಬರೆದವರು ರಾಜೇಂದರ್ ಕಿಶನ್.

ಜುಡಾಯಿ ಚಿತ್ರದ ಗೀತೆ ಕೇಳಿದಿರಿ. ಅಲ್ಕಾ ಯಾಜ್ಞಿಕ್ ಹಾಗೂ ಅಭಿಜಿತ್ ಅವರ ಧ್ವನಿಗಳಲ್ಲಿ ನದೀಮ್ ಶ್ರವಣ್ ಅವರ ಸಂಗೀತ, ಸಮೀರ್ ಅವರ ಸಾಹಿತ್ಯ.

0: ಲವ್ ಇನ್ ಟೋಕಿಯೋ ಚಿತ್ರದ ಗೀತೆ ಕೇಳಿದಿರಿ, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಸೋಣ. ಸಮಯ 10 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಚುನಾವಣಾ ಆಯೋಗ ನೀಡಿರುವ ಹಕ್ಕನ್ನೇ ಬಳಸಿಕೊಂಡು ಅರ್ಜಿ 7 ನೀಡುತ್ತಿರುವ ಬಿಜೆಪಿ ಕಾರ್ಯಕರ್ತರ ವಿರುದ್ದ ಪ್ರಕರಣ ದಾಖಲಿಸುವಂತೆ ಆಯೋಗದ ಮೇಲೆ ಒತ್ತಡ ಹೇರುತ್ತಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಸಚಿವರ ನಡೆ ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶ್ವ ವ್ಯಾಪಾರ ಸಂಘಟನೆಯ ನಿಯಮಗಳಿಗೆ ಅನುಗುಣವಾಗಿ ಜಾಗತಿಕ ವ್ಯಾಪಾರದಲ್ಲಿನ ಅಸಮತೋಲನ ಸರಿಪಡಿಸುವಂತೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಅಮೆರಿಕದ ಮೆಲ್ವಾಕಿಯಲ್ಲಿ ನಡೆದ G20 ವಾಣಿಜ್ಯ ಸಚಿವರ ಸಭೆಯ ಸಮಾರೋಪ ದಿನದಂದು ಅವರು ಈ ಕುರಿತು ಮಾತನಾಡಿದರು. ರಾಜ್ಯದ ವಿವಿಧೆಡೆ ಇಂದು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಆಕಾಶವಾಣಿ ಬೆಂಗಳೂರು ವತಿಯಿಂದ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ 157ನೇ ಜನ್ಮ ಜಯಂತಿ ಹಾಗೂ ಭಾರತದ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ 122ನೇ ಜನ್ಮ ಜಯಂತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಡಿಡಿಜಿ ಹಾಗೂ ಕ್ಲಸ್ಟರ್ ಮುಖ್ಯಸ್ಥರಾದ ಸಂಜೀವ್ ಕೆಪಿ, ಎಡಿಪಿ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ನೂತನ್ ಕದಂ ಸೇರಿದಂತೆ ಆಕಾಶವಾಣಿಯ ಅಧಿಕಾರಿಗಳು, ಸಿಬ್ಬಂದಿ ಉಪಸ್ಥಿತರಿದ್ದರು. ಚಿತ್ರದುರ್ಗದ ಚೋಳಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಆಂದೋಲನದ ಭಾಗವಾಗಿ ಒಂದು ದಿನ ಒಂದು ಗಂಟೆ ಎಲ್ಲರೊಂದಿಗೆ ಅಭಿಯಾನದಡಿ ಸ್ವಚ್ಛತಾ ಶ್ರಮದಾನ ನಡೆಯಿತು. ಮಡಿಕೇರಿಯಲ್ಲಿ ವನ್ಯಜೀವಿ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಏರ್ಪಡಿಸಿದ್ದ ಬೈಸಿಕಲ್ ಮತ್ತು ಬೈಕ್ ಜಾಥಾಕ್ಕೆ ಕೊಡಗು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಮಾರುತಿ ಎಸ್ ಬಾಗಡೆ ಹಸಿರು ನಿಶಾನೆ ತೋರಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಏಷ್ಯನ್ ಗೇಮ್ಸ್ 2026 ಚಿನ್ನದ

ಪದಕ್ಕಾಗಿದ್ದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಬಾಕ್ಸಿಂಗ್ನ ಮಹಿಳೆಯರ 75 ಕೆಜಿ ವಿಭಾಗದ ಫೈನಲ್ನಲ್ಲಿ ಭಾರತದ ಲವ್ಲಿನಾ ಚಿನ್ನದ ಬಾವೋಜಿ ಅವರನ್ನು 5-0 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಪ್ರೇಮ ನಿನಾದ ಪ್ರಣಿಯ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಖುಷಿ ಖುಷಿಯಲ್ಲಿ ಹೃದಯ ತೆರೆದ ಓಲೆ ಓದಿ ಕನಸುಗಳ ಸ್ನೇಹದಲ್ಲಿ ರಾಗ ಅನುರಾಗದ ಸೆಲೆ ಉಕ್ಕಿ ಬಂದ ಗೀತೆಗಳು ಪ್ರೇಮ ನಿನಾದದಲ್ಲಿ.

ಹೃದಯ ವೀಣೆ ಹಾಡುವ ಹಾಡು, ಪ್ರೇಮ ನಿನಾದದ ಹಾಡು, ರಾಗ ಅನುರಾಗದ ಸೆಲೆವುಕ್ಕಿ ಬರುವ ಹಾಡು, ಮನವು ಪ್ರೇಮ ತಾಳಿ ಗುನುಗಿದ ಹಾಡು.

ಘಂಟಸಾಲ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ಕೃಷ್ಣಾರ್ಜುನ ಯುದ್ಧ ಚಿತ್ರದ ಗೀತೆ ಕೇಳಿದಿರಿ.

ಮನವು ಪ್ರೇಮ ತಾಳಿ ಗುನುಗಿದ ಹಾಡು, ಹೃದಯ ವೀಣೆ ಹಾಡುವ ಹಾಡು, ಸುವಿ ಸುವಾಲೆ. ಕನ್ಯಾರತ್ನ ಚಿತ್ರದ ಗೀತೆ ಕೇಳಿದಿರಿ, ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 10:38. ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

0: ಕೆಜಿ ಯೇಸುದಾಸ್ ಮತ್ತು ಅನುರಾಧ ಶ್ರೀರಾಮ್ ಅವರ ಧ್ವನಿಗಳಲ್ಲಿ ಪ್ರೀತ್ಸೋತ್ತಪ್ಪ ಚಿತ್ರದ ಗೀತೆ ಕೇಳುತ್ತಿದ್ದೀರಿ.
1: ಮನಸ್ಸಿನ ಮುಗಿಲಲ್ಲಿ ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ. ಸೋನೆ ಮಳೆಯಾಗಿ ಆದರೂ ಮೆಲ್ಲ ಮೆಲ್ಲ ಬರಬಾರದೆ

0: ಪ್ರಕೃತಿಯ ಒರಲು ಪ್ರೇಮ, ಹೃದಯದ ತೊದಲು ಪ್ರೇಮ, ರಾಗ ಅನುರಾಗ ಪ್ರೇಮ ನಿನಾದ ಕೇಳಲಿ ಸದಾ. ಇದು ಇಂದಿನ ಪ್ರೇಮ ನಿನಾದ. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ನಾಳೆಯಿಂದ 4 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸುತ್ತಿದ್ದು ನಾಳೆಯಿಂದ ಇದೇ 6ರವರೆಗೆ ಪ್ರವಾಸ ಕೈಗೊಳ್ಳಲಿದೆ. ಏರುತ್ತಿರುವ ಇಂಧನ ಬೆಲೆಗಳು ಹಾಗೂ ಅಮೆರಿಕ ಮತ್ತು ಯುರೋಪ್ ನಡುವಿನ ಹೆಚ್ಚುತ್ತಿರುವ ವ್ಯಾಪಾರ ಸಂಘರ್ಷದ ಹಿನ್ನೆಲೆಯಲ್ಲಿ G7 ಮುಂದುವರೆದ ಆರ್ಥಿಕ ರಾಷ್ಟಗಳ ನಾಯಕರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ತುರ್ತು ಸಭೆ ನಡೆಸಿ ಜಾಗತಿಕ ಡೀಸೆಲ್ ಪೂರೈಕೆ ಕುರಿತು ಚರ್ಚಿಸಿದರು. ಮಹಾತ್ಮ ಗಾಂಧೀಜಿಯವರ 157ನೇ ಜಯಂತಿ ಹಿನ್ನೆಲೆ ರಾಜ್ಘಾಟ್ನಲ್ಲಿ ಇಂದು ಪ್ರಾರ್ಥನಾ ಸಭೆ ನಡೆಯಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ರಾಜ್ಘಾಟ್ನಲ್ಲಿ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ರಾಜ್ಯಕ್ಕೆ ಭೇಟಿ ನೀಡಿದ್ದ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರ್ಬಾ ಅವರೊಂದಿಗೆ 1915 ಮೇ 8ರಂದು ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ವಿಶೇಷ ತೀವ್ರ ಪರಿಷ್ಕರಣೆ ಪೂರ್ಣಗೊಂಡಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿಯಿಂದ ಹೊರಗುಳಿದ ಅರ್ಹ ಮತದಾರರನ್ನು ಗುರುತಿಸಿ ನೋಂದಾಯಿಸಲು ವಿಶೇಷ ಅಭಿಯಾನ ನಡೆಸುವಂತೆ ಚುನಾವಣಾ ಆಯೋಗ ಸೂಚಿಸಿದೆ. ಭಾರತೀಯ ಮೂಲದ ಬ್ರಿಟನ್ನಲ್ಲಿ ನೆಲೆಸಿರುವ ಚೆಸ್ ಪ್ರತಿಭೆ ಬೋಧನ ಶಿವಾನಂದನ್ ಅವರು ಅತಿ ಕಿರಿಯ ವಯಸ್ಸಿನಲ್ಲಿ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ WGM ಪ್ರಶಸ್ತಿ ಪಡೆದ ಚೆಸ್ ಆಟಗಾರ್ತಿ ಎಂಬ ಗಿನ್ನಿಸ್ ವಿಶ್ವ ದಾಖಲೆಗೆ ಪಾತ್ರರಾಗಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಬಿಲ್ಲುಗಾರಿಕೆಯಲ್ಲಿ ಭಾರತದ ಮಹಿಳಾ ರಿಕರ್ವ್ ತಂಡ ಚೊಚ್ಚಲ ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿತು. ಅಂಕಿತಾ ಭಗತ್, ಕೀರ್ತಿ ಶರ್ಮಾ, ಕುಂಕುಮ್ ಅವರನ್ನು ಒಳಗೊಂಡ ತಂಡ ಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ತಂಡವನ್ನು 5-3 ಅಂತರದಿಂದ ಸೋಲಿಸಿತು.

ಕರ್ನಾಟಕ 9 ಗಂಟೆ ಇಂದಿನ ವಿಶೇಷ 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 11:02 ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು, 11:30 ಕಲಾಭಾರತಿ ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ 12:05 ಸಂದೇಶ ನಮಗೆ ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಸಂದೇಶಾಧಾರಿತ ಗೀತೆಗಳು 1:20 ಚಿತ್ರತಾನ ಒಂದೇ ಚಿತ್ರದ ಹಾಡುಗಳು 2:40 ಸಾಯಂಕಾಲ 4 ಗಂಟೆಗೆ ಪರಿಮಳ ಮುಕ್ತ ಮಾತು ಮಧುರಗಾನ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು 5:05 ಸೇಫ್ ಡ್ರೈವ್ನಲ್ಲಿ ಸೇಫ್ ಡ್ರೈವ್ ಗಾನ ಭಜಾನ 6:02 7:22 ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಕಗ್ಗದ ಸಿರಿ. ನಾಳೆ ಶನಿವಾರದ ವಿಶೇಷ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಪ್ರಸಾರವಾಗುವುದು. 8:02 ರಾತ್ರಿ ಕಾದಂಬರಿ ಚಿತ್ರದ ಧ್ವನಿವಾಹಿನಿಯನ್ನು ಆಲಿಸಬಹುದು. ಪ್ರೇಮ ನಿನಾದ ಪ್ರೇಮಗೀತೆಗಳ ಕಾರ್ಯಕ್ರಮ 10:02. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ಈ ದಿನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಕವಿಸಾಲು. ತೆರೆಗಳ ಮೊರತದಲ್ಲಿ, ಆಳದ ಮೌನದಲ್ಲಿ, ಹೊರಳು ದಾರಿಗಳಲ್ಲಿ ನನ್ನ ಮೂಕ ಅಳಲು. ಸಾವಿನ ನಾಡಿನೊಳು ಜೀವರಸದ ಹೊನಲು. ಮಗುವಿನ ನಗೆಯವನು, ಮಿಡಿಯುವ ಬಗೆಯವನು, ಒಲವಿನ ಹೃದಯದವನು. ಶ್ರುತಿ ಮೀರಿದ ಹಾಡು, ಪ್ರೇಮ ಸುಳಿವ ಜಾಡು. ಬಿಆರ್ ಲಕ್ಷ್ಮಣರಾವ್ ಅವರ ಕವನದ ಸಾಲುಗಳು ಇವು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ 11:05:50. ಆತ್ಮೀಯ ಶ್ರೋತೃ ಬಾಂಧವರೇ, ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಮುಗಿಸುತ್ತಿದ್ದೇವೆ. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಕಾರ್ಯಕ್ರಮಗಳನ್ನು ಕೇಳಬಹುದು. ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಶುಭರಾತ್ರಿ. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಜೈ ಹಿಂದ್.